0: 107.8 FM
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. Radio Saran. Ega app nalu kuda labhya.

107.8 FM Radio Saran. Iga app nalu kuda.

0: You're listening to Radio Sarang, 107.8 FM.
1: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾನು ಬಳಿಯ ಹಿಂದೆ ಹೇಳಿದ್ದಲ್ಲ, ರಾಮಕ್ ಶ್ರೀ ರಾಮಕೃಷ್ಣರ ಜೀವನದಲ್ಲಿ ನೋಡಿರ್ಬೇಕು, ಕಾಳಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಎಲ್ಲಿ ತಡ ಆಗ್ಬಿಡುತ್ತೋ ಅಂತ ಓಡ್ಕೊಂಬರ್ಬೇಕು. ಓಡ್ಕೊಂಬಂದು ಅಮ್ಮ ತಪ್ಪಾಯ್ತು ನಂದು, ತಡ ಆಯ್ತನ ಬರೋದಕ್ಕೆ ನಿನಗೆ ಅಂತ ಹೇಳುವಂಥದ್ದು. ಅದು ಮೂರ್ತಿ ಅಂತ ಅನಿಸೋದೇ ಇಲ್ಲ, ಅದು ಜೀವಂತ ಭಾವ. ಅದು ಭಗವಂತ ಇದ್ದಾನೆ, ಲೇಟ್ ಆಯಿತು ಅಂತ ಕ್ಷಮೆ ಕೇಳು. ಹಾಗೆ ಒಂದೊಂದ್ಸಲ ದರ್ಶನ ಆಗದೆ ಹೋದರೆ ತನ್ನ ಉದ್ದ ಕೂದಲುಗಳನ್ನ ನೆಲ ಎಲ್ಲ ಸಾರಿಸ್ಬಿಟ್ಟು, ಅಮ್ಮ ಒಂದು ದಿವಸ ಹೋಯ್ತು ನಂದು, ದರ್ಶನ ಕೊಡಲಿಲ್ಲ ನೀನು ಅಂತ ಹೇಳಿ ಒದ್ದಾಡುವಂಥದ್ದು. ಇದನ್ನು ಭಕ್ತಿಯ ಉನ್ಮಾದ. ಅದು ಆ ಹಂತಕ್ಕೆ ಹೋದಾಗ ಬಸವೇಶ್ವರರು ಹೇಗೆ ಮಾಡ್ತಾರೆ ಅಂದರೆ, ಹೋಗ್ಬಿಟ್ಟು ತಡ ಆಯ್ತು ಬದುಕಿದೆ ಬದುಕಿದೆ, ಹೂ ಸಿಕ್ತಲ್ಲ ಅಂತ ಹೇಳಿ ನದಿಗೆ ಬಂದು ಶೋಧಿಸಿದ ತಂಪು ನೀರನ್ನು ತುಂಬಿಕೊಂಡು ಆ ಎರಡು ಕೊಡೆಗಳಲ್ಲಿ ಸೋಸಬೇಕು. ಸೋಸ್ಬಿಟ್ಟು ತಂಪು ನೀರನ್ನು ತುಂಬಿಕೊಂಡು ಹೆಗಲಿಗೆ ಹೊತ್ಕೊಂಡು ಆ ಹೂ ತಮ್ಮ ಬರಬೇಕಂತೆ. ದೇವಾಲಯಕ್ಕೆ ಬಂದು ಯಾವಾಗ ಪೂಜೆ ಮಾಡೇನೋ ಅಂತ ಆತರದಿಂದ ಬರಬೇಕು. ಆ ನೀರನ್ನು ಮತ್ತೊಮ್ಮೆ ಸೋಸಬೇಕು ದೇವಸ್ಥಾನಕ್ಕೆ ಬಂದು, ಅದರಿಂದ ಅಭಿಷೇಕ ಮಾಡಬೇಕು, ಆಮೇಲೆ ಹೂ ಅಲಂಕಾರ ಹಾಕಿ ವಿಭೂತಿಯಕ್ಕೆ ಅಲಂಕಾರ ಮಾಡಬೇಕು. ಇದೆಲ್ಲ ಮಾಡಿ ದೇವ ತಡವಾಯಿತು ಕ್ಷಮಿಸು ಎಂದು ದೈನ್ಯದಿಂದ ಮೊರೆಯಿಟ್ಟು, ನನ್ನಯ್ಯ ಎನ್ನರಸ ಎನ್ನ ಬಂಧುವೆ ಎಂದು ಒಂದಳತಿ ಕಣ್ಣೀರು ಸುರಿಸ್ಕೊಂಡು ಪೂಜೆ ಮಾಡಬೇಕು.

0: रेडियो सारंग 107.8 FM।
1: ಕಣ್ಣೀರು ಸುರಿಸ್ಕೊಂಡು ಪೂಜೆ ಮಾಡೋದು ಅಂತ ಹೇಳ್ತೀನಲ್ಲ, ಕೆಲವರಿಗೆ ಕೆಲವರಿಗೆ ಮಾತ್ರ ಕಣ್ಣಲ್ಲಿ ನೀರು ಬರುತ್ತೆ ಪೂಜೆ ಮಾಡಬೇಕಾದ್ರೆ. ಯಾವಾಗ ಬರುತ್ತೆ ಅಂತಂದಾಗ ಅವ್ರು ತಮ್ಮನ್ನು ಮರೆತಿರ್ತಾರೆ. ನಾನು ಹಿಂದೆ ಹೇಳಿದ್ನೆಲ್ಲ ನೆನಪಿಲ್ಲ ನನಗೆ. ಮಾಸ್ತಿ ಅವ್ರದ್ದೊಂದು ಪುಟ್ಟ ಕಥೆ ಸಂಗ್ರಹ ಇದೆ, ನವರಾತ್ರಿ ಕಥೆಗಳು ಅಂತ, ಕವನ ಸಂಕಲನ. ಅದು ಒಳ್ಳೆ ಬ್ಯೂಟಿಫುಲ್ ಕಥೆ, ಒಂದೊಂದು ಕಥೆ ಇದೆ. ಅದರಲ್ಲೊಂದು ಕಥೆ ಬರ್ತದೆ, ಇಬ್ಬರು ಆಚಾರ್ಯರಿದ್ದರಂತೆ, ದೊಡ್ಡ ಆಚಾರ್ಯರು ಕಿರಿಯ ಆಚಾರ್ಯರು ಅಂತ ಮೇಲ್ಕೋಟೆಯಲ್ಲಿ ಇದ್ದರಂತೆ. ಹಿರಿಯ ಆಚಾರ್ಯರು ಚೆನ್ನಾಗಿ ತಿಳ್ಕೊಂಡವ್ರು, ಮಂತ್ರ ಗಿಂತ್ರ ತಿಳ್ಕೊಂಡವ್ರು, ಪೂಜೆ ಅದು ಹೇಗೆ ಮಾಡಬೇಕು, ಒಂದಾದ ನಂತರ ಏನು ಮಾಡಬೇಕು ಎಲ್ಲ ತಿಳ್ಕೊಂಡವ್ರು, ಚೆನ್ನಾಗಿ ಪೂಜೆ ಮಾಡ್ತೀವಿ. ಈ ಕಿರಿಯ ಆಚಾರ್ಯರಿಗೆ ಅಷ್ಟೇನು ಬರಲ್ಲ, ಸುಮ್ಮನೆ ಅವ್ರು ನೋಡ್ಕೊಂಡು ನೋಡ್ಕೊಂಡು ಮಾಡೋರು, ಮಂತ್ರ ಜಾಸ್ತಿ ಬರಲ್ಲ. ಯಾರೋ ಹೋಗಿ ಶೃಂಗೇರಿ ಸ್ವಾಮಿಗಳಿಗೆ ಹೇಳಿದ್ರಂತೆ, ನೋಡಿ ಆ ಸಣ್ಣವ್ರನ್ನ ತೆಗೆದುಹಾಕಿ ತಪ್ಪು ತಪ್ಪು ಮಂತ್ರ ಅಂತಾರೆ, ಸರಿ ಅನ್ನೋಲ್ಲ, ಸರಿ ಆಗುತ್ತೆ ತಪ್ಪಾಗುತ್ತೆ ಭಗವಂತನ ಸನ್ನಿಧಿಯೊಳಗೆ ಅಂತ. ನಾನು ನೋಡ್ತೀನಿ ಅಂದರು. ಒಂದು ದಿವಸ ಹಿರಿಯ ಆಚಾರ್ಯ ಇಲ್ಲದೆ ಹೋದಾಗ ಮಾತ್ರ ಪೂಜೆ ಮಾಡೋದು ಇವರು. ಸ್ವಾಮಿಗಳು ಬಂದು ಕಂಬದ ಹಿಂದೆ ಅಡ್ಕೊಂಡು ಕೂತ್ಕೊಂಡಿದ್ರಂತೆ, ನೋಡೋಣ ಏನು ಮಾಡ್ತಾರೆ ಇವರು ಅಂತ. ಕಿರಿಯ ಆಚಾರ್ಯ ಗೊತ್ತಿಲ್ಲ ಪಾಪ, ಪೂಜೆ ಮಾಡ್ತಾಯಿದ್ರು, ಅಭಿಷೇಕ ಮಾಡ್ತಾಯಿದ್ರು, ಹೇಳ್ತಾ ನಮ್ಮ ಇದೆಲ್ಲ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಹೇಳ್ಕೊಂಡು ಒಂದು ಕಡೆ ಬಂದಾಗ ಹೊಚ್ಚಾಳೋ ಹೊಚ್ಚಳೋ ಹೊಚ್ಚಿ ಅಂದ್ಕೊಂಡು ಅಭಿಷೇಕ ಮಾಡ್ತಾ ಕಣ್ಣಲ್ಲಿ ನೀರು ಬರ್ತಾಯಿತ್ತಂತೆ. ತಪ್ಪದು ಒತ್ಸಲೋ ಒತ್ಸಲೋ ಒತ್ಸಿ ಇರೋದನ್ನು ಹೊಚ್ಚಾಳೋ ಹೊಚ್ಚಳೋ ಹೊಚ್ಚಿ ಅಂತ ಅಂತಿದ್ರಂತೆ. ಅವ್ರ ಶಿಷ್ಯ ಹೇಳಿದ್ದು, ನೋಡಿ ಸ್ವಾಮಿ, ನೋಡಿ ಸ್ವಾಮಿ, ಹಿಂಗಂತ ಮಂತ್ರ ಇವನು, ಹಿಂಗೆ ಅನ್ಬೇಕಾ, ಮಂತ್ರ ಆಗಿದೆಯಾ, ಹೊಚ್ಚಾಳೋ ಹೊಚ್ಚಳೋ ಹೊಚ್ಚಿ ಅಂತಾನೆ ಇವನು. ಸ್ವಾಮಿಗಳು ಸುಮ್ಮನೆ ಕೂತ್ಕೊಂಡ್ರು. ಆ ಕಿರಿಯ ಸ್ವಾಮಿಗಳು ಪೂಜೆ ಮುಗಿಸ್ಕೊಂಡು ಬಂದಾಗ ಸ್ವಾಮಿಗಳು ನೋಡಿದ್ರು, ದುಃಖ ಆಗ್ಬಿಡ್ತು, ಹೋಗಿ ಕಾಲಿಡ್ಕೊಂಡ್ರು. ತಪ್ಪಾಯ್ತೇನು ಗೊತ್ತಿಲ್ಲ ಸ್ವಾಮಿ, ಪೂಜೆ ಮಾಡ್ತಾಯಿದ್ದೆ, ನಾನು ತಿಳಿದು ಹಾಕಿ ಪೂಜೆ ಮಾಡ್ತಿದ್ದೆ. ಅವ್ರು ಕೇಳಿದ್ರಂತೆ, ಒಂದು ಮಾತು ಆಚಾರ್ಯರೇ, ನೀವು ಅಭಿಷೇಕ ಮಾಡುವಾಗ ನೀವು ಅಳ್ತಾ ಇದ್ದರಲ್ಲ, ಯಾಕೆ ಕಣ್ಣಲ್ಲಿ ನೀರು ಯಾಕೆ ಬರ್ತಾಯಿತ್ತು ನಿಮಗೆ ಅಂತ. ಅವ್ರು ಹೇಳಿದಂತೆ, ನನಗೆ ಯಾವಾಗಲೂ ಹಿಂಗೆ ಆಗುತ್ತೆ ಸ್ವಾಮಿ, ಅಭಿಷೇಕ ಮಾಡೋಕ್ಕೆ ಹೋದಾಗಲೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ, ಯಾಕೆ ನೋಡಿ ಕಲ್ಪನೆ ಮಾಡ್ಕೊಳ್ಳಿ. ಮೊದಲು ಎಲ್ಲಿರೋದು ವಿಷ್ಣು? ಇರೋದೆಲ್ಲಿ ಪರಮಾತ್ಮ? ಸಮುದ್ರ, ಹಾಲಿನ ಸಮುದ್ರ. ಅದು ಬಿಸಿ ಇರುತ್ತ? ತಂಪಿರುತ್ತೆ ಸಮುದ್ರ. ಆದರೂ ಮಲ್ಕೊಂಡದ್ದು ಎದುರ ಮೇಲೆ, ಆದಿಶೇಷನ್ ಮೇಲೆ. ಹಾವು ಮೊದಲೇ ತಂಪು, ಹಾವಿನ ಮೈ ತಂಪು ಅಂತಾರೆ. ಆ ಹಾಲಿನ ಸಮುದ್ರದೊಳಗೆ ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ, ಬರಿ ಮೇಲೆ ಮಲ್ಕೊಂಡಿದ್ದಾನೆ. ಮೊದಲೇ ವಿಪರೀತ ತಂಪು. ಅಲ್ಲಿ ಕೂತಿದ್ದಾಳೆ ಕಾಲ ಹತ್ತಿರ ಲಕ್ಷ್ಮಿ, ಹೊಚ್ಚಬೇಕು ಅಂತ ತಿಳಿಯಲ್ಲ ಆಕೆಗೆ. ಅದಕ್ಕೆ ನನಗೆ ಭಯ, ನಾನು ತಣ್ಣೀರು ಬೇರೆ ಹಾಕ್ತಾ ಇದ್ದೀನಿ, ಅಭಿಷೇಕ ಮಾಡ್ತಾ ಇದ್ದೀನಿ, ಸ್ವಲ್ಪ ಬೆಚ್ಚಗೆ ಮಾಡ್ತೀನಿ, ಆದರೂ ಕಷ್ಟನೇ ಪಾಪ ಅವನಿಗೆ. ಹಾಕಬೇಕಾದ್ರೆ ಆ ಕೂತಿದ್ದಾಳಲ್ಲ ಸುಮ್ಮನೆ, ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಹುಚ್ಚಿ ಕೂತಿದ್ದಾಳಲ್ಲ, ಹೊಚ್ಚಿದ್ದಾಳೋ ಇಲ್ಲೋ ನಾನು ವಿಷ್ಣುವಿಗೆ ಅಂತ ದುಃಖ ಆಗಿ, ಚಳಿ ಆಗತ್ತಲ್ಲ ಏನು ಮಾಡೋದು ಅಂತ ನೆನೆಸ್ಕೊಂಡು ಅಳು ಬರುತ್ತೆ ನನಗೆ ಅಂದ. ಆಗ ಇವ್ರು ಹೋಗಿ ಹೇಳಿದೆ, ನೋಡಿ ಹಿಂಗೆ ಮಾಡ್ತಾನೆ ಇವನು ಅಂತ. ಆವಾಗ ಸ್ವಾಮಿಗಳು ಹೇಳಿದ್ರಂತೆ, ನಿಮ್ಮ ದೊಡ್ಡ ಆಚಾರ್ಯ ಪೂಜೆ ಭಗವಂತನಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಸಣ್ಣ ಆಚಾರ್ಯ ಪೂಜೆ ಮಾತ್ರ ಖಂಡಿತ ಇಷ್ಟ ಆಗ್ತದೆ. ಯಾಕಂದರೆ ಅವರಿಗೆ ಅದು ವಿಗ್ರಹ ಆಗಿ ಉಳಿದಿಲ್ಲ, ನಿಜವಾಗಲೂ ಪರಮಾತ್ಮ ನಿಂತ್ಕೊಂಡಿದ್ದಾನೆ ಅಂತ ಭಾವನೆ ಬಂದಿದೆ. ಹಾಗೆ ಬಂದಿರೋದ್ರಿಂದ ಅವರಿಗೆ ತನ್ಮಯತೆ ಬಂದು ಛೆ ಅಳು ಬರುತ್ತೆ. ಮಂತ್ರ ತಪ್ಪು ಬಂದಿರಬಹುದು, ಭಗವಂತ ಮಂತ್ರ ನೋಡ್ತಾನೆ ಇಲ್ಲೋ ಗೊತ್ತಿಲ್ಲ, ಹೃದಯ ಮಾತ್ರ ಖಂಡಿತ ನೋಡ್ತಾನೆ, ಆದ್ದರಿಂದ ಅವನ ಪೂಜೆ ಇಷ್ಟ ಆಗತ್ತೆ ಅಂತ ಹೇಳಿದ್ರಂತೆ.

0: Radio Sarang 107.8 FM.
1: ಹೀಗಾದಾಗ ಭಕ್ತಿ ದಿನ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಹೋಯ್ತು. ಅವ್ರ ಪೂಜೆ ನೋಡೋಕೆ ಅಂತ ಹೇಳಿ ಕಪ್ಪಡಿ ಜನ ಬರ್ತಾ ಇದ್ರಂತೆ. ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾನೆ ಹುಡುಗ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ಬರೋರು. ಬಂದವರು ನಿಧಾನಕ್ಕೆ ನೋಡಿ ಹ್ಯಾಂಗ ಬೆಳವಣಿಗೆ ಆಗುತ್ತೆ ಅಂತ. ಇದು ಬಹಳ ಮುಖ್ಯ ಜೀವನದಲ್ಲಿ ಆಗುವಂತ, ಒಬ್ಬ ಆಧ್ಯಾತ್ಮಿಕ ಜೀವನಿಗೆ ಆಗುವಂಥದ್ದು. ಅವನು ಪೂಜೆ ಮಾಡ್ತಾನ, ಸಂಗಮನಾಥನ ಮುಟ್ಟಿ ಪೂಜೆ ಮಾಡೋದು ದೊಡ್ಡತನ ಅಂತ ಅನಿಸ್ತು ಎಲ್ಲರಿಗೂ, ಹಳ್ಳಿ ಜನಕ್ಕೆ ಬಂದವ್ರಿಗೆ. ಪೂಜೆ ಮಾಡಿ ಹೊರಗೆ ಬಂದು ಪೂಜಾರಿ ಕೂಡ ನಮಸ್ಕಾರ ಮಾಡೋಕೆ ಶುರು ಮಾಡಿದ್ರು ಜನ. ಕಲ್ಪನೆ ಮಾಡ್ಕೊಳ್ಳಿ, ಈ ನಮಸ್ಕಾರ ಮಾಡೋದು ಬಹಳ ಸುಲಭ, ಮಾಡಿಸ್ಕೊಳ್ಳೋದು ಬಹಳ ಕಷ್ಟ ಕೆಲಸ. ಮಾಡಿಸ್ಕೊಳ್ಳೋ ಎದೆ ಗಟ್ಟಿ ಇರಬೇಕು, ಮಾಡೋರು ಮಾಡಿಬಿಡ್ತಾರೆ, ತಡ್ಕೊಳ್ಳೋ ಶಕ್ತಿ ಇರಬೇಕಲ್ಲ ಒಳಗಡೆ. ಅದು ಹೇಗಾಗತ್ತೆ ಅಂದ್ರೆ ನನ್ಸ್ ಅನಿಸ್ಬಿಡುತ್ತೆ ಅನಿಸುತ್ತೆ. ಎಷ್ಟೋ ಜನ ಹೇಳಿದ್ದಾರೆ ನಂಗೆ, ಸಣ್ಣ ತರುಣ ಸನ್ಯಾಸಿಗಳು ಹೇಳ್ತಾರೆ, ನಿಜವಾಗ್ಲೂ ಭಯ ಆಗತ್ತೆ, ನಾವು ನಿಜವಾಗ್ಲೂ ಪಕ್ವ ಆಗಿದ್ದೀವಾ ಇಲ್ಲ ಒಳಗಡೆ ನೋಡ್ಕೋಬೇಕು. ಈ ಚಿಂತೆ ಬಸವಣ್ಣಕ್ಕೆ ಶುರು ಆಯಿತು. ನಮಸ್ಕಾರ ನನಗೆ ಯಾಕೆ ಮಾಡ್ತೀರಿ, ಮಾಡಬೇಡ್ರಿ ಅಂತ ಹೇಳಿ ಆತ ಹೊಸ ಪದ್ಧತಿ ಶುರು ಮಾಡಿದ. ವಿಚಿತ್ರ ನೋಡಿ ಇದು ಹೇಗಿದೆ ಅಂತ. ಆತ ಬಂದವರು ತಾನೇ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದ. ಈ ವಿನಯ ಅನ್ನುವಂಥದ್ದು ಬರೋದು ಹೇಗೆ ಬಂತು? ಮುಂದೆ ಜೀವನದುದ್ದಕ್ಕೂ ಬಸವಣ್ಣವ್ರು ಕಾಪಾಡ್ಕೊಂಬಂದ್ರಿ ಇದನ್ನು ವಿನಯವನ್ನು. ನನಗಿಂತ ಕಿರಿಯರಿಲ್ಲ, ಶರಣರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ಕೊಂಡು ಹಾಗೆ ಮಾತಾಡೋ, ನನ್ನಂಥ ಸಣ್ಣವ್ರು ಯಾರೂ ಇಲ್ಲ ಅಂತ ಹೇಳಿ ತಾನಾಗೆ ಹೊರಗೆ ಬಂದ ತಕ್ಷಣ ಎಲ್ಲರಿಗೂ ನಮಸ್ಕಾರ ಮಾಡೋದು, ಎಲ್ಲರಿಗೂ ಬೇಡ್ಕೊಳ್ಳೋದು ಅಂತ ಮಾಡೋದು. ಅದಕ್ಕೆ ಹೇಳ್ತಾರೆ ಅವ್ನು ಹೇಗಿದ್ರು ಅಂದ್ರೆ, ಅವಾಗ ನಡೆವಲ್ಲಿ ಶಿವಧ್ಯಾನ, ಉಡುವಲ್ಲಿ ಉಂಬಲ್ಲಿ ಶಿವಧ್ಯಾನ, ಕೊಂಬಲ್ಲಿ ಕೊಂಬಲ್ಲಿ ಕೊಡುವಲ್ಲಿ ಶಿವಧ್ಯಾನ. ಹೀಗೆ ಬಸವಣ್ಣನವರು ತುಂಬ ಯೌವನ ಶಿವಧ್ಯಾನದಲ್ಲಿ ಮುಳುಗು ಹೋಯಿತು.

0: Radio Sarang 107.8 FM.
1: ಆ ಎಂಟತ್ತು ವರ್ಷ ದಯವಿಟ್ಟು ಗಮನಿಸ್ಬೇಕು ಹೇಗೆ ಹಂತ ಬರ್ತದೆ. ಒಂದು ಮನೆಯನ್ನು ಬಿಟ್ಟು ಹೋದಂತಹದ್ದು, ಅಲ್ಲಿ ಎಂಟತ್ತು ವರ್ಷ ಕಪ್ಪಡಿಯಲ್ಲಿದ್ದುದು. ಕಪ್ಪಡಿಯಲ್ಲಿದ್ದ ಬರೀ ಭಕ್ತಿ ಒಂದೇನೆ, ಮತ್ತೊಂದು ಯಾವುದೂ ಇಲ್ಲ, ಸಾಮಾಜಿಕ ಕಾರ್ಯ ಯಾವುದೂ ಇಲ್ಲ, ಬರೀ ತಾನು ಸಂಗಮನಾಥ ಎರಡೇ ಇದ್ದುದು. ಯಾವುದೋ ಒಂದು ಹಂತ ಬರುತ್ತೆ ಜೀವನದಲ್ಲಿ, ಮನುಷ್ಯನ ಟಕ್ ಅಂತ ಬದಲಾಯಿಸ್ಬಿಡುತ್ತೆ, ಜೀವನನೇ ಬದಲಾಯಿಸ್ಬಿಡುತ್ತೆ. ಒಂದು ಸಲ ಹೀಗೆ ಮಲ್ಕೊಂಡಾಗ, ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಂಡಾಗ ಕನಸಿನಲ್ಲಿ ಈಶ್ವರ ಬಂದಂಗೆ ಆಯ್ತಂತ. ಆ ಮಾತು ಹೆಂಗಿದೆ ನೋಡಿ, ಎಲೆ ಮಗನೇ ಬಸವ, ಹರಿಹರನ ಮಾತು, ಎಲೆ ಮಗನೇ ಬಸವ ಬಸವಣ್ಣ, ನಿನ್ನನ್ನು ಮಹೀತಳದೊಳಗೆ ಮೆರೆಸುವೆನು, ನೀನು ಬಿಜ್ಜಳರಾಯನಿರುವ ಮಂಗಳವಾಡಕ್ಕೆ ಹೋಗು ಅಂತ ಅಪ್ಪಣೆ ಆಯಿತು. ಮಂಗಳವೇಡೆ ಅಂತ ಒಂದಿದೆ, ಮಂಗಳವಾಡ ಅಂತ ಕರೀತಾರೆ ಅದಕ್ಕೆ. ಮಂಗಳವಾಡಿಗೆ ನೀನು ಹೋಗು, ಅಲ್ಲಿ ಬಿಜ್ಜಳ ಇದ್ದಾನೆ ಅಂತ. ಇವ್ರು ನಾನು ಯಾಕೆ ಹೋಗಬೇಕು, ಇವ್ರು ಹೋಗುವಂದ್ರೆ ಸಂತೋಷ ಆಗಲಿಲ್ಲ, ಗಾಬರಿ ಆಗ್ಬಿಡ್ತು, ದುಃಖ ಆಯಿತು. ಯಾಕಂದರೆ ನಾನು ಬಂದದ್ದೇ ಸಂಗಮನಾಥನ ಜೊತೆಗಿರೋದಕ್ಕೆ, ಪೂಜೆ ಮಾಡೋದಕ್ಕೆ, ಅವನು ಬಿಟ್ಟು ಒಂದು ಕ್ಷಣ ಇರೋಕ್ಕಾಗೋದಿಲ್ಲ, ಬಿಟ್ಟು ಹೋಗೋದಿಲ್ಲ ನಾನು ಅಂತ ಹೇಳಿ ಅಳೋಕೆ ಶುರು ಮಾಡಿದ್ರಂತೆ. ಅದು ಹೇಗೆ ಅಳುತ್ತಾರೆ ನೋಡಿ, ಆ ಕಂಬಕ್ಕೆ ತಲೆಗೆ ಚಚ್ಚಿಕೊಂಡು ಅಳುವಂಥದ್ದನ್ನು ಹರಿಹರ ಎಷ್ಟು ಚೆನ್ನಾಗಿ ದಾಖಲೆ ಮಾಡ್ತಾನೆ. ದೇವ ದೇವ ಸಂಗ ಕಂಡಯ್ಯ, ಕೆಟ್ಟೆ ಕೆಟ್ಟೆ ಥಟ್ಟನೆ ಹೀಗೆ ಕಣ್ಣನ್ನು ನೋಡದೆ ಹುಣ್ಣನ್ನು ನೋಡದೆ ಹೋಗೆನ್ನುವರೇ ದೇವ, ಅಮೃತವೇಕೆ ವಿಷವೇಕೆ, ನೀನೇಕೆ ಈನೆನ್ನ ನುಡಿ ಏಕೆ, ನಂಬಿದವರ ಕೊರಳನ್ನು ಕೊಯ್ಯುವರೆ, ಶಿಶುವನ್ನು ಇರಿಯುವರೆ, ಹಸುವನ್ನು ಕೊಲ್ಲುವರೆ, ನನ್ನನ್ನು ಹೋಗೆನ್ನುವರೆ. ಕರುಣಿ ಕರುಣಿ, ನಿನ್ನ ಕರುಣ ಲೇಸಾಯಿತು, ಪೂಜಿಸುವುದಕ್ಕೆ ಫಲವಾಯಿತು, ಇನ್ನೇನು ಶಾಪ ಮಾಡಿ. ಇದಕ್ಕೆ ಪ್ರಣಯ ಕಲಹ ಅಂತ ಬರೀತಾರೆ. ಸಿಟ್ಟು ಬಂದಿದೆ ಅಂತೂ ಕಳಿಸ್ಬಿಡ್ತೀಯ ನಾನ ಅಂತ ಹೇಳಿ ಜಗಳಾಡ್ಕೊಂಡು ಒಬ್ಬರೇ ಮಾತಾಡ್ಕೊಂಡು ಅದ್ರ ಮುಂದೆ ಕೂತ್ಕೊಂಡು ನಾನು ಹೋಗೋದಿಲ್ಲ ಅಂತ ಹೇಳಿ ಊಟ ಮಾಡದೇನೆ ಎಚ್ಚರಿ ತಪ್ಪಿ ಆ ಲಿಂಗದ ಮುಂದೆ ಮಲ್ಕೊಂಡ್ಬಿಟ್ರಂತೆ.

0: Radio Sarang 107.8 FM.
1: ಮಲ್ಕೊಂಡಾಗ ಮತ್ತೆ ರಾತ್ರಿ ಈಶ್ವರ ಬಂದು, ಎಲೆ ಮಗನೇ ಕಂದ, ಎಲೆ ಬಸವ, ನಿನ್ನನ್ನು ಆಗಲಿ ನಾನಿರಲಾರೆ ಕಣ, ನೀನ್ ನನ್ನ ಬಿಟ್ಟು ಹೋಗ್ತೀನಿ ಅಂತ ಅನ್ಕೋಬೇಡಪ್ಪ, ನೀನ್ ಬಿಟ್ಟು ನಾನಿಗಿರೋಕಾಗೋದಿಲ್ಲ, ನಿನಗಿಷ್ಟು ದುಗುಡಬೇಕೆ? ಬೇಡಯ್ಯ, ಬೇಡ ಮಗನೇ, ನನ್ನ ನಿಧಿಯೇ, ನಾನು ನಿನ್ನೊಡನೆ ಬಿಡದೆ ಬರುತ್ತೇನೆ, ನಾನೇ ಬರ್ತೀನಿ ನಿನ್ನ ಜೊತೆಗೆ, ಯಾಕೆ ಚಿಂತೆ ಮಾಡ್ತೀಯಾ ಅಂತ ಈಶ್ವರ ಹೇಳ್ದಂಗಾತು. ನಾಳೆ ಮಧ್ಯಾಹ್ನ ಒಂದು ಸೂಚನೆ ಕೊಡ್ತಾರೆ, ನಾಳೆ ಮಧ್ಯಾಹ್ನ ಶುದ್ಧಾಂಗನಾಗಿ ನಂದಿಕೇಶ್ವರನ ಮುಂದೆ ನಾನು ನೆನೆಯುತ್ತಾ ಕುಳಿತುಕೋ ಅಂತ. ನಂದಿಕೇಶ್ವರನ ಮುಂದೆ ಕೂತ್ಕೊಂಬ, ನಂದಿಕೋಲ್ ಇದೆಯಲ್ಲ ಅಲ್ಲಿ ಮುಂದೆ ಕೂತ್ಕೋ, ಧ್ಯಾನ ಮಾಡ್ಕೊಂಡು ಕೂತ್ಕೋ, ನಾನು ಬರ್ತೀನಿ ಅಂತ ಸೂಚನೆ ಸಿಕ್ತು. ಏನೋ ಭಗವಂತ ಹೇಳಿದ್ದಾನಲ್ಲ ಅಂತ ಮರುದಿನ ಅದಕ್ಕೆ ಹೆಂಗೆ ಮಾತು, ನನಗೆ ಅದೇ ಹರಿಹರ ಮಾತು ಕೇಳ್ಕೊಂಡಾಗ ಅಷ್ಟು ಓದಬೇಕು ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಅದು. ಅವನ ಮಾತು ಒಂದು ಕಡೆ ಎಷ್ಟು ಕಾವ್ಯಾತ್ಮಕವಾಗಿ ಬಂದ್ಬಿಡುತ್ತಲ್ಲ ಅದು. ಹರನ ಕರುಣೆಯೇ ಉದಯವಾದಂತೆ ಅರುಣೋದಯವಾಯಿತು, ಹರನ ಕರುಣೆಯೇ ಉದಯವಾದಂತೆ ಅರುಣೋದಯವಾಯಿತು. ಬೆಳಗಾಯಿತು, ಮತ್ತೆ ಸ್ನಾನ ಮಾಡಿಕೊಂಡು ಪೂಜೆ ಗೀಜೆ ಮುಗಿಸ್ಕೊಂಡು ಹೋಗಿ ಅವ್ರು ಹೇಳಿದಂಗೆ ನಂದಿ ಕೂತು ನಂದಿಕೇಶ್ವರ ಹತ್ರ ಕೂತ್ಕೊಂಡ್ಬಿಟ್ರು. ಯಾರು ಬರ್ತಾರೆ ಅಂತ ಆಗ ಒಂದು ನಂದಿ ಬಂತಂತೆ, ನಂದಿ ಬಂದಂಗಾಯ್ತು. ನಂದಿಕೇಶ್ವರ ಬಂದು ಒಂದು ಲಿಂಗವನ್ನು ಬಸವಣ್ಣನವರ ಕೈಯಲ್ಲಿ ಕೊಟ್ಟು, ಇಷ್ಟಲಿಂಗ ಕೈಯಲ್ಲಿ ಕೊಟ್ಟು ಅವರ ತಲೆ ಮೇಲೆ ತನ್ನ ಮುಖವನ್ನಿಟ್ಟು ಪಂಚಾಕ್ಷರಿನ ಉಪದೇಶ ಮಾಡಿತು. ಇದು ಜೀವನ ಬದಲಾಯಿಸುವಂಥ ರೀತಿ.

ಯಾವುದೋ ಒಂದು ಕ್ಷಣದಲ್ಲಿ ಬದಲಾಯಿಸ್ಬಿಡುತ್ತೆ ಜೀವನ. ಯಾವುದೋ ನಿಧಾನಕ್ಕೆ ಹೋಗ್ತಿರುವಂಥದ್ದು, ಬರೀ ಭಕ್ತಿ ಮಾರ್ಗದಲ್ಲಿ ನಾನಾಯಿತು ನನ್ನ ಸಂಗಮನಾಥ ಆಯಿತು ಅಂತ ಹೋದಂಥ ಬಸವಣ್ಣವರು ಒಂದು ಕ್ಷಣದಲ್ಲಿ ಪರಿವರ್ತನೆ ಬೇರೆ ಆಗಬೇಕು ಅಂದರೆ ಈ ಘಟನೆ ಇಟ್ಟು ಪಂಚಾಕ್ಷರನ ಉಪದೇಶ ಮಾಡಿದರು. ಕೈಯಾಗ ಇಷ್ಟಲಿಂಗ ಬಂತು, ಈ ದಿವಸ ಇರಲಿಲ್ಲ ಇಷ್ಟಲಿಂಗ ಕೈಯಲ್ಲಿ ಕೊಟ್ಟದ್ದು. ಯಾರು ಕೊಟ್ಟದ್ದು? ಸಾಮಾನ್ಯ ಯಾರು ಕೊಟ್ಟದ್ದಲ್ಲ, ನಂದಿಕೇಶ್ವರನೇ ಕೈಯಲ್ಲಿ ಕೊಟ್ಟಂಥದ್ದು. ಅದು ಅಲ್ಲದೆ ಪಂಚಾಕ್ಷರ ಹೇಳಿದಂಥದ್ದು ನಂದಿಕೇಶ್ವರ. ಈ ಎರಡೂ ಆದ್ದರಿಂದ ಅವ್ರು ಹೇಳ್ತಾರೆ, ಅವತ್ತೇ ನನಗೆ ಲಿಂಗ ಪತಿಯಾದ ನಾನು ಸತಿಯಾದೆ. ಅವತ್ತೆ ಲಿಂಗಪತಿ ನಾನು ಶರಣ ಸತಿ ಅಂತ ಹೇಳಿದಾಗೆ ನಾನು ಆಗ್ಬಿಟ್ಟೆ. ಅಂದಿಂದ ಸದ್ಭಕ್ತಿ ಅಂತ ಏನು ಕೊಟ್ಟ ನಂದಿಕೇಶ್ವರ ಕೊಟ್ಟ, ಬಹುಶಃ ಆತ ಹೇಳಿರಬೇಕು. ಬರೀ ಇಲ್ಲೇ ಭಕ್ತಿ ಮಾರ್ಗದಲ್ಲಿ ಕೂತ್ಕೊಂಡ್ರೆ ಸಮಾಜ ಸುಧಾರಕ ಬಸವಣ್ಣನ ಕಾಣ್ತಾ ಇರಲಿಲ್ಲ ನಾನು, ಅಲ್ಲಿಂದ ಹೋಗು ಅಂತ ಹೇಳಿದ್ರಂತೆ. ಹೊರಟರು, ಆದರೂ ಹೊರಟ ತಕ್ಷಣ ಹೊರಡಲಿಲ್ಲ, ಹೋಗು ಅಂದರು. ಯಾವತ್ತು ಅಂತ ಡೇಟ್ ಕೊಟ್ಟಿಲ್ಲಲ್ಲ ಇನ್ನ, ಆದ್ರಿಂದ ಆದಷ್ಟು ಇಟ್ಕೊಂಡು ಅಲ್ಲೇ ಕೂತಿದ್ದಾರೆ. ಕೂತ್ಕೊಂಡಾಗ ದಿನಾಲೂ ಕನಸದಲ್ಲಿ ಶುರು ಆಯ್ತಂತೆ, ಹೊರಡು ನೀನು ಮಂಗಳವಾಡೆ, ಹೊರಡು ಮಂಗಳವಾಡೆ ಹೊರಡು ಅಂತ ದಿನ ದಿನ ಬರೋಕ್ಕೆ ಶುರು ಆಯ್ತು. ಅವಾಗ ಅನ್ಕೊಂಡ್ರಂತೆ, ನನ್ನ ಬಿಡಲ್ಲ ಹಾಗಾದರೆ, ನನ್ನ ಕಳಿಸೇ ಬಿಡ್ತಾನೆ, ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡು. ಆದರೂ ಅಪರಿಚಿತ ದೇಶ ಅಂತ ಚಿಂತೆ ಮಾಡಬೇಕಾಗಿಲ್ಲ, ನನಗೆ ಅಕ್ಷರಾಭ್ಯಾಸ ಆಗಿದೆ, ಸ್ವಲ್ಪ ತಿಳುವಳಿಕೆ ಇದೆ, ಪ್ರಸಂಗ ಬಂದರೆ ಅಲ್ಲಿ ಎಲ್ಲಾದರೂ ಚಾಕರಿ ಮಾಡಿ ಹಣ ಗಳಿಸಿ ಅಲ್ಲಿದ್ದಂಥ ಶರಣರಿಗೆ ಹಂಚ್ತೇನೆ, ದಾಸೋಹ ಮಾಡ್ತೇನೆ, ಆ ತಲೆ ಕೂತ್ಕೊಂಡು ದಾಸೋಹ ಮಾಡ್ತೇನೆ, ನಾನು ಗಳಿಸ್ಕೊಂಡು ದಾಸೋಹ ಮಾಡ್ತೇನೆ ಅಂತ ಹೊರಟರು. ಅದಕ್ಕೆ ನೋಡಿ ಹೇಗಿದೆ ವೇಷ ಬದಲಿ ಆಯಿತು, ಆ ಪಟ್ಟಣಕ್ಕೆ ಸರಿಯಾದಂಥ ವೇಷಭೂಷಣ ಧರಿಸ್ಕೊಂಡಿದ್ದಾರೆ. ಇನ್ನು ಮಂಗಳವಾಡೆಗೆ ಹೋಗ್ಬೇಕಲ್ಲ, ಬಿಜ್ಜಳನ ಕಡೆ ಹೋಗ್ಬೇಕಲ್ಲ, ಪಟ್ಟಣಕ್ಕೆ ಸರಿಯಾದಂಥ ವೇಷಭೂಷಣ ಧರಿಸ್ಕೊಂಡು ಅಲ್ಲಿ ಹೋಗಿ ವಿಗ್ರಹದ ಮುಂದೆ ನಿಂತ್ಕೊಂಡ್ರು. ಮತ್ತೊಂದು ಸಲ ಈಶ್ವರಲಿಂಗದ ಮುಂದೆ ಸಂಗಮನಾಥ ನಿಂತ್ಕೊಂಡು ಪರ್ಮಿಷನ್ ತಗೋಬೇಕಲ್ಲ, ಹೋಗಿ ಬರ್ತೀನಪ್ಪ ಏನು ಕೊಡು ಅಂತ ಹೇಳಿ. ನೋಡಿ ಇವತ್ತು ಬಿಟ್ಟವರು ಇನ್ನು ವಾಪಸ್ ಬರೋದು ಐಕ್ಯದ ಸಮಯಕ್ಕೆ ವಾಪಸ್ ಬರೋದು, ಅಲ್ಲಿವರೆಗೆ ಬರೋದಿಲ್ಲ. ಅಲ್ಲಿ ಹೊರಟಾಗ ಕೈ ಮುಗಿದು ನಿಂತ್ಕೊಂಡಾಗ ಕಣ್ಣು ಸುರಿತ ನೀರು ಸುರಿತಿತ್ತಂತೆ. ಆಗ ಸಂಗಮನಾಥ ಪ್ರತ್ಯಕ್ಷನಾಗಿ ಕಣ್ಣೀರು ಒರೆಸಿ ಹೇಳಿದ ಅಂತ ಬಹಳ ಚೆನ್ನಾಗಿದೆ. ಬೇಡೆನ್ನ ಕಂದ ನಿನ್ನೊಡನೆಯೇ ಬರುವೆ, ನೆನೆಯೇ ಮುಂದಿರುವೆ, ಕರೆದರೆ ಓ ಎನ್ನುವೆ, ಮನದೊಳಗೆ ಕರದೊಳಗೆ ತನುವಿನೊಳಗೆ ನಾನಿರುವೆ. ನಡೆಯಯ್ಯ ನಡೆ ಮಗನೇ ನಡೆ ಕಂದ ಬಸವಣ್ಣ. ನೋಡಿ ನಮ್ಮ ಕಡೆ ಮಾತು ಹೆಂಗಿದೆ, ಪೊಡವಿಗಧಿಪತಿಯಾಗಿ ಬಾಳೆಣ್ಣ ಬಸವಣ್ಣ. ನೀನು ಭಕ್ತಿಯೊಳಗಿರು ನಾನು ಪೂಜೆ ಮಾಡಿಕೊಂಡಿರು ಅಂತ ಹೇಳಿಲ್ಲ, ನಿರ್ದೇಶ ಆದದ್ದು ಇದುವರೆಗೂ ಭಕ್ತಿ ಹಂತ ಸಾಕು, ಇನ್ನು ಮುಂದೆ ಹೋಗು ಸಮಾಜ ಸುಧಾರಕ್ಕೆ ಹೋಗು ಅಂಥೇಳಿ ಕೊನೆಗೆ ಪೊಡವಿಗಧಿಪತಿಯಾಗಿ ಬಾಳೆಣ್ಣ ಬಸವಣ್ಣ ಅಧಿಪತಿಯಾಗು ಅಂತ ಹೇಳಿದಂಗಾಯ್ತು. ಅಲ್ಲಿಂದ ಬಸವಣ್ಣವ್ರು ಹೊರಟರು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಹಲೋ, ಹಾಯ್, ನಮಸ್ಕಾರ. ಕೇಳುಗ್ರೆ ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವುದು ನಾನು ನಿಮ್ಮ ಆರ್ಜೆ ಸೈಫುಲ್ಲಕುತ್ತಾರ್. ಪಶು ವೈದ್ಯಾಧಿಕಾರಿ ನೇಮಕಾತಿ ಹಗರಣ, ಜ್ಞಾನೇಂದ್ರ ಐಎಎಸ್ ಬಂಧನ ಎಂದಿದೆ ಒಂದು ಪ್ರಮುಖ ಸುದ್ದಿ. ಪಶು ವೈದ್ಯಾಧಿಕಾರಿ ನೇಮಕಾತಿ

0: ವಿದ್ಯಾರ್ಥಿ ವೇಳೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಪರೀಕ್ಷಾ ನಿಯಂತ್ರಣಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅವರನ್ನು ಅಪರಾಧ ತನಿಖಾ ಇಲಾಖೆಯ ಪೊಲೀಸರು ರವಿವಾರ ಬಂಧಿಸಿದ್ದಾರೆ. ಎರಡೂ ದಿನದಿಂದ ಜ್ಞಾನೇಂದ್ರ ಅವರನ್ನು ಸಿಐಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದರು. ಈಗ ಪಶು ವೈದ್ಯಾಧಿಕಾರಿ ನೇಮಕಾತಿ ಅಕ್ರಮದಲ್ಲಿ ಶಾಮೀಲಾಗಿರುವುದಕ್ಕೆ ಪೂರಕ ಸಾಕ್ಷ್ಯಾಧಾರ ಸಿಕ್ಕಿದ್ದು, ರವಿವಾರ ಮಧ್ಯಾಹ್ನ ಅವರನ್ನು ಬಂಧಿಸಿ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಲಾಯಿತು. ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೊಟ್ಟಿದ್ದು, ಪೊಲೀಸರು ಜ್ಞಾನೇಂದ್ರ ಅವರನ್ನು ಪರಪ್ಪನ ಅಗ್ರಹಾರದ ಜೈಲಿಗೆ ಸ್ಥಳಾಂತರಿಸಿದ್ದಾರೆ ಎಂದು ತಿಳಿದುಬಂದಿದೆ. ಕೆಪಿಎಸ್ಸಿ ನಡೆಸಿದ 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎಂದು ಪಶು ವೈದ್ಯಾಧಿಕಾರಿ ಆಕಾಂಕ್ಷಿ ಮಂಜುನಾಥ್ ಮತ್ತು ಪಶು ಸಂಗೋಪನೆ ಇಲಾಖೆಯ ಅಧಿಕಾರಿಯೊಬ್ಬರು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದರು. ಅದರನ್ವಯ ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಸೇರಿದಂತೆ ಆಯೋಗದ ಸದಸ್ಯರು ಅಧಿಕಾರಿಗಳ ವಿರುದ್ದ 2 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದ್ದವು. ಈ ವೇಳೆ ಪಶು ವೈದ್ಯಾಧಿಕಾರಿ ಹುದ್ದೆ ಕೊಡಿಸಲು ಏಜೆಂಟ್ರೊಬ್ಬರು 80 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟು ಮುಂಗಡವಾಗಿ 40 ಲಕ್ಷ ರೂಪಾಯಿ ನೀಡುವಂತೆ ಕೇಳಿರುವ ಆಡಿಯೋ ಬಹಿರಂಗಗೊಂಡಿತ್ತು. ಅಲ್ಲದೆ ಜುಲೈ 17ರಂದು ಪ್ರಕಟವಾದ ವೈದ್ಯಾಧಿಕಾರಿ ಹುದ್ದೆಯ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರ ಹತ್ತಿರದ ಸಂಬಂಧಿಕರೇ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂಬ ಗಂಭೀರ ಆರೋಪವೂ ಕೂಡ ಕೇಳಿಬಂದಿತ್ತು. ಪ್ರಕರಣದ ಗಂಭೀರತೆಯನ್ನ ಅರಿತ ರಾಜ್ಯ ಸರ್ಕಾರ 2 ಎಫ್ಐಆರ್ಗಳ ತನಿಖೆಯನ್ನ ಇದೀಗ ಸಿಐಡಿಗೆ ವರ್ಗಾಯಿಸಿದೆ. ಭಾರತ ಮತ್ತು ಉಜ್ಬೆಕಿಸ್ತಾನ್ ರವಿವಾರ ತಮ್ಮ ರಾಜತಾಂತ್ರಿಕ ಸಂಬಂಧವನ್ನು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಮೇಲ್ದರ್ಜೆಗೇರಿಸಿದ್ದು, 2030ರ ವೇಳೆಗೆ ವಾರ್ಷಿಕ ದ್ವಿಪಕ್ಷೀಯ ವ್ಯಾಪಾರವನ್ನು 5 ಶತಕೋಟಿ ಡಾಲರ್ಗೆ ತಲುಪಿಸುವ ಮಹತ್ವಾಕಾಂಕ್ಷೆಯ ಗುರಿಯನ್ನು ನಿಗದಿಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉಜ್ಬೆಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ತಮ್ಮ ಮಾತುಕತೆ ವೇಳೆ ಪ್ರಮುಖ ವ್ಯೂಹಾತ್ಮಕ ಹಾಗೂ ಆರ್ಥಿಕ ಕ್ಷೇತ್ರದಲ್ಲಿ ಸಹಕಾರವನ್ನು ಇನ್ನಷ್ಟು ಬಲಗೊಳಿಸಲು ಒಪ್ಪಿಕೊಂಡರು. ಇದೇ ವೇಳೆ ಉಜ್ಬೆಕಿಸ್ತಾನದಿಂದ ಭಾರತಕ್ಕೆ ದೀರ್ಘಕಾಲಿಕ ಯುರೇನಿಯಂ ಸರಬರಾಜಿಗೆ ಒಂದು ಹೊಸ ಚೌಕಟ್ಟನ್ನು ರೂಪಿಸಲು ಉಭಯ ನಾಯಕರು ಒಪ್ಪಂದಕ್ಕೆ ಬಂದಿದ್ದಾರೆ. ಇದು ಉದಯೋನ್ಮುಖ ದ್ವಿಪಕ್ಷೀಯ ಪಾಲುದಾರಿಕೆಗೆ ಮಹತ್ವದ ಇಂಧನ ಆಯಾಮವನ್ನು ಸೇರಿಸಿದೆ. ಕಳೆದ ವಾರ ಭೀಕರ ದಿಢೀರ್ ಪ್ರವಾಹದಿಂದ ಜರ್ಜರಿತವಾಗಿರುವ ನೇಪಾಳಕ್ಕೆ 68 ಟನ್ ಪರಿಹಾರ ಸಾಮಗ್ರಿಗಳು ಹಾಗೂ ತಾಂತ್ರಿಕ ಪರಿಗಣಿತರ ತಂಡವನ್ನು ಮತ್ತು ಸಲಕರಣೆಯನ್ನು ಭಾರತ ರವಾನಿಸಿದೆ. 11 ಟನ್ ಪರಿಹಾರ ಹೊತ್ತು ತಂದಿರುವ 4ನೇ ಭಾರತೀಯ ವಿಮಾನ ರವಿವಾರ ನೇಪಾಳದ ಕಠ್ಮಂಡುವಿಗೆ ಬಂದಿರುವುದಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ನೇಪಾಳದ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆಯ ಸಾಮಗ್ರಿಗಳು, ಹೊದಿಕೆಗಳು, ಸ್ಲೀಪಿಂಗ್ ಬ್ಯಾಗ್ಗಳು, ಟರ್ಪಾಲುಗಳು, ಪ್ಲಾಸ್ಟಿಕ್ ಹಾಸುಗಳು, ನೈರ್ಮಲ್ಯ ಕಿಟ್ಟನ್ನು ಭಾರತ ಕಳುಹಿಸಿಕೊಟ್ಟಿದೆ. ಜೊತೆಗೆ ನೇಪಾಳದಲ್ಲಿ ದುರಂತದ ಬಳಿಕ ಸುರಂಗದಲ್ಲಿ ಸಿಲುಕಿಕೊಂಡಿರುವವರ ರಕ್ಷಣೆಗಾಗಿ ಕೊಳವೆ ಮಾರ್ಗ ತಂತ್ರಜ್ಞರ ತಂಡ, ಡಿಎನ್ಎ ವಿಶ್ಲೇಷಕರ ತಂಡವನ್ನು ಕೂಡ ರವಾನಿಸಿದೆ. 11 ಸದಸ್ಯರ ಭಾರತೀಯ ತಂತ್ರಜ್ಞರ ತಂಡವ ವೈದ್ಯರು, ಪ್ಯಾರಾಮೆಡಿಕ್ಸ್ ಹಾಗೂ ಸುರಂಗ ಮಾರ್ಗ ಇಂಜಿನಿಯರ್ಗಳನ್ನು ಒಳಗೊಂಡ ಭಾರತೀಯ ತಂತ್ರಜ್ಞರ ತಂಡ ಶುಕ್ರವಾರ ಕಠ್ಮಂಡು ತಲುಪಿದೆ. ಶನಿವಾರ ಪ್ರವಾಹ ಪೀಡಿತ ನುವಾಕೋಟ್ ಜಿಲ್ಲೆಯ ತ್ರಿಶೂಲಿ ಪ್ರದೇಶದಲ್ಲಿ ಸ್ಥಳ ಪರಿಶೀಲನೆ ನಡೆಸಿತೆಂದು ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯ ಹೇಳಿಕೆ ತಿಳಿಸಿದೆ. ಇನ್ನು ಯುವಜನರನ್ನ ಬೆಸೆಯಲು ರಾಜ್ಯ ಸರ್ಕಾರ ರೂಪಿಸಿರುವ ಭಾರತ ಜೋಡೋ ಯುವ ಸಂಘದ ಮಾದರಿಯಲ್ಲಿ ಪ್ರತಿ ಊರಿನಲ್ಲಿ ಹಿರಿಯ ನಾಗರಿಕರನ್ನು ಒಗ್ಗೂಡಿಸಲು ಸೀನಿಯರ್ ಸಿಟಿಜನ್ ಸಂಘಟನೆ ಸ್ಥಾಪಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಲಿದೆ. ಮಂಗಳೂರು ನಗರದಲ್ಲೇ ಪ್ರಾಯೋಗಿಕವಾಗಿ ಈ ಯೋಜನೆ ಜಾರಿ ಮಾಡಲು ಪ್ರಯತ್ನಿಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಭಾರತೀಯ ರೆಡ್ಕ್ರಾಸ್ ಸೊಸೈಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ, ರೋಟರಿ ಇಂಟರ್ನ್ಯಾಷನಲ್ ಜಿಲ್ಲೆ 3182, ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸೈನಿಕರ ಸಂಘ, ಮಂಥನ ಒಎಎಸ್ ಟ್ರಸ್ಟ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ರೆಡ್ಕ್ರಾಸ್ ಶತಮಾನೋತ್ಸವ ಭವನದ ಪ್ರೇರಣಾ ಸಭಾಂಗಣದಲ್ಲಿ ರವಿವಾರ ನಡೆದ ಧನ್ಯತಾ ಹಿರಿಯ ನಾಗರಿಕರ ದಿನಾಚರಣೆಯಲ್ಲಿ ಸಾಧಕರನ್ನು ಸನ್ಮಾನಿಸಿ ಅವರು ಮಾತನಾಡುತ್ತಿದ್ದರು. ನಮ್ಮ ಹಿರಿಯರ ತ್ಯಾಗ, ತಾಳ್ಮೆ, ಬದ್ಧತೆಯಿಂದಾಗಿ ಇಂದು ಉತ್ತಮ ಸಮಾಜ ನಿರ್ಮಾಣವಾಗಿದೆ. ಇದನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಮಹತ್ತರ ಜವಾಬ್ದಾರಿ ನಮ್ಮ ಮೇಲಿದೆ. ಹಿರಿಯರ ಅನುಭವ ಹಾಗೂ ಆದರ್ಶಗಳಿಂದ ಯುವ ಜನಾಂಗ ಪ್ರೇರಣೆ ಪಡೆಯಬೇಕು ಎಂದು ಸಚಿವ ಖಾದರ್ ಅವರು ಹೇಳಿದರು. ರೋಟರಿ ಜಿಲ್ಲೆ ಗವರ್ನರ್ ಸತೀಶ್ ಬೋಳಾರ್ ಕಾರ್ಯಕ್ರಮ ಉದ್ಘಾಟಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ರೆಡ್ಕ್ರಾಸ್ ಸೊಸೈಟಿಯ ಚೇರ್ಮನ್ ಸಿಎ ಶಾಂತರಾಮ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ಇನ್ನು ನೇಪಾಳ ಟಿಬೆಟ್ ಗಡಿಯಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಸಿಲುಕಿದ್ದ 54 ಕನ್ನಡಿಗರು ಶನಿವಾರ ರಾತ್ರಿ ಸುರಕ್ಷಿತವಾಗಿ ವಿಮಾನದ ಮೂಲಕ ಬೆಂಗಳೂರಿಗೆ ಆಗಮಿಸಿದ್ದಾರೆ. ನೇಪಾಳದಿಂದ ಉತ್ತರ ಪ್ರದೇಶದ ಗೋರಖ್ಪುರಕ್ಕೆ ಆಗಮಿಸಿದ ಕನ್ನಡಿಗರು ಅಲ್ಲಿಂದ ನೇರವಾಗಿ ಬೆಂಗಳೂರಿನ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಬೆಂಗಳೂರು, ಹಾವೇರಿ, ಶಿವಮೊಗ್ಗ, ಕಡೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ಪ್ರವಾಸಿಗರು ಆಗಸ್ಟ್ 23ರಂದು ನೇಪಾಳಕ್ಕೆ ತೆರಳಿದ್ದರು. ಆಗಸ್ಟ್ 26ರಂದು ಸಂಭವಿಸಿದ ದಿಢೀರ್ ಪ್ರವಾಹದಲ್ಲಿ ಸೇತುವೆಗಳು, ರಸ್ತೆಗಳು ಕೊಚ್ಚಿ ಹೋಗಿದ್ದರಿಂದ ಅವರು ಸಂಕಷ್ಟಕ್ಕೆ ಸಿಲುಕಿದ್ದರು. ಹೊರ ಜಗತ್ತಿನ ಸಂಪರ್ಕ ಕಡಿತಗೊಂಡಿದ್ದರಿಂದ ಅವರು ತೀವ್ರ ಪರಿತಪಿಸುವಂತಾಗಿತ್ತು. ಪ್ರವಾಹದಿಂದ ಪಾರಾಗಿ ನಾವು ಬದುಕಿ ಬಂದಿರುವುದೇ ಒಂದು ಪವಾಡ. ಆ ಭೀಕರ ಪ್ರವಾಹ ನೋಡಿದ ಮೇಲೆ ನಾವು ಉಳಿಯುತ್ತೇವೆ ಎಂಬ ಆತಂಕವಿತ್ತು. ನಾವು ಪ್ರಯಾಣಿಸುತ್ತಿದ್ದ ಮಾರ್ಗ ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿತ್ತು. ರಸ್ತೆಗಳು ಕುಸಿತಿದ್ದದನ್ನು ನಾವು ಕಣ್ಣಾರೆ ಕಂಡೆವು ಎಂದು ಪ್ರವಾಹಕ್ಕೆ ಸಿಲುಕಿದ್ದ ಹಾವೇರಿ ಮೂಲದ ವ್ಯಕ್ತಿಯೊಬ್ಬರು ತಮ್ಮ ಅನುಭವವನ್ನು ಮಾಧ್ಯಮಗಳೊಂದಿಗೆ ಹಂಚಿಕೊಂಡಿದ್ದಾರೆ. ಇನ್ನು ಪಿಎಂ ಜನ್ಮನ್ ಯೋಜನೆಯಡಿ ಜಿಲ್ಲೆಯ ಪ್ರತಿ ಕೊರಗ ಕುಟುಂಬಕ್ಕೂ ಮನೆ ಒದಗಿಸುವ ನಿಟ್ಟಿನಲ್ಲಿ ಕ್ರಿಯಾ ಯೋಜನೆ ರೂಪಿಸುವಂತೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಜಿಲ್ಲಾ ಪಂಚಾಯತ್ನ ನೇತ್ರಾವತಿ ಸಭಾಂಗಣದಲ್ಲಿ ಶನಿವಾರ ದಕ್ಷಿಣ ಕನ್ನಡ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಜಿಲ್ಲೆಯಲ್ಲಿ 1135 ಕೊರಗ ಕುಟುಂಬಗಳಿದ್ದು ಪಿಎಂ ಜನ್ಮನಡಿ ಮ್ಯಾಪಿಂಗ್ ಕಾರ್ಯ ನಡೆಯುತ್ತಾ ಇದೆ. ಪಿಎಂ ಜನಮನ ಸೇರಿದಂತೆ ವಿವಿಧ ಯೋಜನೆಗಳಡಿ 165 ಫಲಾನುಭವಿಗಳ ಅರ್ಜಿ ವಿಲೇವಾರಿ ಪ್ರಕ್ರಿಯೆ ನಡೆದಿದ್ದು 124 ಅರ್ಜಿಗಳು ಮಂಜೂರಾತಿಗೆ ಬಾಕಿ ಇವೆ. ಹಣಕಾಸಿನ ಸಮಸ್ಯೆ ಇಲ್ಲವಾಗಿದ್ದು ಮಂಜೂರಾತಿ ದೊರೆತವರು ಕೆಲವರು ಮನೆ ಕಟ್ಟಲು ಮುಂದಾಗುತ್ತಿಲ್ಲ ಎಂದು ಐಡಿಡಿಪಿ ಅಧಿಕಾರಿ ಬಸವರಾಜು ಸಭೆಗೆ ಮಾಹಿತಿ ನೀಡಿದರು. ಜಿಲ್ಲೆಯಲ್ಲಿ ಕೊರಗರ ಸಂಖ್ಯೆಯೇ ಕಡಿಮೆ ಇದೆ. ಇರುವ ಪ್ರತಿ ಕುಟುಂಬಕ್ಕೆ ಮನೆಗೊದಗಿಸಿ ಅವರನ್ನು ಮುಖ್ಯವಾಹಿನಿಗೆ ತರುವ ಕೆಲಸ ಆಗಬೇಕು. ಅವರಿಗೆ ಮಾಹಿತಿ ಕೊರತೆ ಇರುವ ಕಾರಣ ಉತ್ತಮ ರೀತಿಯ ಮನೆ ನಿರ್ಮಾಣಕ್ಕೆ ಪೂರಕವಾಗಿ ಎನ್ಜಿಒಗಳ ಸಹಕಾರ ಪಡೆಯಲು ಕ್ರಮ ವಹಿಸಬೇಕು ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. 4.5 ಲಕ್ಷ ರೂಪಾಯಿ ಘಟಕ ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡಲು ಸಾಧ್ಯವಾಗದು. ಅವರಿಗೆ ಹೆಚ್ಚುವರಿ ಅನುದಾನ ಒದಗಿಸಬೇಕು ಎಂದು ನಾಮನಿರ್ದೇಶಿತ ಸದಸ್ಯ ಭರತ್ಕುಮಾರ್ ಆಗ್ರಹಿಸಿದಾಗ ಈ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಮಾತುಕತೆ ಆಗಬೇಕಾಗಿದೆ ಎಂದು ಸಂಸದರು ತಿಳಿಸಿದರು. ಎಲ್ಪಿಜಿ ಸಿಲಿಂಡರ್ ಅನ್ನು ಸಾಗಿಸುತ್ತಿದ್ದ ಲಾರಿಯೊಂದು ರಸ್ತೆಯ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾದ ಘಟನೆ ಶನಿವಾರ ಮಧ್ಯರಾತ್ರಿ ಮಂಗಳೂರು ಬೆಂಗಳೂರು ರಾಷ್ಟೀಯ ಹೆದ್ದಾರಿಯ ತುಂಬೆ ಕಡೆಗೋಳಿ ಸಮೀಪ ನಡೆದಿದೆ. ಈ ವೇಳೆ ಲಾರಿ ಚಾಲಕ ಪಪ್ಪು ಚೌಹಾನ್ ಎಂಬುವರು ಲಾರಿಯ ಒಳಗಡೆ ಸಿಲುಕಿಕೊಂಡಿದ್ದರು. ಬಳಿಕ ಸ್ಥಳೀಯರು ಅವರನ್ನು ರಕ್ಷಿಸಿದರು. ಸಣ್ಣಪುಟ್ಟ ಗಾಯಗಳೊಂದಿಗೆ ಅವರು ಪಾರಾಗಿದ್ದಾರೆ. ಘಟನೆಯಿಂದ ಕೆಲಕಾಲ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಬಂಟ್ವಾಳ ಟ್ರಾಫಿಕ್ ಪೊಲೀಸರು ಲಾರಿಯನ್ನು ಸ್ಥಳಾಂತರ ಗೊಳಿಸಿ ಸಂಚಾರ ಸುಗಮಗೊಳಿಸಲು ಕ್ರಮ ಕೈಗೊಂಡರು. ಪುತ್ತೂರಿನ ದರ್ಬೆಯ ಜನಸೇವಾ ಕೇಂದ್ರದಲ್ಲಿ ಇತ್ತೀಚೆಗೆ ದಾಖಲೆ ಸುಟ್ಟು ಹೋದ ನಂತರ ಉಂಟಾದ ಗಲಾಟೆಗೆ ಸಂಬಂಧಿಸಿ ಸಂಘಪರಿವಾರದ ಸಂಘಟನೆ ಆಗಸ್ಟ್ 31ರಂದು ಕರೆ ಕೊಟ್ಟಿರುವ ಪುತ್ತೂರು ಚಲೋ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಪ್ರತಿಭಟನೆಗೆ ಪೊಲೀಸರು ಷರತ್ತುಬದ್ದ ಅನುಮತಿ ನೀಡಿದ್ದಾರೆ. ನಗರ ಪೊಲೀಸ್ ಠಾಣೆಯಲ್ಲಿ ರವಿವಾರ ಪೊಲೀಸರು ಪಥ ಸಂಚಲನೆ ನಡೆಸಿದ್ದರು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಿ 167 ಸಿಬ್ಬಂದಿಯನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ. ರಾಜ್ಯ ಮೀಸಲು ಪಡೆಯ 5 ಫ್ಲಟೂನ್, ವಿಶೇಷ ಕಾರ್ಯಪಡೆಯ 2 ತಂಡಗಳು, ಜಿಲ್ಲಾ ಸಶಸ್ತ್ರ ಪಡೆಯ 7 ಫ್ಲಟೂನ್ಗಳು ಕರ್ತವ್ಯ ನಿರ್ವಹಿಸಲಿದೆ. ಇನ್ನು ಜಾತಿ ಧರ್ಮದ ವೈಷಮ್ಯವನ್ನು ಮರೆತು ಕೋಮು ಸಾಮರಸ್ಯದಿಂದ ಎಲ್ಲರೂ ಒಗ್ಗಟ್ಟಿನಿಂದ ಬದುಕಿದಾಗ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿ ಕಾಣಲು ಸಾಧ್ಯ ಎಂದು ಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಂಜುನಾಥ ಪೂಜಾರಿ ಮುದ್ರಾಡಿ ಅಭಿಪ್ರಾಯಪಟ್ಟಿದ್ದಾರೆ. ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆ ವತಿಯಿಂದ ಶ್ರೀ ನಾರಾಯಣ ಗುರುಗಳ 142ನೇ ಜನ್ಮ ಜಯಂತಿ ಪ್ರಯುಕ್ತ ಬನ್ನಂಜೆ ಬಿಲ್ಲವರ ಸೇವಾ ಸಂಘದಲ್ಲಿ ರವಿವಾರ ಹಮ್ಮಿಕೊಂಡಿದ್ದ ಗುರುಗಳ ಸಂದೇಶ ಸಾಮರಸ್ಯ ಜಾಥಾ ರಾಜ್ಯಮಟ್ಟದ ಭಾಷಣ ಸ್ಪರ್ಧೆಯ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಕರಾವಳಿಯಲ್ಲಿ ಉದ್ಯಮ, ಕೈಗಾರಿಕೆ, ಐಟಿ, ಬಿಟಿ, ಪ್ರವಾಸೋದ್ಯಮ ಸಹಿತ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವೆಲ್ಲರೂ ಜಾತಿ ಧರ್ಮದ ವೈಷಮ್ಯ ಮರೆತು ಸಾಮರಸ್ಯದಿಂದ ಒಗ್ಗಟ್ಟಿನಲ್ಲಿ ಬದುಕಬೇಕು. ನಾರಾಯಣ ಗುರುಗಳ ತತ್ವಾದರ್ಶಗಳನ್ನು ಅಳವಡಿಸಿಕೊಂಡ ಯುವ ಮನಸ್ಸುಗಳ ಭವಿಷ್ಯ ರೂಪಿಸುವುದಕ್ಕೆ ಶ್ರಮ ವಹಿಸಬೇಕು ಎಂದು ಅವರು ಕರೆ ನೀಡಿದರು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿಯ 3 ವರ್ಷಗಳ ಸಂಭ್ರಮದ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡವನ್ನು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು ವಿದ್ಯುತ್ ದೀಪ ಅಲಂಕಾರ ಮಾಡಿಸುವ ಮೂಲಕ ರವಿವಾರ ರಾತ್ರಿ ಗುಲಾಬಿ ಬಣ್ಣದಲ್ಲಿ ಬೆಳಕಿನಲ್ಲಿ ಕಂಗೊಳಿಸುವಂತೆ ಮಾಡಿತು. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಪ್ರತಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವ ಮೂಲಕ ಮಹಿಳೆಯರು ಸ್ವಾವಲಂಬಿ ಜೀವನ ರೂಪಿಸಿಕೊಳ್ಳಲು ನೆರವಾಗಿರುವ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ ಆಗಸ್ಟ್ 30ಕ್ಕೆ 3 ವರ್ಷಗಳಾಗಿವೆ. ಈ ಹಿನ್ನೆಲೆಯಲ್ಲಿ ಮಹಿಳೆಯರ ಹೆಮ್ಮೆಯ ಸಂಕೇತವೆಂದು ಗುರುತಿಸಿರುವ ಗುಲಾಬಿ ಬಣ್ಣದ ಬೆಳಕಿನ ವ್ಯವಸ್ಥೆ ಮಾಡಲಾಗಿದೆ. ಈವರೆಗೆ ಗೃಹಲಕ್ಷ್ಮಿ ಯೋಜನೆಯಡಿ 1.5 ಕೋಟಿ ಫಲಾನುಭವಿಗಳ ಖಾತೆಗೆ 76,500 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಪಾವತಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಇನ್ನು ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಖಾಲಿ ಇರುವ 430 ಪವರ್ಮ್ಯಾನ್ ಹುದ್ದೆಗಳ ಭರ್ತಿಗೆ ನೋಟಿಫಿಕೇಶನ್ ಆಗಿದ್ದು, ಈ ಪೈಕಿ 395 ಮಂದಿಯ ನೇಮಕವಾಗಿದೆ. ಇನ್ನೂ 165 ಪವರ್ಮ್ಯಾನ್ಗಳ ಹುದ್ದೆಗಳು ಖಾಲಿ ಇವೆ ಎಂದು ಮೆಸ್ಕಾಂ ಅಧ್ಯಕ್ಷ ಹರೀಶ್ ಕುಮಾರ್ ತಿಳಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಶನಿವಾರ ರಾತ್ರಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊಸದಾಗಿ ನೇಮಕಗೊಂಡಿರುವ ಪವರ್ಮ್ಯಾನ್ಗಳಿಗೆ ನೇಮಕಾತಿ ಆದೇಶ ನೀಡಲಾಗಿದೆ. ಹೊಸ ನೇಮಕಾತಿಯಲ್ಲಿ ಕೇವಲ 5 ಮಂದಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರು ಇದ್ದಾರೆ. ಮೆಸ್ಕಾಂ ವ್ಯಾಪ್ತಿಗೆ ಒಳಪಟ್ಟ ಜಿಲ್ಲೆಯವರು ಸುಮಾರು 50 ಮಂದಿ ಎಂದು ತಿಳಿಸಿದರು. 4 ಜಿಲ್ಲೆಯ ವ್ಯಾಪ್ತಿಗೆ ಒಳಪಟ್ಟ ಮೆಸ್ಕಾಂನಲ್ಲಿ ಪವರ್ಮ್ಯಾನ್ಗಳಿಗೆ ಸುರಕ್ಷತೆಯ ದೃಷ್ಟಿಯಿಂದ ಕೆಲಸ ನಿರ್ವಹಿಸಲು 705 ಸಂಖ್ಯೆಯ ನಾನ್ ಕಾಂಟ್ಯಾಕ್ಟ್ ವೋಲ್ಟೇಜ್ ಡಿಟೆಕ್ಟರ್ಸ್ ಇದನ್ನು ನೀಡಲಾಗಿದೆ ಎಂದು ಹೇಳಿದರು. ಕಡಂದಲೆಯಲ್ಲಿ 400 ಕೆವಿ ಸಬ್ಸ್ಟೇಷನ್ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು, ಇದು ಕಾರ್ಯಾರಂಭಗೊಂಡರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ವಿದ್ಯುತ್ ಪೂರೈಕೆಯಲ್ಲಿನ ಸಮಸ್ಯೆ ಬಹಳಷ್ಟು ನಿವಾರಣೆಯಾಗಲಿದ್ದು ಗುಣಮಟ್ಟದ ವಿದ್ಯುತ್ ಸಿಗಲಿದೆ. ಈಗ ಮೆಸ್ಕಾಂ ವ್ಯಾಪ್ತಿಯಲ್ಲಿ ತಾಳುಗುಪ್ಪದಲ್ಲಿ ಮಾತ್ರ 400 ಕೆವಿ ವಿದ್ಯುತ್ ಸಬ್ಸ್ಟೇಷನ್ ಇದೆ ಎಂದು ಅವರು ಹೇಳಿದರು. ಕೇಳುಗ್ರೆ, ಇದಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇಷ್ಟು ಹೊತ್ತು ಸುದ್ದಿಗಳನ್ನು ಓದಿದವರು ನಾನು, ನಿಮ್ಮ RJ ಸೈಫುಲ್ಲಕುತ್ತಾರ್. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ಇದೀಗ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರಿಂದ ಗೊರಕೆಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 8:30 ಕೊಂಕಣಿ ಕಾರ್ಯಕ್ರಮ, 9:00 ಬ್ಯಾರಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮದಲ್ಲಿ ನರೇಂದ್ರ ರೈದೇರ್ಲಾ ಅವರ ಮಾತುಗಳು ಪ್ರಸಾರ, 10:00 ಜನಧನಿ ನೇರ ಪ್ರಸಾರ ಕಾರ್ಯಕ್ರಮ, 11:00 ಯಕ್ಷಗಾನ ಶನೀಶ್ವರ ಮಹಾತ್ಮೆ ಭಾಗ 8 ಪ್ರಸಾರ, 11:30 ತುಳು ಕಾರ್ಯಕ್ರಮ, 12:00 ತುಳು ಹಾಡುಗಳು ಪ್ರಸಾರ, 12:30 ಬಾವಲಹರಿ, 1:00 ಜನಪದ ಹಾಡುಗಳು ಪ್ರಸಾರ, 3:00 ಒಲವಿನ ಹಾಡು, ಎಸ್ಎಂಎಸ್ ಆಧಾರಿತ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ ಮೂಡಿಬರುತ್ತೆ, 4:00 ವಾಯ್ಸ್ ಆಫ್ ಮಂಜುಳ ಕಾರ್ಯಕ್ರಮ ಪ್ರಸಾರ, 6:00 ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿಬರುತ್ತೆ, ರಾತ್ರಿ 8:00 ಯಕ್ಷಗಾನ, ಹಾಗೆಯೇ ರಾತ್ರಿ 8:30 ಎಂದೂ ಮರೆಯದ ಹಾಡುಗಳು ಪ್ರಸಾರ. ಕೇಳುಗ್ರೆ, ಇಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಕೇಳುಗರೆ, ಇದೀಗ ಆರೋಗ್ಯ ಸಾರಂ ಕಾರ್ಯಕ್ರಮ ಪ್ರಸಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಆರೋಗ್ಯ ಸಾರಂ ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ತಜ್ಞರು ವೇದ ಆರೋಗ್ಯ ಕೇಂದ್ರ ನಿಸರ್ಗಮನಿ ಸಿರ್ಸಿ, ಇಲ್ಲಿನ ತಜ್ಞ ವೈದ್ಯರಾದ ಡಾಕ್ಟರ್ ವೆಂಕಟರಮಣ ಹೆಗ್ಡೆ.
1: ಸಾರಂಗ್ನ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗ್ಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ. ನಿಸರ್ಗಮನೆ ಒಬೆಸಿಟಿ ಕ್ಲಬ್, ಹೌದು, ನಿಸರ್ಗಮನೆ ಒಬೆಸಿಟಿ ಕ್ಲಬ್ಗೆ ಅನೇಕರು ಜಾಯ್ನ್ ಆಗಿದ್ದಾರೆ. ಅವರು ತೂಕವನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ. 5 kg, 6 kg, 7 kg, 8 kg, 9 kg, 10 kg ವರೆಗೂ ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಇದು ಸಾಧ್ಯ ಆಗಿರೋದು ಅವರ ಮೋಟಿವೇಶನಿಂದಾಗಿ, ಅವರ ಒಂದು ಛಲದಿಂದಾಗಿ ಸಾಧ್ಯ ಆಗಿದೆ. ಸೊ ಅದಕ್ಕೆ ನಾವು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೇವೆ. ನಮ್ಮ ತಜ್ಞ ವೈದ್ಯರು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಆದಮೇಲೆ ನಿಮಗೆ ನಮ್ಮ ವೈದ್ಯರ ತಂಡ, ಎಸ್ಪೆಷಲಿ ಡಾಕ್ಟರ್ ಭುವನೇಶ್ವರಿ, ಡಾಕ್ಟರ್ ಅನಘ ಹಾಗೂ ಡಾಕ್ಟರ್ ಜಿನ್ನು ಆಂಟೋನಿ ಅವರು ಮಾರ್ಗದರ್ಶನವನ್ನು ಕೊಡ್ತಾರೆ. ಆ ಮಾರ್ಗದರ್ಶನವನ್ನು ಪಡ್ಕೊಂಡು ಮನೆಯಲ್ಲಿಯೇ ಕುಳಿತು ವೇಟನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇದು ಒಂದು ವಿಭಾಗ. ಆದರೆ ಇನ್ನೊಂದು ವಿಭಾಗದಲ್ಲಿ ನಮ್ಮ ತಜ್ಞ ವೈದ್ಯರ ತಂಡ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಮಾಡ್ತಾ ಇದೆ. ನಿಮಗೆ ಒಬೆಸಿಟಿ ಬಿಟ್ಟು ಬೇರೆ ಸಮಸ್ಯೆ ಇದೆ, ಬೇರೆ ಏನೋ PCOD ಇದೆ, ಮಂಡಿ ನೋವಿದೆ, ಕುತ್ತಿಗೆ ನೋವಿದೆ, ತಲೆನೋವಿದೆ, ಅರ್ಧ ತಲೆನೋವಿದೆ, ಎಸಿಡಿಟಿ ಇದೆ, ಮಲಬದ್ಧತೆ ಇದೆ, ಮೂಲವ್ಯಾಧಿ ಇದೆ, ಹೀಗೆ ಬೇರೆ ಬೇರೆ ತೊಂದರೆಗಳಿದ್ದರೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಇದೆ. ನೀವು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಬೇಕು ಅಂದರೂ ಕೂಡ 9447279434 ಹೇಳ್ಬೋದು. ಅಥವಾ ಒಬೆಸಿಟಿ ಕ್ಲಬ್ಗೆ ಮೆಂಬರ್ ಆಗಬೇಕು ಅಂದರೂ ಕೂಡ ಹೇಳ್ಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ನಮ್ಮ ಒಂದು ಟೀಮ್ ಅವರು ವ್ಯವಸ್ಥೆ ಮಾಡಿ ಕೊಡ್ತಾರೆ. ಆಗ್ಬೋದಾ? ಸೊ ಹಾಗಾದರೆ ಈ ಎರಡು ಅವಕಾಶಗಳಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ತಾವು ಕರೆಯನ್ನು ಮಾಡುವಾಗ ದಯಮಾಡಿ ಒಂದು ವಿಷಯ ನೆನಪಿಟ್ಕೋಬೇಕು, ಬೆಳಗ್ಗೆ 9 ಸಂಜೆ 6 ಸಮಯದಲ್ಲಿ ಕರೆ ಮಾಡಿ. ಯಾಕೆಂದರೆ ಲೇಟಾಗಿ ಕರೆ ಮಾಡೋದ್ರಿಂದಾಗಿ ತೊಂದರೆ ಆಗುತ್ತೆ. ಹಾಗಾಗಿ ಬೆಳಗ್ಗೆ 9 ಸಂಜೆ 6 ಆ ಒಂದು ಸಮಯದಲ್ಲಿ ತಾವು ಕರೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಸೊ ಎರಡು ವಿಭಾಗಕ್ಕೂ ನೀವು ಕರೆ ಮಾಡ್ಬೋದು, ಒಂದೇ ನಂಬರಿಗೆ, ಒಂದು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್. ಸೊ ಅದಕ್ಕೆ ಬೇಕಾದರೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ನಿಮಗೆ ಔಷಧಿ ಕಳಿಸ್ತಾರೆ, ಇಮ್ಮಿಡಿಯೇಟಾಗಿ ಆಗುತ್ತೆ. ಇನ್ನೊಂದು ಒಬೆಸಿಟಿ ಕ್ಲಬ್, ಒಬೆಸಿಟಿ ಕ್ಲಬ್ನ ಮೆಂಬರ್ಶಿಪ್ ತೊಗೊಂಡು ಆಮೇಲೆ ನಿಮಗೆ ಸೆಮಿನಾರ್ ಮಾಡಿ ನಿಮಗೆ ತಿಳಿಸ್ಕೊಟ್ಟು ಆಮೇಲೆ ನಿಮ್ಗೆ ಬೇಕಾದಂಥ ಔಷಧಿಗಳನ್ನು ಕಳಿಸುವಂಥ ವ್ಯವಸ್ಥೆ. ಈ ಎರಡು ವ್ಯವಸ್ಥೆಯ ಪ್ರಯೋಜನವನ್ನು ನೀವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಇವತ್ತು ನಾವು ನೋಡೋಣ ಒಬೆಸಿಟಿ ಮತ್ತು ಸ್ಲೀಪ್ ಅಪ್ನಿಯ. ಕೆಲವರಿಗೆ ತುಂಬ ಗೊರಕೆ ಬರುತ್ತೆ, ಗೊರಕೆ ಜಾಸ್ತಿ ಆಗಿ ಒಂದು ಮಷಿನ್ ಹಾಕಿದ್ರಷ್ಟೇ ಉಸಿರಾಡ್ಸ್ಲಿಕ್ಕೆ ಆಗುತ್ತೆ ಅಂತ ಆಗುತ್ತೆ. ನೋಡಿದ್ದೀರ ನೀವು, ತುಂಬ ದಪ್ಪ ಇದ್ದವ್ರಿಗೆ ಹೊಟ್ಟೆ ಜಾಸ್ತಿ ಇರುತ್ತೆ, ಕುತ್ತಿಗೆ ಭಾಗದಲ್ಲಿ ಫ್ಯಾಟ್ ಇರುತ್ತೆ, ಅವರಿಗೆ ಫಸ್ಟು ಗೊರಕೆ ಜಾಸ್ತಿ, ಆಮೇಲೆ ಉಸಿರಾಡ್ಸ್ಲಿಕ್ಕೆ ಆಗೋದಿಲ್ಲ, ಎದ್ದು ಕುತ್ಕೊಂಡ್ಬಿಡ್ತಾರೆ ರಾತ್ರಿ. ಆಗ ಅವರಿಗೆ ಒಂದು ಮಷಿನ್ ಹಾಕಿದ್ರಷ್ಟೇ ಉಸಿರಾಡ್ಸ್ಲಿಕ್ಕೆ ಆಗತ್ತೆ ಅಂಥೇಳಿ ಪರಿಸ್ಥಿತಿ ಬರುತ್ತೆ. ಅಂತಹ ಒಂದು ಪರಿಸ್ಥಿತಿಯನ್ನು ಸ್ಲೀಪ್ ಅಪ್ನಿಯ ಅಂತ ಹೇಳ್ತಾರೆ. ಈ ಸ್ಲೀಪ್ ಅಪ್ನಿಯ ಒಂದು ತೊಂದರೆ, ಇದರಿಂದ ಈ ಬೊಜ್ಜಿನಿಂದಾಗಿ ಸ್ಲೀಪ್ ಅಪ್ನಿಯ ಬರುತ್ತೆ, ಅದರಿಂದಾಗಿ ಲಂಗ್ ವಾಲ್ಯೂಮ್ ಕಡಿಮೆ ಆಗುತ್ತೆ, ಇದರಿಂದಾಗಿ ನಮಗೆ ಉಸಿರಾಡ್ಸ್ಲಿಕ್ಕೆ ತೊಂದರೆ ಆಗ್ತಾ ಹೋಗುತ್ತೆ, ಆಕ್ಸಿಜನ್ ಕಡಿಮೆ ಆಗುತ್ತೆ ನಮಗೆ ನಮ್ಮ ದೇಹಕ್ಕೆ. ಸೊ ಮುಂದೆ ಇದು ಅನೇಕ ಇತರ ತೊಂದರೆಗಳಿಗೆ ಕಾರಣ ಆಗುತ್ತೆ. ಹಾಗಾದರೆ ಸೊ ವೆಯ್ಟ್ ಡಿಪೆಂಡ್ ಅಪಾನ್ ನ್ಯಾರೋಡ್ ಏರ್ ವೇ. ಸೊ ನಮ್ಮ ಉಸಿರಾಟದ ಒಂದು ಆ ಶ್ವಾಸನಾಳಗಳು ಸಣ್ಣ ಆಗುತ್ತೆ, ಮತ್ತು ಮೆಕ್ಯಾನಿಕಲ್ ಲೋಡ್ ಆಗುತ್ತೆ ಇಲ್ಲಿ ಅಲ್ವಾ, ದಪ್ಪ ಇದ್ದಾಗ. ಸೊ ಇಂಡೈರೆಕ್ಟ್ಲಿ ಈ ಒಂದು ವೆಯ್ಟಿಂದಾಗಿ ಶುಗರ್ ಜಾಸ್ತಿ ಆಗುತ್ತೆ, ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಲೆಪ್ಟಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಹಾಗಾದರೆ ನಾವು ಅರ್ಥ ಮಾಡ್ಕೋಬೇಕು, ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯ, ಇದರಿಂದಾಗಿ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯ ಆಗುತ್ತೆ. ಸ್ಲೀಪ್ ಅಪ್ನಿಯ ನೀವು ಕೇಳಿರ್ಬೋದು, 100 ಇರುತ್ತೆ. ಸೊ ಈ ಒಂದು ಸ್ಲೀಪ್ ಅಪ್ನಿಯ ತುಂಬ ದಪ್ಪ ಇದ್ದವ್ರಲ್ಲಿ ತುಂಬ ಕಾಮನ್ ಆಗಿ ಕಾಣುತ್ತೆ, ಉಸಿರಾಡ್ಸ್ಲಿಕ್ಕೆ ಕಷ್ಟ ಆಗುತ್ತೆ, ಗೊರಕೆ ತುಂಬ ಬರುತ್ತೆ ಅವ್ರಿಗೆ. ಸೊ ಗೊರಕೆ ತುಂಬ ಬರ್ತಾ ಇದೆ ಅಂದರೆ ಸ್ಲೀಪ್ ಅಪ್ನಿಯ ಸ್ವಲ್ಪ ಅವರಿಗಿದೆ ಅಂತಲೇ ಲೆಕ್ಕ. ಬೇರೆಯವರಿಗೆ ಪಕ್ಕದಲ್ಲಿದ್ದವ್ರಿಗೆ ಮರಳಲಿಕ್ಕೆ ಆಗಲ್ಲ, ಅಷ್ಟು ಗೊರಕೆ ಬರುತ್ತೆ. ಸೊ ಇಂಟರ್ಮಿಡೆಂಟ್ ಹೈಪಾಕ್ಸಿ ಆಗುತ್ತೆ, ಅಂದರೆ ಅವ್ರಿಗೆ ಆಕ್ಸಿಜನ್ ಕೊರತೆ ಆಗುತ್ತೆ. ಸೊ ಈ ಸ್ಲೀಪಿಗೂ ತೊಂದರೆ ಆಗುತ್ತೆ. ಸೊ ಒಬೆಸಿಟಿ, ಸೊ ಇದೊಂದು ಸೈಕಲ್, ಈ ಸರ್ಕಲಿಂದ ಹೊರಗಡೆ ಬರಲಿಕ್ಕೆ ಆಗಲ್ಲ. ಈ ಸರ್ಕಲಿಂದ, ಈ ಒಂದು ಸೈಕಲಿಂದ ಹೊರಗಡೆ ಬರಬೇಕು ಅಂದರೆ ನಾವು ತೂಕವನ್ನು ಕಡಿಮೆ ಮಾಡ್ಕೋಬೇಕು. ಎಸ್, ತೂಕವನ್ನು ಕಡಿಮೆ ಮಾಡಿಕೊಂಡ್ರೆ, ಒಂದು 8 kg ತೂಕ ಕಡಿಮೆ ಆದರೆ ಖಂಡಿತವಾಗಿ ಸ್ಲೀಪ್ ಅಪ್ನಿಯ ಹೋಗ್ಬಿಡುತ್ತೆ, ಗೊರಕೆ ಹೊಡೆಯೋದು ಹೋಗ್ಬಿಡುತ್ತೆ. ನೀವು ಬೇಕಾದ ಪ್ರಯೋಗ ಮಾಡಿ ನೋಡಿ, ತುಂಬ ಗೊರಕೆ ಹೊಡೆಯೋರನ್ನ ಕರ್ಕೊಳ್ಳಿ ಇವತ್ತು ಇಡೀ ದಿವಸ. ಇವತ್ತು ಚೆಕ್ ಮಾಡೋದು, ಇವತ್ತು ಇಡೀ ದಿವಸ ಅವರಿಗೆ ಎಳೆನೀರಷ್ಟೇ ಕೊಡಿ, ಅಥವಾ ಲಿಂಬೆ ರಸ ಎಳೆನೀರಷ್ಟೇ ಕೊಡಿ ಇಡೀ ದಿನ. ಇವತ್ತು ರಾತ್ರಿ ಅವ್ರು ಗೊರಕೆ ಹೊಡೆಯೋದು, ಮುಂಚಿನ ದಿವಸ ರಾತ್ರಿ ಗೊರಕೆ ಹೊಡೆಯೋದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಇವತ್ತು ರಾತ್ರಿ ಗೊರಕೆ ಹೊಡೆಯೋದನ್ನು ರೆಕಾರ್ಡ್ ಮಾಡಿ, 75% ಸೌಂಡ್ ಕಡಿಮೆ ಆಗಿರುತ್ತೆ. ನೋಡಿ, ಆಹಾರಕ್ಕೂ ಗೊರಕೆಗೂ ಎಷ್ಟು ಹತ್ತಿರದ ಸಂಬಂಧ. ನಾನೇ ಇದನ್ನು ಪ್ರಯೋಗ ಮಾಡಿ ನೋಡಿದ್ದೆ. ಏನು, ಮೊದಲನೇ ದಿವಸ ಗೊರಕೆ ಹೊಡೆಯೋದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳೋದು, ಮೊಬೈಲಲ್ಲಿ ರೆಕಾರ್ಡರ್ ಅಂತ ಬರುತ್ತಲ್ಲ ಈಗ, ಸೌಂಡ್ ಕೇಳೋದು. ನೆಕ್ಸ್ಟ್ ಡೇ ಅವರಿಗೆ ಇಡೀ ದಿವಸ ಬರೀ ಎಳೆನೀರು ಜ್ಯೂಸ್ ಅಷ್ಟೇ ಕೊಡೋದು, ಆವತ್ತು ರಾತ್ರಿ ಅವರು ಮಲಗಿದಾಗ ರೆಕಾರ್ಡ್ ಮಾಡೋದು. ಸೊ ಅಷ್ಟು ಕಡಿಮೆ ಆಗುತ್ತೆ. ಸೊ ಹಾಗಾದರೆ ಈ ಒಂದು ಸ್ಲೀಪ್ ಅಪ್ನಿಯಾ ಹಾಗೂ ಒಬೆಸಿಟಿಗೆ ತುಂಬ ಇಂಟರ್ಲಿಂಕ್ಡ್ ಇದೆ. ಹಾಗಾಗಿ ನಾವು ಒಬೆಸಿಟಿಯನ್ನು ಕಡಿಮೆ ಮಾಡ್ಕೋಬೇಕು. ಒಬೆಸಿಟಿ ಕ್ಲಬ್ಗೆ ನಿಮಗೆ ಆಲ್ವೇಸ್ ಇನ್ನೊಂದು ಸ್ವಾಗತವನ್ನು ಕೋರ್ತೇವೆ. ಕಾಂಪ್ಲಿಕೇಶನ್ಸ್ ಆಫ್ ಸ್ಲೀಪ್ ಅಪ್ನಿಯಾ, ಸ್ಲೀಪ್ ಅಪ್ನಿಯಿಂದ ಏನೆಲ್ಲ ತೊಂದರೆ ಆಗ್ಬೋದು. ಸೊ ಒಂದು ಮಕ್ಕಳಾಗದೇ ಇರುವಂಥ ಸಮಸ್ಯೆ, ಮೆಮೊರಿ ಲಾಸು, ಲಂಗ್ ಒಂದು ಹೈಪರ್ಟೆನ್ಷನು, ಸ್ಟ್ರೋಕು, ಹೆಡ್ಡೇಕು, ಹಾರ್ಟ್ ಅಟ್ಯಾಕು, ಅರಿತ್ಮಿಯಾ, ಡಯಾಬಿಟೀಸು, ಸುಸ್ತಾಗುವಂಥದ್ದು, ಡ್ರೌಸಿನೆಸ್ಸು, ಬಿ ಪಿ, ತೂಕ, ಹೀಗೆ ಒಂದಕ್ಕೊಂದು ಇಷ್ಟೆಲ್ಲ ತೊಂದರೆಗಳು ಸ್ಲೀಪ್ ಅಪ್ನಿಯಿಂದ ಬರ್ಬೋದು. ಇಷ್ಟೆಲ್ಲ ತೊಂದರೆಗಳಿಂದ ಸ್ಲೀಪ್ ಅಪ್ನಿಯಾ ಬರ್ಬೋದು. ಸೊ ಹಾಗಾಗಿ ಸ್ಲೀಪ್ ಅಪ್ನಿಯಾ ಅನ್ನುವಂಥ ಒಂದು ತೊಂದರೆಯನ್ನು ಕಡಿಮೆ ಮಾಡಲಿಕ್ಕೆ ಒಬೆಸಿಟಿಯನ್ನು ಕಡಿಮೆ ಮಾಡಬೇಕು. ಒಬೆಸಿಟಿಯನ್ನು ಕಡಿಮೆ ಮಾಡಲಿಕ್ಕೆ ನೀವು ಒಬೆಸಿಟಿ ಕ್ಲಬ್ಬನ್ನು ಜಾಯ್ನ್ ಆಗಬೇಕು. ನಮ್ಮ ವೈದ್ಯ ತಂಡ ರೆಡಿ ಇದೆ ನಿಮಗೆ ಸಹಾಯ ಮಾಡಲಿಕ್ಕೆ. ಆದಮೇಲೆ ಯಾಕೆ ನಮ್ಮ ಒಂದು ಟೀಮನ್ನೇ ನೀವು ಚೂಸ್ ಮಾಡಬೇಕು ಅಂದರೆ, ಇಂಟರ್ವೆನ್ಷನ್ ಮೆಥಡ್ಸ್ ಆರ್ ಬ್ಯಾಕ್ಡ್ ಬೈ ರಿಸರ್ಚ್. ಸೊ ನಮ್ಮದು ಸೆಮಿನಾರ್ಸ್ ರೆಗ್ಯುಲರ್ ಆಗಿರುತ್ತೆ, ಪರ್ಸನಲೈಸ್ಡ್ ಕನ್ಸಲ್ಟೇಷನ್ ಇರುತ್ತೆ, ಟೀಮ್ ಈಸ್ ಹ್ಯಾಂಡಲ್ಡ್ ಬೈ ವೆಲ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್. ಸೊ ಈ ಎಲ್ಲ ಕಾರಣಗಳಿಂದಾಗಿ ಖಂಡಿತವಾಗಿ ನೀವು ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಸೊ ನಿಸರ್ಗಮನೆ ಒಬೆಸಿಟಿ ಕ್ಲಬ್ಬಿಗೆ ನೀವು ಜಾಯ್ನ್ ಆಗ್ಬೋದು. ಅಷ್ಟೇ ಅಲ್ಲ, ಇತರ ತೊಂದರೆಗಳಿದ್ದರೆ ತಲೆನೋವು, ಅರ್ಧತಲೆ ನೋವು, ಕುತ್ತಿಗೆ ನೋವು, ಗಂಟಲು ಒಂದು ಸಮಸ್ಯೆಗಳು, ಧ್ವನಿಯ ಸಮಸ್ಯೆಗಳು, ಬೆನ್ನು ನೋವು, ಸೊಂಟ ನೋವು, ಪಿ ಸಿ ಓ ಡಿ, ಮುಟ್ಟಿನ ತೊಂದರೆ, ಮಂಡಿ ನೋವು, ಹಿಮ್ಮಡಿ ನೋವು, ಹೀಗೆ ಇತರ ತೊಂದರೆಗಳಿದ್ದರೆ ಖಂಡಿತವಾಗಿ ನೀವು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಕೇಳಿ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಕೊಡ್ತಾರೆ. 9448729434 7403653 5363. ಇಲ್ಲಾಂದರೆ ಒಬೆಸಿಟಿ ಕ್ಲಬ್ಗೆ ನೀವು ಜಾಯ್ನ್ ಆಗಬೇಕು ಅಂದರೆ ಒಬೆಸಿಟಿ ಕ್ಲಬ್ಗೆ ಜಾಯ್ನ್ ಆಗಬೇಕು ಅಂತೇಳಿ ನಿಮಗೆ ಒಬೆಸಿಟಿ ಕ್ಲಬ್ಗೆ ಜಾಯ್ನ್ ಆಗಲಿಕ್ಕೆ ನಮ್ಮ ವೈದ್ಯರೇ ಆಮೇಲೆ ಕಾಲ್ ಮಾಡ್ತಾರೆ. ಸೊ ಹಾಗಾದರೆ ರೈಟ್ ನಾಲೆಜ್, ಮೋಟಿವೇಶನ್, ಡಿಸಿಪ್ಲಿನ್, ಈ ಮೂರನ್ನು ನಾವು ನಿಮಗೆ ಕೊಡಲಿಕ್ಕೆ ಟ್ರೈ ಮಾಡ್ತೇವೆ. ತನ್ಮೂಲಕ ನೀವು 8-10 kg ಕಡಿಮೆ ಆಗಬೇಕು, ಕಡಿಮೆ ಆದಂಥ ವೇಟನ್ನು ಮ್ಯಾನೇಜ್ ಮಾಡಬೇಕು, ಅದಕ್ಕೆ ನಾವು ಸಹಾಯ ಮಾಡ್ತೇವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಆದಮೇಲೆ ಅನೇಕರಿಗೆ ಸ್ಲೀಪ್ ಅಪ್ನಿಯಾ ಇದೆ. ಸ್ಲೀಪ್ ಅಪ್ನಿಯಾ ಕಡಿಮೆ ಆಗುವಂಥ ಒಂದು ಕಾಯಿಲೆ. ನಾವು ಅನೇಕರಿಗೆ ನಿಸರ್ಗ ಮನೆಯಲ್ಲಿ ಒಂದು 50 ಜನರಿಗಾದರೂ ಸ್ಲೀಪ್ ಅಪ್ನಿಯವನ್ನು ಪೂರ್ತಿ ಕಡಿಮೆ ಮಾಡಿಕೊಟ್ಟಿದೆ. ಅವ್ರು ಬಂದು 15 ದಿವಸ, 20 ದಿವಸ, 30 ದಿವಸ ಉಳ್ಕೊಂಡಿದ್ದಾರೆ, ಉಪವಾಸ ಪ್ರಕ್ರಿಯೆಯನ್ನು ಮಾಡಿದ್ದಾರೆ, ಜೊತೆಗೆ ನಮ್ಮ ಡಯಟನ್ನು ಮಾಡಿದ್ದಾರೆ, ವೇಟನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ, ಆಮೇಲೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಸ್ಲೀಪ್ ಅಪ್ನಿಯ ಹೋಗಿದೆ. ಈಗಲೂ ಕೂಡ ಅವ್ರ ಮಷಿನ್ ಹಾಕ್ಕೊಂಡು ಉಸಿರಾಡಿಸ್ತಾ ಇಲ್ಲ, ಆರಾಮಾಗಿದ್ದಾರೆ. ಖುಷಿಯಲ್ಲ? ಎಸ್. ನಮಸ್ಕಾರ.

107.8 FM. ಇದು ಬಣ್ಣ ಬಣ್ಣದ ಬದುಕು. ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರ ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್, ದಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಇಲ್ಲಿ ನಡೆದ ರತ್ನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ನರೇಂದ್ರ ರೈದೇರ್ಲ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ನಾನು ದೇರ್ಲ ಅನ್ನುವ ಒಂದು ಈ ದೇಶದ ಆತ್ಮಭಾಗವಾಗಿರುವ ಒಂದು ಹಳ್ಳಿಯವ. ಇದು ದೇರ್ಲಕಟ್ಟೆ ಅನ್ನುವ ಊರು. ನನಗೆ ಇತ್ತೀಚೆಗೆ ಒಂದು 20 ವರ್ಷಗಳಿಂದ ಈ ದೇರ್ಲಕಟ್ಟೆ ಅನ್ನುವ ಊರಿನ ಬಗ್ಗೆ ವಿಪರೀತ ಕುತೂಹಲ. ಬಹುಶಃ ಭಾರತದ ನಗರೀಕರಣದ ನಕ್ಷೆಯನ್ನು ತಗೊಂಡ್ರೆ ಕಳೆದ ಒಂದು 20-25 ವರ್ಷಗಳಲ್ಲಿ ದೇರ್ಲಕಟ್ಟೆ ಅನ್ನುವ ಊರು ಬದಲಾದಷ್ಟು ವೇಗವಾಗಿ ಭಾರತದ ಯಾವ ಊರೂ ಕೂಡ ಬದಲಾಗಿಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನನಗೆ ಗೊತ್ತಿರುವ ಹಾಗೆ ಇಡೀ ದೇಶದಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ಡೀಮ್ಡ್ ಮೆಡಿಕಲ್ ಯೂನಿವರ್ಸಿಟಿ ಇರುವ ಏಕೈಕ ಊರು ಅಂತಂದರೆ ಅದು ದೇರ್ಲಕಟ್ಟೆ. ಈ ಪ್ರಾಂತ್ಯದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಇದೆ. ಹೆಚ್ಚು ಕಡಿಮೆ ಒಂದು 20-30 ಸಾವಿರ ವಿದ್ಯಾರ್ಥಿಗಳು LKGಯಿಂದ ಮೆಡಿಕಲ್ವರೆಗೆ ಸ್ಥಳೀಯ ದೇರ್ಲಕಟ್ಟೆಯಿಂದ ಹಿಡಿದು ಪ್ರಪಂಚದ ಬೇರೆ ಬೇರೆ ದೇಶದವರೆಗಿನ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಆ ತುದಿಯಲ್ಲಿ ಕಿತ್ತಳೆ ಮಾರಾಟ ಮಾಡಿ ಶಾಲೆ ಕಟ್ಟಿದ ಹಾಜಬ್ಬ ಅವರ ಸ್ಕೂಲ್ ಇದೆ. ಈ ಬದಿಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯಾದರೂ ಕೂಡ ಕನ್ನಡ ಸಾಹಿತ್ಯ ಸಂಸ್ಕೃತಿಯನ್ನು ಕಳೆದ 15 ವರ್ಷಗಳಿಂದ ಒಂದು ತಪಸ್ಸಿನ ರೀತಿಯಲ್ಲಿ ಆಚರಿಸಿಕೊಂಡು ಬರುವಂಥ ವಿದ್ಯಾರತ್ನ ಸ್ಕೂಲ್ ಇದೆ. ನನಗೆ ಈ ಸಂಸ್ಥೆ ಯಾಕೆ ಬಹಳ ಮುಖ್ಯವಾಗ್ತದೆ ಅಂತಂದರೆ, ಇವತ್ತು ಕರಾವಳಿ ನಮ್ಮ ಈ ಭಾಗದಲ್ಲಿ ನಿಮಗೆ ಗೊತ್ತಿದೆ, ಜಗತ್ ಪ್ರಸಿದ್ಧ ಮೆಡಿಕಲ್ ಕಾಲೇಜುಗಳು, ಜಗತ್ ಪ್ರಸಿದ್ಧ ಇಂಜಿನಿಯರಿಂಗ್ ಕಾಲೇಜುಗಳು, ಜಗತ್ ಪ್ರಸಿದ್ಧ ಡಾಕ್ಟರ್ಗಳು, ತಂತ್ರಜ್ಞರು ಎಲ್ಲವೂ ಇರುವ ಈ ಕರಾವಳಿಯಲ್ಲಿ ಶಿಕ್ಷಣ ಸಂಸ್ಥೆ ಹೇಗಿರಬೇಕು ಅನ್ನುವ ಪ್ರಶ್ನೆ ಬಂದಾಗ ಅಲ್ಲಿ 2 ಅಂಶಗಳು ಬಹಳ ಮುಖ್ಯ ಆಗ್ತದೆ. ಒಂದು, ಆಕಾರ ಕೇಂದ್ರಿತ ಶಿಕ್ಷಣ ಸಂಸ್ಥೆಗಳು. ಆ ಶಿಕ್ಷಣ ಸಂಸ್ಥೆ ಎಷ್ಟು ಎಕರೆ ಜಾಗದಲ್ಲಿ ಇದೆ, ಆ ಶಿಕ್ಷಣ ಸಂಸ್ಥೆಯ ಒಳಗಡೆ ಎಷ್ಟು ಹಳದಿ ಬಸ್ಸುಗಳು ನಿಂತಿವೆ, ಆ ಶಿಕ್ಷಣ ಸಂಸ್ಥೆಯನ್ನು ಎಷ್ಟು CC ಕ್ಯಾಮರಾಗಳು ಆಳ್ತಾ ಇವೆ, ಬಯೋಮೆಟ್ರಿಕ್ಸ್ ಹೇಗಿದೆ, CC ಕ್ಯಾಮರಾಗಳಿಗೆ ಸೆಟ್ಲೈಟ್ ಲಿಂಕ್ ಆಗಿದೆಯಾ, ಆ ಕಾಲೇಜಿನ ಅಥವಾ ಸ್ಕೂಲಿನ ಕ್ಯಾಂಪಸ್ ಕಾಯುವ ವಾಚ್ಮ್ಯಾನ್ನ ಯೂನಿಫಾರ್ಮ್ ಹೇಗಿದೆ, ಇವೆಲ್ಲವನ್ನು ಗಮನಿಸಿ ಪೋಷಕರು ಆ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಬಿಗಿಯಾಗಿ ಶೂ ಹಾಕಲಾಗುತ್ತೆ, ಎಷ್ಟು ಬಿಗಿಯಾಗಿ ಟೈ ಕಟ್ಟಿಸಲಾಗುತ್ತೆ, ಇವೆಲ್ಲವನ್ನು ಮೌಲ್ಯಮಾಪನ ಮಾಡಿ ಅಲ್ಲಿ ಮಕ್ಕಳನ್ನು ದಾಖಲಿಸುವ ಒಂದು ಮಾದರಿಯ ಶಿಕ್ಷಣ ಸಂಸ್ಥೆಗಳು ಕರಾವಳಿಯಲ್ಲಿವೆ. ಇನ್ನೊಂದು, ಮೌಲ್ಯ ಕೇಂದ್ರಿತ ಬುದ್ಧಿ ಕೇಂದ್ರಿತ ಶಿಕ್ಷಣ ಸಂಸ್ಥೆಗಳು. ಅಲ್ಲಿ ಕಟ್ಟಡಗಳು ಮುಖ್ಯ ಆಗುವುದಿಲ್ಲ, ಕ್ಯಾಂಪಸ್ ಮುಖ್ಯ ಆಗುವುದಿಲ್ಲ, ಹಳದಿ ಬಸ್ಸುಗಳು ಮುಖ್ಯ ಆಗುವುದಿಲ್ಲ. ಅಲ್ಲಿ ಮನಸ್ಸು ಕಟ್ಟುವ ಕಾರ್ಯಕ್ರಮಗಳು, ಪಠ್ಯಗಳು, ಪೂರಕ ಚಟುವಟಿಕೆಗಳು ಎಷ್ಟಾಗುತ್ತೆ ಅನ್ನುವುದರ ಆಧಾರದ ಮೇಲೆ ಆ ಶಿಕ್ಷಣ ಸಂಸ್ಥೆಯನ್ನು ನಾವು ಅಳತೆ ಮಾಡಬಹುದು. ಇವತ್ತು ನಮ್ಮ ದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಮೌಲ್ಯಮಾಪನ ಮಾಡುವುದಕ್ಕೆ ಬೇರೆ ಬೇರೆ ಸಮಿತಿಗಳಿವೆ. ಕಾಲೇಜಿನ ಮೌಲ್ಯಮಾಪನ ಮಾಡಿದ್ದಕ್ಕೆ NAC ಅಂತ ಇದೆ, UGC ಇದೆ, ನಿಮಗೆಲ್ಲ ಗೊತ್ತಿದೆ. ಆದರೆ ನನ್ನನ್ನು ಯಾರಾದರೂ ಒಂದು ಶಿಕ್ಷಣ ಸಂಸ್ಥೆಯ ಮೌಲ್ಯಮಾಪನ ನೀವು ಹೇಗೆ ಮಾಡ್ತೀರಿ ಅಂತ ಹೇಳಿದರೆ, ಆ ಶಿಕ್ಷಣ ಸಂಸ್ಥೆ ಬಹುತ್ವವನ್ನು ಎಷ್ಟು ಸೃಷ್ಟಿಸ್ತದೆ, ಆ ಶಿಕ್ಷಣ ಸಂಸ್ಥೆಯ ಒಳಗಡೆ ಭಾರತ ಎಷ್ಟು ಸೃಷ್ಟಿಯಾಗುತ್ತೆ. ರಾಮಕೃಷ್ಣ ಅನ್ನುವ ವಿದ್ಯಾರ್ಥಿ ಪಕ್ಕದಲ್ಲಿ ಕೂತಂಥ ಐವಾನನ್ನು ಎಷ್ಟು ಪ್ರೀತಿಸ್ತಾನೆ, ಈ ಬದಿಯಲ್ಲಿ ಕೂತ ಇಬ್ರಾಹಿಮನ್ನು ಎಷ್ಟು ಪ್ರೀತಿಸ್ತಾನೆ. ಒಂದು ಭಾರತ ಮನಸ್ಸಿನ ಒಳಗಡೆ ಮತ್ತು ಆ ಸ್ಥಾವರದ ಒಳಗಡೆ ಎಷ್ಟು ಸೃಷ್ಟಿ ಆಗುತ್ತೆ ಅನ್ನುವ ಬಹುತ್ವ ಮಾದರಿಯ ಶಿಕ್ಷಣ ಸಂಸ್ಥೆ ಅದು ನಮಗೆ ಕರಾವಳಿಗೆ ಇವತ್ತು ಬಹಳ ಮುಖ್ಯ. ಒಂದು ವಚನ ಇದೆ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊಣ್ಣು ಮಾಯೆ ಎಂಬರು ಹೊಣ್ಣು ಮಾಯೆಯಲ್ಲ, ಮನದ ಮಲಿನವೇ ಮಾಯೆ ಅಂತ. ನಮ್ಮ ಒಳಗಡೆಯ ಮಲಿನವನ್ನು, ಕಲ್ಮಶವನ್ನು, ಕೆಟ್ಟದ್ದನ್ನು ಶಿಕ್ಷಣ ಸಂಸ್ಥೆ ಎಷ್ಟು ಕಳಚುತ್ತದೆ ಅನ್ನುವುದು ಮುಖ್ಯ. ಮೂರನೆಯದಾಗಿ, ಬಂಧುತ್ವ, ಸಹಕಾರ, ಸಂಬಂಧಗಳನ್ನು ಶಿಕ್ಷಣ ಸಂಸ್ಥೆ ಎಷ್ಟು ಸೃಷ್ಟಿಸ್ತದೆ. ನಾಲ್ಕನೆಯದಾಗಿ, ಮುಂದಿನ ಭವಿಷ್ಯದಲ್ಲಿ ಸ್ವಾವಲಂಬಿಯಾಗುವುದಕ್ಕೆ ಅವನನ್ನು ಉದ್ಯೋಗಕ್ಕೆ ಎಷ್ಟು ತಯಾರು ಮಾಡುತ್ತೆ? ಈ ವೇದಿಕೆಯಲ್ಲಿ ಇಷ್ಟು ಜನ ಕೂತಿದಾರಲ್ಲ, ಇವರು ಏಕಕಾಲದಲ್ಲಿ ನಾವು ನನ್ನನ್ನೂ ಸೇರಿಸಿ ನಾವು ಗೋಡೆ ಶಾಲೆಯಲ್ಲೂ ಕಲಿತವರು, ಅದಕ್ಕಿಂತ ಹೆಚ್ಚು ಲೋಕಶಾಲೆಯಲ್ಲಿ ಬಯಲು ಶಾಲೆಯಲ್ಲಿ ಬೆಳೆದವರು. ಆದರೆ ಇವತ್ತು ನಿಮ್ಮ ತಲೆಮಾರು ಅದು ಒಂದು ನಿರ್ಬಂಧದ ಒಳಗಡೆ, ಗೋಡೆಯ ಶಾಲೆಯ ಒಳಗಡೆ ಎಲ್ಲ ಒಂದು ರೀತಿಯ ಬಂದೂಕು ತುದಿ. ಯಾಕಂದರೆ ಅದು ಮಕ್ಕಳ ತಪ್ಪಲ್ಲ. ಇದನ್ನು ಬಹಳ ಚೆನ್ನಾಗಿ ಡಾಕ್ಟರ್ ಚಿನ್ನಪ್ಪ ಗೌಡರು ಅವರು ಇತ್ತೀಚೆಗೆ ಕಾಲೇಜಿನ ಒಂದು ಸಮಾರಂಭದಲ್ಲಿ ಹೇಳಿದರು. ಪೋಷಕರು ತಮಗೆ ಬೇಕಾಗುವ ರೀತಿಯಲ್ಲಿ ಮಕ್ಕಳನ್ನು ಎರಕ ಹೊಯ್ಯುವ ಕಾರಣಕ್ಕಾಗಿ ದುಡ್ಡು, ಎಲ್ಲ ಸುಖ ದುಡ್ಡಿನಲ್ಲಿದೆ ಅಂತ ಮತ್ತು ನಗರದಲ್ಲಿ ಇದೆ ಅನ್ನುವಂಥ ಒಂದು ದೊಡ್ಡ ಮಹಾ ವಲಸೆ ಆರಂಭ ಆಗಿದೆ ಎಲ್ಲ ನಗರದ ಕಡೆಗೆ. ಇದಕ್ಕೆ ಕಾರಣ ಪೋಷಕರೇ ಹೊರತು ಮಕ್ಕಳಲ್ಲ ಅಂತ. ಬಹುಶಃ ಈ ಮಕ್ಕಳ ಒಳಗಡೆ, ನಾವು ನಮ್ಮ ಮಕ್ಕಳ ಒಳಗಡೆ ಈ ರೀತಿಯ ವೇದಿಕೆಯ ಮೂಲಕ ಬಿತ್ತುವ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ಕಲೆ ಸಂಗೀತದ ಆಸಕ್ತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಮಕ್ಕಳೇ ಜಾಸ್ತಿ ಇರುವ ಕಾರಣಕ್ಕಾಗಿ ಒಂದು ಪುಟ್ಟ ಕಥೆಯನ್ನು ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತೇನೆ ನಾನು. ನಿಮ್ಮಷ್ಟು ವಯಸ್ಸಿನ ಒಬ್ಬ ಚಿಕ್ಕ ಹುಡುಗ, ಒಂದು 15 ವರ್ಷದ ವಯಸ್ಸಿನ ಒಬ್ಬ ಹುಡುಗ ಒಂದು ಕಾಡಿನ ಒಳಗಡೆ ಇರುವ ಒಂದು ಆಶ್ರಮಕ್ಕೆ ಕಲಿಬೇಕು ಅಂತ ಬಂದಿದ್ದಂತೆ. ಅಲ್ಲಿ ಒಬ್ಬರು ಗುರು ಇದ್ರು. ಕಾಡಿನ ಒಳಗಡೆ ಗುರುಕುಲವನ್ನು ಸ್ಥಾಪನೆ ಮಾಡಿದ, ನೆಲಮೂಲ ಶಿಕ್ಷಣವನ್ನು ಕೊಡುತ್ತಿರುವ ಒಬ್ಬ ಗುರು ಅಲ್ಲಿದ್ದರು. ಆ ಗುರುವಿನ ಹತ್ತಿರಕ್ಕೆ ಬಂದ ಶಿಷ್ಯ ನನಗೆ ಕಲಿಬೇಕು ಅಂದಾಗ ಗುರು ಮೌನವಾಗಿ ಸ್ವಲ್ಪ ಹೊತ್ತು ಅವನನ್ನು ನೋಡಿ, ಅವನ ಕಣ್ಣು ಕಿವಿ ಬಾಯಿ ಎಲ್ಲವನ್ನ ದಿಟ್ಟಿಸಿ ನೋಡಿ, ಮಗು, ಈ ಆಶ್ರಮದ ಒಳಗಡೆ ಒಂದು ಬಾವಿ ಇದೆ, ಬಾವಿಯನ್ನು ನೋಡಿಕೊಂಡು ಬಾ ಅಂತ ಹೇಳ್ತಾರೆ. ಹುಡುಗ ಬಾವಿಯ ಹತ್ತಿರಕ್ಕೆ ಹೋಗ್ತಾನೆ, ಇಣುತ್ತಾನೆ, ಬಂದು ಉತ್ತರ ಕೊಡ್ತಾನೆ ಗುರುಗಳಿಗೆ. ಗುರುಗಳೇ, ನಾನು ನೀರನ್ನು ನೋಡಿದೆ, ನೀರಿನ ಒಳಗಡೆ ನಾನು ನನ್ನನ್ನು ನೋಡಿದೆ ಅಂತ. ಗುರುಗಳು ಸುಮ್ಮಗಾಗ್ತಾರೆ. ಮತ್ತೆ ಒಂದು ವಾರ ಹೋಯಿತು. ಹುಡುಗನಿಗೆ ಮತ್ತೆ ಏನು ಮೇಷ್ಟ್ರು ಕಲಿಸ್ತಾ ಇಲ್ಲ, ಕಲಿಬೇಕಾಗಿತ್ತು ನಾನು ಅಂದಾಗ ಮತ್ತೆ ಗುರುಗಳು ಹೇಳ್ತಾರೆ, ನೋಡಿಕೊಂಡು ಬಾ ನೀರನ್ನು ಅಂತ. ಎರಡು ಸಲ ಆಯಿತು, ಮೂರು ಸಲ ಆಯಿತು, ನಾಲ್ಕು ಸಲ ಆಯಿತು. ಐದನೇ ಸಲಕ್ಕಾಗುವಾಗ ಶಿಷ್ಯನಿಗೆ ಅನಿಸ್ಲಿಕ್ಕೆ ತೊಡಗಿತು, ಯಾಕೋ ಗುರುಗಳು ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ. ತದೇಕ ಚಿತ್ತನಾಗಿ ಧ್ಯಾನಸ್ಥನಾಗಿ ನೀರನ್ನೇ ನೋಡ್ತಾ ನಿಂತಂತೆ. ನೀರನ್ನೇ ನೋಡ್ತಾ ಇದ್ದಾಗ ಅವನಿಗೆ ನೀರಿನ ಆಳದಲ್ಲಿ ಚಲಿಸುವ ಮೀನುಗಳು ಗೋಚರವಾಗಿ ತೊಡಗಿದವು. ನೀರಿನ ಆಳದಲ್ಲಿರುವ ಬೇರೆ ಬೇರೆ ಆಕಾರದ, ರೂಪದ, ಬಣ್ಣದ ಕಲ್ಲುಗಳು ಕಾಣಿಸತೊಡಗಿದವು. ನೀರಿನ ಆಳದಲ್ಲಿ ಚಿಕ್ಕ ಚಿಕ್ಕ ಗಿಡಗಂಟಿಗಳು ಕಾಣಲಿಕ್ಕೆ ಆರಂಭವಾಗಿ ಸೀದ ಬಂದು ಹೇಳ್ತಾನೆ, ಗುರುಗಳೇ, ಈ ಬಾರಿ ನನಗೆ ನಾನು ಕಾಣಿಸಲಿಲ್ಲ, ನನ್ನ ಆಚೆ ಇನ್ನೇನೋ ಕಾಣಿಸಿತು ಅಂದಾಗ ಗುರುಗಳು ಹೇಳಿದ್ರಂತೆ, ಇವತ್ತಿನಿಂದ ನಾನು ನಿನಗೆ ಕಲಿಸುವುದಕ್ಕೆ ಆರಂಭಿಸ್ತೇನೆ ಅಂತ. ನಮ್ಮನ್ನು ನಾವು ನೋಡುವುದು ಶಿಕ್ಷಣ ಅಲ್ಲ, ನಮ್ಮ ಆಚೆ ಇನ್ನೇನನ್ನೋ ನೋಡುವುದು, ಲೋಕವನ್ನು ಗಮನಿಸುವುದು, ಲೋಕವನ್ನು ವಿಶ್ಲೇಷಿಸುವುದು, ಅದು ನಿಜವಾದ ಶಿಕ್ಷಣ ಅಂತ ಅನಿಸುತ್ತೆ. ಬಹುಶಃ ಆ ರೀತಿಯ ಬಹುತ್ವ, ಆ ರೀತಿಯ ಸಂವೇದನೆಗಳು, ಸೂಕ್ಷ್ಮತೆಗಳನ್ನು ನಾವಿವತ್ತು ದಿನೇ ದಿನೇ ಕಳ್ಕೊಳ್ತಾ ಇದ್ದೇವೆ. ನಮಗೆ ಆಕಾರ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ, ಅಂಕ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ, ಯಂತ್ರಧಾರಿಯ ಶಿಕ್ಷಣ ವ್ಯವಸ್ಥೆ,

0: ಕೇರಳದ ಅಸಾಧ್ಯತೆ ಇದು. ನಾನು ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಓದಿದವರು, ನನ್ನ ಸರ್ ಚಿನ್ನಪ್ಪ ಸರ್ ಕೂಡ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಓದಿದವರು. ಮದ್ರಾಸ್ ವಿಶ್ವವಿದ್ಯಾನಿಲಯದ ಪ್ರಧಾನ ಗ್ರಂಥಾಲಯದಲ್ಲಿ ಇವತ್ತಿಗೂ ಕರುಣಾನಿಧಿಯವರು ರಾಜ್ಯಶಾಸ್ತ್ರಕ್ಕೆ ಬರೆದ ಉತ್ತರ ಪತ್ರಿಕೆಯನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಕರುಣಾನಿಧಿ ಅವರು ಒಬ್ಬ ಮುಖ್ಯಮಂತ್ರಿಯಾಗಿ, ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಯಾಗಿ, ಚಲನಚಿತ್ರ ಸಂಭಾಷಣಾಗಾರರಾಗಿ, ಇಡೀ ತಮಿಳುನಾಡಿನ ಚರಿತ್ರೆಯನ್ನು ನೋಡಿದರೆ ಅಣ್ಣಾದೊರೆ ಇರ್ಬೋದು, ಕಾಮರಾಜ್ ಇರ್ಬೋದು, ಜಯಲಲಿತಾ ಇರ್ಬೋದು, ಕರುಣಾನಿಧಿ ಇರ್ಬೋದು, ಎಂ ಜಿ ರಾಮಚಂದ್ರನ್ ಇರ್ಬೋದು, ಅಧಿಕಾರಕ್ಕೆ ಬಂದ ಎಲ್ಲ ರಾಜಕಾರಣಿಗಳು ಗದ್ದುಗೆಯನ್ನು ಪ್ರೀತಿಸುವ ಮುಂಚೆ ಅಲ್ಲಿಯ ಭಾಷೆಯನ್ನು ಪ್ರೀತಿಸುವ ಕೆಲಸ ಮಾಡಿದರು, ಸಂಸ್ಕೃತಿಯನ್ನು ಪ್ರೀತಿಸುವ ಕೆಲಸವನ್ನು ಮಾಡಿದರು. ಅತ್ಯಂತ ಮೇಧಾವಿಗಳಾಗಿ, ಬುದ್ಧಿವಂತರಾಗಿ, ಕಲಾವಿದರಾಗಿ, ನಟರಾಗಿ, ಎಲ್ಲ ದಾರಿಗಳಲ್ಲಿ ಅಲ್ಲಿಯ ಭಾಷೆಯನ್ನು ಗಟ್ಟಿ ಮಾಡುವ ಕೆಲಸವನ್ನು ಮಾಡಿದರು. ನೀವು ಪಕ್ಕದ ಆಂಧ್ರ ಪ್ರದೇಶಕ್ಕೆ ಹೋದರೆ ಅಲ್ಲಿ ಎಂಡಮೂರಿ ವೀರೇಂದ್ರನಾಥನ್ ಅನ್ನುವಂಥ ಒಬ್ಬ ಲೇಖಕ ಓದುಗರ ಸಂಖ್ಯೆಯನ್ನು ಜಾಸ್ತಿ ಮಾಡೋದರಲ್ಲಿ ದೊಡ್ಡ ಕೆಲಸವನ್ನು ಮಾಡ್ತಾರೆ. ಆದರೆ ಕನ್ನಡಕ್ಕೆ ಬಂದಾಗ ನಾವು ಪ್ರತಿ ಸಲ 8 ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಮುಖವಾಡಗಳನ್ನು ತೋರಿಸ್ತೇವೆ ಹೊರತು ಪುಸ್ತಕ ಪ್ರೀತಿ ಅನ್ನುವುದು ಇವತ್ತು ನಾಶ ಆಗ್ತಾ ಇದೆ. ನೀವು ಗಮನಿಸಬೇಕು, ಇತ್ತೀಚೆಗೆ ಕನ್ನಡ ನೆಲದ ಒಬ್ಬ ಶಿಕ್ಷಣ ತಜ್ಞ ಗುರುರಾಜ್ ಕರ್ಜಗಿ ಅನ್ನುವರು ಜಗತ್ತಿನ ಶ್ರೇಷ್ಠ ವಿಶ್ವವಿದ್ಯಾನಿಲಯ ಹಾರ್ವರ್ಡ್ಗೆ ಹೋಗ್ತಾರೆ. ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು 2 ಗಂಟೆ ವಿಶೇಷ ಉಪನ್ಯಾಸವನ್ನು ಕೊಟ್ಟ ನಂತರ ಅಲ್ಲಿಯ ಗ್ರಂಥಾಲಯಕ್ಕೆ ಹೋಗ್ತಾರೆ. ಅಲ್ಲಿಯ ಗ್ರಂಥಪಾಲಕಿ ಕೂತ ಆ ಚೇರ್ನ ಹಿಂಭಾಗದ ಗೋಡೆಯಲ್ಲಿ ಒಂದು ಉದ್ದೇಶವನ್ನು ಬರೆಯಲಾಗಿತ್ತಂತೆ. ಹಾರ್ವರ್ಡ್ ಜಗತ್ತಿನ ನಂಬರ್ 1 ವಿಶ್ವವಿದ್ಯಾನಿಲಯ ಹಾರ್ವರ್ಡಿನ ಪ್ರಧಾನ ಗ್ರಂಥಾಲಯದ ಗೋಡೆಯ ಮೇಲೆ ಬರೆಯಲಾದಂಥ ಉಕ್ತಿ ಏನು ಅಂತಂದರೆ, ಈ ಜಗತ್ತಿನ ಯಾವುದೇ ದೇಶದ ಯಾವುದೇ ಭಾಷೆಯ ಯಾವುದೇ ಸಂಸ್ಕೃತಿಯ ಮಗು ಬಯಸಿ ಬರುವ ಪುಸ್ತಕವನ್ನು 15 ದಿವಸದಲ್ಲಿ ಒದಗಿಸಿಕೊಡುವುದೇ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಉದ್ದೇಶ. ನೀವು ಗಮನಿಸಿ, ಈ ಜಗತ್ತಿನ ಯಾವುದೇ ಭಾಷೆಯ ಯಾವುದೇ ಸಂಸ್ಕೃತಿಯ ಯಾವುದೇ ದೇಶದ ಮಗು ಬಯಸಿ ಬರುವ ಪುಸ್ತಕವನ್ನು ಕೇವಲ 15 ದಿವಸದಲ್ಲಿ ಒದಗಿಸಿಕೊಡುವ ಉದ್ದೇಶವೇ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಗ್ರಂಥಾಲಯದ ಉದ್ದೇಶ. ತಮಾಷೆಗಾಗಿ ಗುರುರಾಜ್ ಕರ್ಜಗಿ ಕೇಳ್ತಾರೆ, ನಾನು ಇಂಡಿಯಾದವ, ಇಂಡಿಯಾದ ದಕ್ಷಿಣ ಭಾಗದಲ್ಲಿ ಒಂದು ಕರ್ನಾಟಕ ಅಂತ ಇದೆ, ಅಲ್ಲಿ ಒಂದು ಕನ್ನಡ ಭಾಷೆ ಅಂತ ಇದೆ, ಕನ್ನಡದಲ್ಲಿ ಒಬ್ಬರು ಮಾಸ್ತಿ ಅಂತ ಇದ್ದರು, ಆ ಮಾಸ್ತಿ ಅವರ ಚೆಲುವು ಅನ್ನುವಂಥ ಒಂದು ಕಾದಂಬರಿ ಈಗ ಸಿಗ್ತಾ ಇಲ್ಲ, ನಿಮ್ಮ ಗ್ರಂಥಾಲಯದಲ್ಲಿ ಉಂಟಾ ಅಂತ. ಗ್ರಂಥಪಾಲಕಿ ಸಿಸ್ಟಮ್ ನೋಡಿ ಹೇಳ್ತಾರೆ, ಸೀದಾ ಮುಂದಕ್ಕೋಗಿ ಮಹಡಿ ಹತ್ತಿ ಅಲ್ಲಿ ಬಲಭಾಗದ ಒಂದು ಕಪಾಟಿನ 2nd ರ್ಯಾಕ್ ನೋಡಿ, ಅಲ್ಲಿ ಆ ಪುಸ್ತಕ ಇದೆ ಅಂತ. 1933-32 ಏನೋ ಅಲ್ಲಿ ಆವಾಗ ಮುದ್ರಣ ಆದಂಥ ಮಾಸ್ತಿಯವರ ಕಾದಂಬರಿ ಈಗ ಮುದ್ರಣದಲ್ಲಿ ಇಲ್ಲ, ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಲೈಬ್ರರಿಯಲ್ಲಿ ಇದೆ ಅಂತಂದರೆ, ದೇಶ ಪ್ರಪಂಚವನ್ನು ಕಟ್ಟುವುದರಲ್ಲಿ ಓದುವ ಶಕ್ತಿ, ಆ ಗ್ರಂಥಾಲಯದ ಶಕ್ತಿ ಎಷ್ಟಿದೆ ನೀವು ಯೋಚನೆ ಮಾಡಿ. ಈಗ ಸರ್ ಹೇಳಿದರು, ಮನೆ ಕಟ್ಟುವಾಗ ನಾವು ಎಲ್ಲವನ್ನೂ ಜೋಡಿಸ್ತೇವೆ, ಯಾವುದು ಬೇಕು ಅನ್ನುವ ಪಟ್ಟಿ ನಮ್ಮಲ್ಲಿರುತ್ತೆ, ರಸ್ತೆಯಲ್ಲಿ ಸಾಗುವಾಗ ಎಲ್ಲ ಮನೆಗಳನ್ನು ನೋಡಿಕೊಂಡು ಹೋಗ್ತೇವೆ, ನನ್ನ ಮನೆ ಕೂಡ ಹಾಗೆ ಆಗಬೇಕು ಅಂತ. ಆದರೆ ಒಳಗಡೆ ಬಾಟ್ಲಿಗಳನ್ನು ಜೋಡಿಸುವ ಒಂದು ಶೋಕೇಸ್ ಇರುತ್ತೆ ಹೊರತು, ಆ ಬಾಟ್ಲಿಗಳ ನಡುವೆ ಒಂದು ಬೇಂದ್ರೆ, ಒಂದು ಕುವೆಂಪು, ಒಬ್ಬ ಕಾರಂತ, ಒಬ್ಬ ಕುವೆಂಪು ಅವರ, ತೇಜಸ್ವಿಯವರ 2 ಪುಸ್ತಕ ಇಡುವಂಥ ಯೋಗ್ಯತೆ ನಮ್ಮಲ್ಲಿ ಇಲ್ಲ. ಬಹುಶಃ ನಿಮ್ಮ ಮಕ್ಕಳಿಗೆ ಓದುವ ಆಸಕ್ತಿಯನ್ನು ಬೆಳೆಸಿ ಅಂತ ಹೇಳುತ್ತಾ, ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.
1: ಇಷ್ಟವರೆಗೆ ಡಾಕ್ಟರ್ ನರೇಂದ್ರ ರೈದ್ಯರ್ಲಾ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಜನಧನಿ ಕಾರ್ಯಕ್ರಮ. ಇವತ್ತಿನ ಈ ಜನಧನಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ಜನಧನಿ ಕಾರ್ಯಕ್ರಮ ಅಂದಾಗ ನಮ್ಮ ಸುತ್ತಮುತ್ತಲು ನಡೆಯುವಂಥ ಒಂದಿಷ್ಟು ವಿಚಾರಗಳು, ಅದೇ ರೀತಿ ಸುತ್ತಮುತ್ತಲು ನಡೆಯುವಂತಹ

ಆಗು ಹೋಗುಗಳು, ದಿನದ ವಿಶೇಷತೆಗಳು, ಹೀಗೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟು ನಾವು ಪ್ರತಿ ಕಾರ್ಯಕ್ರಮದಲ್ಲೂ ಮಾತಾಡ್ತಿದ್ದೇವೆ. ಅಂದರೆ ಪ್ರತಿ ಸೋಮವಾರ ಬೆಳಗ್ಗಿನ 10 ಗಂಟೆಯಿಂದ 11 ಗಂಟೆವರೆಗಿನ ಈ ಜನಧನಿ ಕಾರ್ಯಕ್ರಮದಲ್ಲಿ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಪ್ಪ ಅನ್ನುವಂತಹ ಒಂದು ಕುತೂಹಲ ನಿಮ್ಮಲ್ಲಿ ಖಂಡಿತ ಇರಬಹುದು. ಬೇರೆ ಯಾವ ವಿಷಯ ಅಲ್ಲ. ಈಗ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಬೇಕು ಅಂತಿದ್ರೆ ನಾವು ಆಹಾರ ಸುರಕ್ಷತೆ ಅಥವಾ ಆಹಾರದ ವಿಚಾರಕ್ಕೆ ಸಂಬಂಧಪಟ್ಟು ನೋಡುವಾಗ ಸಾಕಷ್ಟು ಮಾಹಿತಿಗಳು ನಿಮಗೆ ಸಿಗ್ತಾ ಇದೆ. ಅಥವಾ ಆಹಾರಕ್ಕೆ ಸಂಬಂಧಪಟ್ಟ ಅಲ್ಲಿ ದಾಳಿ ಆಯಿತು ಇಲ್ಲಿ ದಾಳಿ ಆಯಿತು ಅನ್ನುವಂಥ ಒಂದಿಷ್ಟು ವಿಚಾರಗಳು ಇದೆಲ್ಲವೂ ಕೇಳಿ ಬರ್ತಾ ಇರುವಂಥದ್ದು. ಆದರೆ ಅದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದ್ರೂ ಕೂಡ ಈ ಹಿಂದೆ ಕೂಡ ಸಾಕಷ್ಟು ಇವಾಗಿನ ಜನಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮಗಳಾಗಿರಬಹುದು ಇದೆಲ್ಲವೂ ನಡೀತಾ ಇತ್ತು, ನಡೆದಿದೆ ಕೂಡ. ಎಷ್ಟೇ ಇಂತಹ ಜನಜಾಗೃತಿ ಕಾರ್ಯಕ್ರಮಗಳು ನಡೆದರೂ ಕೂಡ ಇನ್ನೂ ಕೂಡ ಆಹಾರದಲ್ಲಿ ಒಂದಿಷ್ಟು ಕಲಬೆರಕೆಗಳಾಗುವಂಥದ್ದು ಅಥವಾ ಏನು ನಾವು ಫಾಸ್ಟ್ ಫುಡ್ ಅಂತ ಹೇಳ್ತೇವೆ ಅಥವಾ ಜಂಕ್ ಫುಡ್ ಆಹಾರಗಳ ಸೇವನೆ ಇದೆಲ್ಲವೂ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರ ಬಗ್ಗೆ ಒಂದಿಷ್ಟು ಏನು ಜನಜಾಗೃತಿ ಮೂಡಿಸುವಂಥ ಕೆಲಸಗಳಾಗ್ತಾ ಇದ್ರೂ ಕೂಡ ಇನ್ನೂ ಕೂಡ ಈ ರೀತಿ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಇನ್ನೊಂದು ವಿಚಾರ ಇಲ್ಲಿ ಹೇಳಬೇಕೇನಂದ್ರೆ ನಾವು ಖಾದ್ಯಗಳನ್ನು ಕರಿಯೋದಕ್ಕೆ ಬಳಸುವಂತಹ ಎಣ್ಣೆ ಅದು ಎಷ್ಟು ಸುರಕ್ಷಿತ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಖಾದ್ಯಗಳನ್ನು ಕರಿಯುವಂತಹ ಒಂದಿಷ್ಟು ಎಣ್ಣೆಗಳೇನಿದೆ ಅದು ಕೂಡ ವಿಷಮಯ ಆಗ್ತಾ ಇರುವಂಥದ್ದು. ಯಾವ ರೀತಿ ವಿಷಮಯ ಆಗುತ್ತೆ ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತೇನೆ. ಆದರೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ. ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳಿಂದ ಬಳಲುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವೈದ್ಯಕೀಯ ತಜ್ಞರು ಜನರ ಆಹಾರ ಸೇವನೆಯ ಒಂದು ಏನು ವಿಧಾನ ಆಗಿರ್ಬೋದು ಪೌಷ್ಟಿಕ ಆಹಾರ ಸೇವನೆಗೆ ಹೆಚ್ಚಿನ ಒತ್ತು ನೀಡುವಂತೆ ಕಿವಿಮಾತನ್ನು ಹೇಳ್ತಲೇ ಬಂದಿದ್ದಾರೆ. ಆದರೆ ಇನ್ನೊಂದೆಡೆ ಏನಾಗುತ್ತೆ ಅಂದರೆ ಕರ್ನಾಟಕ ಮಾತ್ರ ಅಲ್ಲ ದೇಶದಾದ್ಯಂತ ಜಂಕ್ ಫುಡ್ ಮತ್ತು ಫಾಸ್ಟ್ ಫುಡ್ ಸೇವನೆಯ ಚಟಕ್ಕೆ ಇಂದಿನ ಎಳೆಯ ಮಕ್ಕಳು ಮತ್ತು ಯುವ ಪೀಳಿಗೆ ದಾಸರಾಗ್ತಾ ಇರೋದಕ್ಕೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಇಂತಹ ಆಹಾರ ಪದಾರ್ಥಗಳ ಮೇಲೆ ನಿರ್ಬಂಧಗಳನ್ನು ಹೇರಲಾರಂಭಿಸಿದೆ ಅನ್ನುವಂಥ ವಿಚಾರಗಳನ್ನು ನಾವು ಇಲ್ಲಿ ಗಮನಿಸಬಹುದು, ನೋಡಬಹುದು. ನೀವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಬೇರೆ ಬೇರೆ ಕಾಯಿಲೆಗಳಿಂದ ನಾವು ಬಳಲ್ತಾ ಇದ್ದೇವೆ, ಅದೇ ರೀತಿ ಮಾರಕ ಕಾಯಿಲೆಗಳಿಂದ ಬಳಲ್ತಾ ಇದ್ದೇವೆ. ಇದಕ್ಕೆಲ್ಲ ಮುಖ್ಯ ಕಾರಣಗಳೇನು? ಜೀವನ ಶೈಲಿಗಳಾಗಿರ್ಬೋದು ಅಥವಾ ಆಹಾರದ ಬಗೆಗಿನ ಸಂಬಂಧಪಟ್ಟ ಒಂದು ಅಜಾಗರೂಕತೆಗಳಾಗಿರ್ಬೋದು ಅಥವಾ ಅದರ ಬಗೆಗಿನ ಮಾಹಿತಿ ಇರದೇ ಇರುವಂಥದ್ದಾಗಿರ್ಬೋದು, ಪೌಷ್ಟಿಕ ಆಹಾರದ ಕೊರತೆಗಳಾಗಿರ್ಬೋದು, ಇದೆಲ್ಲವೂ ದಿನನಿತ್ಯದ ಬದುಕಿನಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೇವೆ. ಅದರಲ್ಲೂ ಕೂಡ ಮುಖ್ಯವಾಗಿ ಈಗ ಯಾವುದೇ ಆಹಾರವನ್ನು ತೆಗೆದುಕೊಳ್ಳುವ ಹಾಗೆ ಇಲ್ಲ, ಅದರಲ್ಲಿ ಒಂದಿಷ್ಟು ಕಲಬೆರಕೆಗಳು ಅಥವಾ ಅದರಲ್ಲಿ ಅದು ಕೂಡ ಆಹಾರ ಕೂಡ ವಿಷಮಯವಾಗ್ತಾ ಇದೆ ಅಂತ. ನಾವೀಗ ಇಂದಿನ ಬದುಕಲ್ಲಿ ಹೇಗೆ ಅಂದರೆ ನಾವು ಹೊಟ್ಟೆ ತುಂಬಿಸುವಂಥದ್ದು ಕೇವಲ ಮಾತ್ರೆಗಳನ್ನು ತಿಂದು ಮದ್ದುಗಳನ್ನು ತಿಂದೇ ಅಂದರೆ ಅದೇ ಆಹಾರ ಆಗಿ ಹೋಗಿದೆ. ಅಂದರೆ ಅಷ್ಟರ ಮಟ್ಟಿಗೆ ಯಾರನ್ನೇ ಕೇಳಿ ನೀವು ಮದ್ದುಗಳಿಲ್ಲದೆ ಮಾತ್ರೆಗಳಿಲ್ಲದೆ ಜೀವನ ಸಾಗಿಸ್ತಾ ಇದ್ದಾರಾ ಅಂತ ಕೇಳಿದರೆ ಖಂಡಿತ ಇಲ್ಲ. ಯಾಕಂದರೆ ಅಂತಹ ಹಲವಾರು ರೋಗಗಳು ನಮ್ಮ ಸುತ್ತಮುತ್ತಲಿದೆ ಅಥವಾ ನಮ್ಮಲ್ಲೂ ಕೂಡ ಅಥವಾ ನಮ್ಮ ಬಂಧು ಬಾಂಧವರಲ್ಲೂ ಕೂಡ ಅನೇಕ ಕಾಯಿಲೆಗಳಿಗೆ ಮಾರಕ ಕಾಯಿಲೆಗಳಿಗೆ ಕೂಡ ದಿನನಿತ್ಯ ಬದುಕಿನಲ್ಲಿ ತುತ್ತಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಕ್ಕಳು ಯುವ ಪೀಳಿಗೆ ಕೂಡ ಇದಕ್ಕೆ ಆದಷ್ಟು ಬೇಗ ಬಲಿಯಾಗ್ತಿದ್ದಾರೆ ಅನ್ನುವಂಥದ್ದು ಒಂದು ವಿಷಾದನೀಯ ವಿಚಾರ. ಅದೇ ರೀತಿ ಈ ಬಗ್ಗೆ ಮಾಹಿತಿನ ನೀಡ್ತೇನೆ, ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಒಟ್ಟಾರೆಯಾಗಿ ಇವತ್ತು ನಾನು ಮಾತಾಡ್ತಿರುವಂಥ ವಿಚಾರ ಏನು ಅಂದರೆ ಆಹಾರದಲ್ಲಿರುವಂತಹ ಒಂದು ಕಲಬೆರಕೆಗಳಾಗಿರ್ಬೋದು, ಆಹಾರಗಳು ವಿಷಮಯ ಆಗ್ತಾ ಇರುವಂಥದ್ದಾಗಿರ್ಬೋದು, ಕೆಲವೊಂದಕ್ಕೆ ನಾವೇ ಕಾರಣರು. ಆಹಾರ ವಿಷಮಯವಾಗುವುದಕ್ಕೆ ಅತಿ ಹೆಚ್ಚಾಗಿ ನಾವೇ ಕಾರಣರಾಗಿರ್ತೇವೆ. ಬೇರೆ ಬೇರೆ ರೀತಿಯಲ್ಲಿ ಆಹಾರ ವಿಷಮಯವಾಗ್ತಾ ಹೋಗ್ತಾ ಇದೆ, ಯಾವ ರೀತಿ ಅನ್ನೋದನ್ನು ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಹಿಂದೆಲ್ಲ ಒಂದು ಭತ್ತವನ್ನು ಬೆಳೆಯುವುದಕ್ಕೆ ಅದು ನೈಸರ್ಗಿಕವಾಗಿ ಅದನ್ನು ಬೆಳೀತಾ ಇದ್ರು. ಆದರೆ ಈಗ ಭತ್ತ ಬೆಳೆಬೇಕು ಅಂತಿದ್ರೆ ಅದಕ್ಕೆ ಕೆಮಿಕಲನ್ನು ಅಥವಾ ರಾಸಾಯನಿಕಗಳನ್ನು ಸಿಂಪಡಿಸದೆ ಯಾವುದೇ ರೀತಿಯಲ್ಲೂ ಭತ್ತವನ್ನು ಬೆಳೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಅಂತಹ ಪರಿಸ್ಥಿತಿಗಳು ಕೂಡ ಇದೆ. ಏನು ಸಾವಯವವಾಗಿ ನಾವು ಒಂದಿಷ್ಟು ಆಹಾರವನ್ನು ತಯಾರಿಕೆ ಮಾಡ್ತೇವೆ ಅಂದರೆ ತುಂಬ ಕಷ್ಟದ ವಿಚಾರ. ಆದರೆ ಕೆಲವೊಂದು ಕಡೆಗಳಲ್ಲಿ ಸಾವಯವವಾಗಿ ಬೆಳೆಯುವಂಥದ್ದನ್ನು ನಾವು ನೋಡ್ಬೋದು. ಸಾವಯವ ತರಕಾರಿ ಅನ್ನುವಂಥದ್ದು ಅಥವಾ ಸಾವಯವ ಗೊಬ್ಬರವನ್ನು ಮಾಡುವಂಥದ್ದಾಗಿರ್ಬೋದು, ಇದೆಲ್ಲವನ್ನು ನೋಡ್ಬೋದು. ಆದರೂ ಕೂಡ ಅದೆಷ್ಟೇ ಆಗಿದ್ರೂ ಕೂಡ ನಾವು ಸಾಕಷ್ಟು ಮಟ್ಟಿಗೆ ಏನು ರಾಸಾಯನಿಕವನ್ನೇ ನಾವು ದಿನನಿತ್ಯದ ಬದುಕಿನಲ್ಲಿ ಸೇವನೆ ಮಾಡ್ತಿದ್ದೇವೆ. ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟು ಮಾತಾಡೋಣ. ಇನ್ನಷ್ಟು ವಿಷಯಗಳಿದೆ, ನೀವು ಕರೆ ಮಾಡಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ. ಕರೆ ಮಾಡುವಂಥ ಸಂಖ್ಯೆ 6364294949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡುತ್ತಿರುವ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳ್ಬೋದು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಜನಧನಿ ಕಾರ್ಯಕ್ರಮ ಆಲಿಸ್ತಾ ಇದ್ದೀರ. ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂತಹ ವಿಚಾರ ಏನು ಅಂದ್ರೆ, ಒಂದಿಷ್ಟು ಏನು ಆಹಾರದ ಕಲಬೆರಕಗಳಾಗಿರ್ಬೋದು ಅಥವಾ ಈ ಒಂದು ಖಾದ್ಯ ತಯಾರಿಸುವಂತಹ ತೈಲ ಏನಿದೆ ಅಥವಾ ಖಾದ್ಯದ ತಯಾರಿಗೆ ಬೇಕಾದಂತಹ ಎಣ್ಣೆಗಳೇನಿದೆ, ಇದರಲ್ಲೂ ಕೂಡ ಒಂದಿಷ್ಟು ದಂಧೆಗಳಾಗ್ತಾ ಇದೆ. ನಕಲಿ ಖಾದ್ಯದ ತೈಲವನ್ನ ದಂಧೆ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟು ಒಂದಿಷ್ಟು ಮಾತಾಡೋಣ ಅಂತ. ಅದರ ಜೊತೆಗೆ ಆಹಾರಕ್ಕೆ ಸಂಬಂಧಪಟ್ಟು ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಆಗಲೇ ಹೇಳ್ತಾ ಇದ್ದೆ ಏನಂದ್ರೆ, ಈಗ ಕರ್ನಾಟಕ ಮಾತ್ರ ಅಲ್ಲದೆ ದೇಶದಾದ್ಯಂತ ಜಂಕ್ ಫುಡ್ ಮತ್ತು ಫಾಸ್ಟ್ ಫುಡ್ ಸೇವನೆಯ ಚಟಕ್ಕೆ ಇಂದಿನ ಎಳೆಯ ಮಕ್ಕಳು ಮತ್ತು ಯುವ ಪೀಳಿಗೆ ದಾಸರಾಗ್ತಾ ಇರೋದಕ್ಕೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಇಂತಹ ಒಂದು ಆಹಾರ ಪದಾರ್ಥಗಳ ಮೇಲೆ ನಿರ್ಬಂಧಗಳನ್ನು ಹೇರಲಾರಂಭಿಸಿದೆ ಅಂತ. ಇವೆಲ್ಲದರ ನಡುವೆ ಗುಣಮಟ್ಟರಹಿತ ಕಲಬೆರಕೆ ಮತ್ತು ರಾಸಾಯನಿಕ ಪದಾರ್ಥಗಳಿಂದ ಕಲುಷಿತವಾಗಿರುವಂತಹ ಆಹಾರ ಪದಾರ್ಥಗಳು ಮತ್ತು ಖಾದ್ಯ ತೈಲಗಳನ್ನು ಬಳಸದ ಇರದಂತೆ ಪದೇ ಪದೇ ಜನರಿಗೆ ಎಚ್ಚರಿಕೆಯನ್ನು ನೀಡುತ್ತಲೇ ಬಂದಿದೆ. ಇತ್ತೀಚಿನ ದಿನಗಳಲ್ಲಂತೂ ಮಧುಮೇಹ ಆಗಿರ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು ಅಥವಾ ಕ್ಯಾನ್ಸರ್ನಂತಹ ಒಂದು ಮಾರಕ ಕಾಯಿಲೆಗಳಿಂದ ಬಳಲ್ತಾ ಇರುವವರ ಸಂಖ್ಯೆ ಕೂಡ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಜನರ ಆರೋಗ್ಯ ರಕ್ಷಣೆಗಾಗಿ ವಿಶೇಷ ಆಸ್ಥೆಯನ್ನು ತೋರಿದೆ ಅಥವಾ ಈ ಎಲ್ಲ ನಿರ್ಬಂಧ ಜಾಗೃತಿ ಕಟ್ಟುನಿಟ್ಟ ಆದರೆ ಹೊರತಾಗಿಯೂ ಮಾರುಕಟ್ಟೆಯಲ್ಲಿ ಇಂತಹ ಕಲಬೆರಕೆ ರಾಸಾಯನಿಕಯುಕ್ತ ಆಹಾರ ಪದಾರ್ಥಗಳು ಖಾದ್ಯ ತೈಲಗಳ ತಯಾರಿ ಮಾರಾಟ ಎಗ್ಗಿಲ್ಲದೆ ಮುಂದುವರಿದಿರೋದು ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಅಂದರೆ ದಿನನಿತ್ಯದ ನೀವು ಎಷ್ಟೋ ವಿಷಯಗಳನ್ನು ಕೇಳ್ತಾ ಇರ್ತೀರ ಅಥವಾ ಎಷ್ಟೋ ಸುದ್ದಿಗಳನ್ನು ಕೇಳ್ತಾ ಇದ್ರೆ ಆಹಾರ ಪದಾರ್ಥಗಳಲ್ಲಿ ಕಲಬೆರಕೆ ಮಾಡುವಂಥದ್ದು ಅಂತ, ಬೇರೆ ಬೇರೆ ರೀತಿಯಲ್ಲಿ ಕಲಬೆರಕೆಯನ್ನು ಮಾಡ್ತಿದ್ದಾರೆ, ಇದರಿಂದ ಆಗುವಂಥ ಅನಾಹುತಗಳೇನಿದೆ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳೇನಿದೆ ಅದು ಎಷ್ಟರ ಮಟ್ಟಿಗೆ ಬರುತ್ತೆ ಅಂತ ಹೇಳಿದರೆ, ಇವಾಗಂತೂ ಹೇಳೋದಕ್ಕಿಲ್ಲ. ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು, ಮಧುಮೇಹ, ರಕ್ತದೊತ್ತಡ, ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು, ಹಾಗೆ ಹೆಸರಿಲ್ಲದಂಥ ಅದೆಷ್ಟೋ ಕಾಯಿಲೆಗಳು ಬರ್ತಾ ಇದೆ, ಹೊಸತು ಹೊಸತು ಪರಿಚಯ ಆಗ್ತಾ ಇದೆ. ಇದೆಲ್ಲವಕ್ಕೆ ಕಾರಣ ಮುಖ್ಯವಾಗಿ ನಾವು ಸೇವಿಸುವಂಥ ಆಹಾರ. ನಾವು ಗುಣಮಟ್ಟದ ಆಹಾರವನ್ನು ಸೇವಿಸಿದರೆ ಅಥವಾ ಸ್ವಚ್ಛವಾದಂತಹ ಆಹಾರವನ್ನು ಸೇವಿಸಿದರೆ ಅಥವಾ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸಿದರೆ ಯಾವುದೇ ತೊಂದರೆಗಳಿಲ್ಲ. ಆದರೆ ಈಗ ಪ್ರತಿ ಆಹಾರದಲ್ಲೂ ಕೂಡ ರಾಸಾಯನಿಕ ಅದಕ್ಕೆ ಒಟ್ಟುಗೂಡ್ತಾ ಇದೆ ಅಥವಾ ಅದನ್ನು ರಾಸಾಯನಿಕಯುಕ್ತ ಆಹಾರಗಳೀಗ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಈ ಖಾದ್ಯವನ್ನು ತಯಾರಿಸುವಂತಹ ತೈಲ ಏನಿದೆ ಅದು ಕೂಡ ನಕಲಿ ಖಾದ್ಯ ತೈಲದ ದಂಧೆ ನಡೀತಾ ಇದೆ ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದೆ. ಇನ್ನು ರಾಜ್ಯದಲ್ಲಿ ಹೋಟೆಲ್, ರೆಸ್ಟೋರೆಂಟ್, ಬೇಕರಿಗಳಲ್ಲಿ ಕರಿಯೋದಕ್ಕೆ ಬಳಸುವಂತಹ ಖಾದ್ಯ ತೈಲವನ್ನು ಖರೀದಿಸಿ ರಾಸಾಯನಿಕಗಳನ್ನು ಬಳಸಿ ಅವುಗಳನ್ನು ಸಂರಕ್ಷಿಸಿ ಹೆಸರಾಂತ ಖಾದ್ಯ ತೈಲ ಕಂಪನಿಗಳ ನಕಲಿ ಪ್ಯಾಕ್ನಲ್ಲಿ ಮರಳಿ ಮಾರುಕಟ್ಟೆಗೆ ಪೂರೈಕೆ ಮಾಡ್ತಿರುವಂಥದ್ದು ಬೆಳಕಿಗೆ ಬಂದಿದೆ ಅಂತ ನೀವು ನೋಡಿರ್ಬೋದು. ಒಂದು 4-5 ವರ್ಷಗಳ ಹಿಂದೆ ಈ ರೀತಿ ಮಾಡುವವರ ಮೇಲೆ ಒಂದು ದಾಳಿ ಕೂಡ ಆಗಿತ್ತು. ಈಗ ಏನಂದರೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಅಥವಾ ಹೋಟೆಲ್ಗಳಿಂದ ಅಲ್ಲಿ ಖರೀದಂತಹ ಎಣ್ಣೆ ಏನಿದೆ, ಒಮ್ಮೆ ಬಳಕೆ ಆದಂಥ ಎಣ್ಣೆಯನ್ನು ಇವರು ಅಂದರೆ ತಗೊಳ್ತಾರೆ ಬೇರೆ ಏನು ಮಾಲೀಕರಾಗಿರ್ಬೋದು ಅಥವಾ ಬಿಸ್ನೆಸ್ ಮಾಡುವವರು, ವ್ಯಾಪಾರ ಮಾಡುವವರು ತಗೊಂಡು ಅದನ್ನು ಅದಕ್ಕೊಂದಿಷ್ಟು ರಾಸಾಯನಿಕವನ್ನು ಬೆರೆಸಿ ಅದನ್ನು ಒಂದು ಸಂರಕ್ಷಿಸಿ ನಂತರ ಏನು ಪ್ರತಿಷ್ಠಿತ ತೈಲ ಏನು ಕಂಪೆನಿಗಳೇನಿದೆ ಅದರ ನಕಲಿ ಹೆಸರನ್ನು ಅದಕ್ಕೆ ಅಂಟಿಸಿ ಅದನ್ನು ಒಂದು ಮಾರುಕಟ್ಟೆಗೆ ಅದನ್ನು ಮತ್ತೆ ಪೂರೈಕೆ ಮಾಡುವುದನ್ನು ಕೂಡ ಕಂಡು ಬರ್ತಿದೆ ಅಂತ. ಈ ವಿಷಕಾರಿ ಖಾದ್ಯ ತೈಲಗಳನ್ನು ಬಳಸಿ ತಯಾರಿಸಲಾದಂಥ ಆಹಾರ ಪದಾರ್ಥಗಳು ಮತ್ತು ತಿನಿಸುಗಳನ್ನು ಸೇವಿಸಿದವರನ್ನು ಅತಿ ಗಂಭೀರವಾದ ಕಾಯಿಲೆಗಳು ಬಾಧಿಸುವಂಥ ಸಾಧ್ಯತೆ ಅಧಿಕವಾಗಿರುವಂಥದ್ದು ಅಂತ ಈಗಾಗಲೇ ಹಲವಾರು ವೈದ್ಯಕೀಯ ವರದಿಗಳು ಎಚ್ಚರಿಸ್ತಾ ಇದೆ. ಆದರೂ ಕೂಡ ಎಷ್ಟೇ ವೈದ್ಯಕೀಯ ಏನು ಅಧಿಕಾರಿಗಳು ಇದರ ಬಗ್ಗೆ ಎಚ್ಚರಿಸಿದ್ರು ಕೂಡ ಇನ್ನೂ ಕೂಡ ಏನು ಇದರ ಬಗ್ಗೆ ಜನ ಎಚ್ಚೆತ್ತುಕೊಳ್ತಾ ಇಲ್ಲ ಅಥವಾ ಹೇಗೆ ಇದನ್ನೆಲ್ಲ ಪರೀಕ್ಷೆ ಮಾಡ್ಬೋದು ಅದೆಲ್ಲ ಅಸಾಧ್ಯ ಅಂತಲೇ ಅಂದ್ಕೊಳ್ಬೋದು. ಅಂದರೆ ಎಣ್ಣೆಗಳನ್ನು ನಾವು ಸೇವಿಸುವಂತಹ ಎಣ್ಣೆಗಳನ್ನು ನಾವು ಪರಿಶೀಲಿಸುವಂಥದ್ದು ಅಸಾಧ್ಯ ಅಥವಾ ಹೋಟೆಲ್ಗಳಲ್ಲಿ ಹೋದಾಗ ಅಂತ. ಆದರೂ ಕೂಡ ನಮಗೆ ನಾವು ತರುವಂತಹ ಮನೆಗೆ ತರುವಂತಹ ಎಣ್ಣೆ ಪದಾರ್ಥಗಳೇನಿದೆ ಅದನ್ನು ಆದಷ್ಟು ಪರಿಶೀಲಿಸಿ ತರುವಂಥದ್ದು ಅತಿ ಉತ್ತಮ ಅಂತ ಹೇಳಿ. ಇನ್ನೊಂದು ವಿಚಾರ ಏನಲ್ಲಿ ಗಮನಿಸ್ಬೋದು ಏನಂದರೆ, ನಾವೊಂದು ಅಂಗಡಿಗೆ ಹೋಗ್ತೇವೆ ಅಥವಾ ಒಂದು ಶಾಪ್ಗೆ ಹೋಗ್ತೇವೆ, ಅಲ್ಲಿ ಹೋದಾಗ ನಾವು ತಗೊಳ್ಳುವಂತಹ ಆಹಾರದ ಮೇಲಿನ ಎಕ್ಸ್ಪೈರಿ ಡೇಟ್ಗಳನ್ನು ನೋಡುವಂಥದ್ದು ಅತಿ ಮುಖ್ಯ. ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಥವಾ ಏನೇನು
ಏನೆಲ್ಲ ಅದರಲ್ಲಿ ಒಳಪಟ್ಟಿದೆ ಇದೆಲ್ಲವನ್ನು ಅದರಲ್ಲಿ ಪ್ಯಾಕ್ನಲ್ಲಿ ಹಾಕಿರ್ತಾರೆ, ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ತರುವಂಥದ್ದು ಅತಿ ಉತ್ತಮ. ಇನ್ನು ಕೆಲವೊಂದು ಕಡೆಗಳಲ್ಲಿ ಏನು ಮಾಡ್ತೇವೆ ಅಂದರೆ ನಾವು ಎಕ್ಸ್ಪೈರಿ ಆದಂಥದ್ದನ್ನು ಕೂಡ ನೋಡೋದಿಲ್ಲ, ಕೆಲವುದರಲ್ಲಿ ಎಕ್ಸ್ಪೈರಿ ಡೇಟ್ ಕೂಡ ಇರುವುದಿಲ್ಲ. ಹಾಗಿರುವಾಗ ಅದನ್ನು ಅಂಗಡಿಯವರಲ್ಲಿ ತೋರಿಸಿ ತರುವಂಥದ್ದು ಒಳ್ಳೆಯದು ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ. ಅದೇ ರೀತಿ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ 6364249499 ಈ ಒಂದು ಸಂಖ್ಯೆಗೆ. ನಾನು ಆಹಾರಕ್ಕೆ ಸಂಬಂಧಪಟ್ಟ ಇವತ್ತು ಮಾತಾಡ್ತಿದ್ದೇನೆ. ಆಹಾರ ಅಂತ ಹೇಳಿದಾಗ ಅದರಲ್ಲಿ ಎಲ್ಲ ವಿಚಾರಗಳು ಬರುತ್ತೆ. ಆಹಾರದ ಸುರಕ್ಷತೆಗಳನ್ನು ಹೇಗೆ ನಾವು ಮಾಡಿಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತೇನೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಕರೆಯನ್ನು ಮಾಡಿ 6364249499 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಿರೋದು ರೇಡಿಯೋ ಸಾರಂಗ ನಾಟ್ 7.8 FM. ಇದು ಜನಧನಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದಾರೆ. ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥ ವಿಚಾರಗಳು ಏನು ಅಂದರೆ, ಏನು ನಕಲಿ ಖಾದ್ಯದ ತೈಲ ತಂದೆ ಅನ್ನುವಂಥ ವಿಷಯದಲ್ಲಿ ಒಂದಿಷ್ಟು ಆಹಾರಕ್ಕೆ ಸಂಬಂಧಪಟ್ಟು ನಾನು ಮಾತಾಡ್ತಿದ್ದೀನಿ. ಅಂದರೆ ಆಗಲೇ ಹೇಳ್ತಾ ಇದೆ, ಅತಿಯಾದ ಒಂದು ಗಂಭೀರ ಕಾಯಿಲೆಗಳು ಬಾಧಿಸುವಂಥ ಸಾಧ್ಯತೆಗಳು ಅಧಿಕ ಆಗಿದೆ ಅಂತ. ಈ ಬಗ್ಗೆ ಈಗಾಗಲೇ ಹಲವಾರು ವೈದ್ಯಕೀಯ ವರದಿಗಳು ಎಚ್ಚರಿಸ್ತಾ ಇದೆ. ಇದೇ ಕಾರಣದಿಂದ ಆಹಾರ ಸುರಕ್ಷೆ ಮತ್ತು ಔಷಧ ಆಡಳಿತ ಸಂಸ್ಥೆ ಬಳಸಿದ ಖಾದ್ಯ ತೈಲಗಳನ್ನು ಜೈವಿಕ ಇಂಧನ ಉತ್ಪಾದನೆಗಾಗಿ ಒಂದು ಸಂಗ್ರಹಿಸುವ ಯೋಜನೆಯನ್ನು ಜಾರಿಗೆ ತಂದಿದ್ರು. ಅದಿನ್ನೂ ಪರಿಪೂರ್ಣವಾಗಿ ಜಾರಿಗೆ ಬಂದಿಲ್ಲ. ಮಧ್ಯವರ್ತಿಗಳು ಹೋಟೆಲ್ಗಳಿಂದ ಬಳಸಿದ ಖಾದ್ಯ ತೈಲವನ್ನು ಕಡಿಮೆ ಬೆಳೆಗೆ ಖರೀದಿಸಿ ಅದಕ್ಕೆ ರಾಸಾಯನಿಕಗಳನ್ನು ಮಿಶ್ರಣ ಮಾಡಿ ಅವುಗಳನ್ನು ಮಾರುಕಟ್ಟೆಗೆ ಪೂರೈಸುವುದನ್ನು ದಂಧೆಯನ್ನಾಗಿಸಿಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಸದ್ಯ ಮಾರುಕಟ್ಟೆಯಲ್ಲಿ ಖಾದ್ಯ ತೈಲದ ಬೆಲೆ ಗಗನಕ್ಕೆ ಏರಿರುವ ಹಿನ್ನೆಲೆಯಲ್ಲಿ ಒಂದಿಷ್ಟು ಕಡಿಮೆ ಬೆಲೆಯಲ್ಲಿ ಈ ಒಂದು ನಕಲಿ ಖಾದ್ಯ ತೈಲವನ್ನು ಪೂರೈಸ್ತಾ ಇರೋದ್ರಿಂದ ಬೀದಿ ಬದಿ ಆಹಾರ ತಯಾರಕರು, ಫಾಸ್ಟ್ ಫುಡ್ ತಯಾರಕರು ಬಲು ಬೇಗ ಈ ಒಂದು ದಂಧೆಗೆ ಬಲಿ ಬೀಳ್ತಿದ್ದಾರೆ. ಇಂದು ದಂಧೆಕೋರರಿಗೆ ವರವಾಗಿ ಪರಿಣಮಿಸಿದ್ರೆ ಈ ಖಾದ್ಯ ತೈಲಗಳನ್ನು ಬಳಸಿ ತಯಾರಿಸಲಾದ ಆಹಾರ ಪದಾರ್ಥಗಳನ್ನು ಸೇವಿಸಿದವರಿಗೆ ಶಾಪವಾಗಿ ಪರಿಣಮಿಸ್ತಾ ಇದೆ. ಅಂದರೆ ಹಲವಾರು ಕಾಯಿಲೆಗಳು ಲಗ್ಗೆ ಇಡ್ತಾ ಇದೆ ಅಂತ ಹೇಳಿ. ಇನ್ನು ಸರ್ಕಾರ ಜೈವಿಕ ಇಂಧನ ಉತ್ಪಾದನೆಗಾಗಿ ಬಳಕೆಯಾದ ಖಾದ್ಯ ತೈಲ ಸಂಗ್ರಹ ಯೋಜನೆಗೆ ಇನ್ನಷ್ಟು ಉತ್ತೇಜನ ನೀಡುವುದರ ಜೊತೆಯಲ್ಲಿ ಬಳಸಲ್ಪಟ್ಟ ತೈಲವನ್ನು ರಾಸಾಯನಿಕ ಬಳಸಿ ಶುದ್ಧೀಕರಿಸಿ ಮಾರುಕಟ್ಟೆಗೆ ಪೂರೈಕೆ ಮಾಡುವ ದಂಧೆಯಲ್ಲಿ ನಿರತರಾದವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಹಾರ ಸುರಕ್ಷೆ ಮತ್ತು ಔಷಧ ಆಡಳಿತ ಸಂಸ್ಥೆಯು ತಜ್ಞರನ್ನು ಒಳಗೊಂಡ ತಂಡವನ್ನು ರಚಿಸಿ ನಿರಂತರವಾಗಿ ತಪಾಸಣೆ ಕೈಗೊಳ್ಳುವುದರ ಜೊತೆಯಲ್ಲಿ ನಿಗಾ ಇರಿಸಬೇಕು ಅನ್ನುವಂಥ ವಿಚಾರಗಳು ಕೂಡ ಇರುವಂಥದ್ದು. ನೀವು ಈ ಬಗೆಗಿನ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನೀವು ಏನು ಹೇಳ್ತೀರಾ? ವಿಷಮಯವಾಗ್ತಾ ಇದೆ ಪ್ರತಿದಿನ ನಮ್ಮ ಆಹಾರ, ದಿನದಿಂದ ದಿನಕ್ಕೆ ವಿಷಮಯ ಆಗ್ತಿರೋದ್ರಿಂದ ಆಗ್ತಾ ಇರುವ ಈ ದಿನಗಳಲ್ಲಿ ಇನ್ನಷ್ಟು ಇಂತಹ ಒಂದಿಷ್ಟು ದಂಧೆಗಳೆಲ್ಲ ಮುಂದುವರಿತಾ ಹೋದರೆ ಮುಂದೆ ನಮ್ಮ ಆರೋಗ್ಯದ ಪರಿಸ್ಥಿತಿ ಹೇಗಿರ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕಾದಂಥ ಸಮಯ. ಹಾಗಿರುವಾಗ ಸರ್ಕಾರ ಈ ಬಗೆಗೆ ಕಟ್ಟುನಿಟ್ಟಿನ ಒಂದು ನಿಗಾವನ್ನು ವಹಿಸಬೇಕು, ನಿಗಾ ವಹಿಸುವಂಥದ್ದು ಅಗತ್ಯ ಅನ್ನುವಂಥ ವಿಚಾರಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೋದು. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತಿದ್ದರೆ ಕರೆಯನ್ನು ಮಾಡಿ 6364200494 ಈ ಒಂದು ಸಂಖ್ಯೆಗೆ. ಈಗ ಹಬ್ಬಗಳು ಸಾಲು ಸಾಲಾಗಿ ಬರ್ತಾ ಇದೆ. ಹಬ್ಬಗಳು ಅಂತ ಹೇಳಿದಾಗ ಸಂಭ್ರಮಿಸ್ತೇವೆ ನಾವು, ಹಬ್ಬಗಳನ್ನು ಆಚರಿಸ್ತೇವೆ. ಅದರ ಜೊತೆಗೆ ಕಳೆದ ವರ್ಷ ಕೂಡ ಈ ಬಗ್ಗೆ ನಾವು ಮಾತಾಡ್ತಿದ್ದೀವಿ, ಅಥವಾ ಪ್ರತಿ ವರ್ಷ ಈ ಬಗ್ಗೆ ನಾವು ಮಾತಾಡ್ತೀವಿ. ಏನಂದರೆ ಹಬ್ಬಗಳು ಬಂತು ಅಂತ ಹೇಳಿದಾಗ ನಮ್ಮಲ್ಲಿ ಏನು ಕಟ್ಔಟ್ಗಳನ್ನು ಹಾಕುವಂಥದ್ದು ಜಾಸ್ತಿ. ಫ್ಲೆಕ್ಸ್ಗಳನ್ನು, ಬ್ಯಾನರ್ಗಳನ್ನು, ಕಟ್ಔಟ್ಗಳನ್ನು ಅಳೆತ್ತರಕ್ಕೂ ನಾವು ಕಟ್ಔಟ್ಗಳನ್ನೆಲ್ಲ ಹಾಕ್ತೇವೆ, ಫ್ಲೆಕ್ಸ್ಗಳನ್ನು ಹಾಕ್ತೇವೆ. ಇದರಿಂದ ಆಗುವಂಥ ತೊಂದರೆಗಳು ಸಾಕಷ್ಟಿದೆ, ನಿಮ್ಗೆ ಗೊತ್ತಿರ್ಬೋದು. ಇದರಲ್ಲಿ ಆಗುವಂಥ ತೊಂದರೆಗಳು ಅಥವಾ ಈ ಬಗೆಗಿನ ಸಾಕಷ್ಟು ಕಾನೂನು ಕ್ರಮಗಳೆಲ್ಲ ಬಂದಿತ್ತು, ಎಲ್ಲೆಂದರಲ್ಲಿ ಫ್ಲೆಕ್ಸ್ಗಳನ್ನು ಹಾಕುವ ಹಾಗಿಲ್ಲ, ಬ್ಯಾನರ್ಗಳನ್ನು ಅಳವಡಿಸುವ ಹಾಗೆ ಇಲ್ಲ ಅಂತ ಹೇಳಿ. ಆದರೂ ಕೂಡ ಇದು ಮುಂದುವರಿತಾ ಇದೆ, ಅಥವಾ ಇದರಿಂದ ಆಗುವಂಥ ತೊಂದರೆಗಳೇನಿದೆ ಇದೆಲ್ಲ ತುಂಬ ಇದೆ. ಹಾಗಿರುವಾಗ ಈ ಬಗೆಗಿನ ಒಂದಿಷ್ಟು ವಿಚಾರಗಳನ್ನು ಕೂಡ ಮುಂದಿನ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಇದ್ದೀನಿ. ಆದರೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಯಾವತ್ತು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಯಾವುದೇ ಹಬ್ಬ ಹರಿದಿನಗಳು ನಡೆಯಬೇಕಾಗಿದೆ. ಹಾಗಿರುವಾಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಇನ್ನಷ್ಟು ಮಾಹಿತಿನ ನೀಡ್ತೀನಿ. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು 6364200494 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಜನಧನಿ ಕಾರ್ಯಕ್ರಮ. ಆಲಿಸ್ತಾ ಇದ್ರೆ ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದಂತಹ ವಿಚಾರಗಳು ಏನು ಅಂದ್ರೆ ಆಹಾರದಲ್ಲಿನ ಕಲಬೆರಕೆ, ಅದರಲ್ಲೂ ಕೂಡ ಖಾದ್ಯವನ್ನ ತಯಾರಿಸುವ ಅಥವಾ ಖಾದ್ಯವನ್ನ ತಯಾರಿಕೆಗೆ ಬೇಕಾದಂತಹ ಏನು ಎಣ್ಣೆಗಳೇನಿದೆ, ತೈಲಗಳೇನಿದೆ, ಅದು ಕೂಡ ಕಲಬೆರಕೆ ಆಗ್ತಾ ಇದೆ, ಅದು ಕೂಡ ವಿಷಮಯ ಆಗ್ತಿದೆ ಅನ್ನುವಂಥ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ನಕಲಿಯಾಗಿ ಅದನ್ನ ಮಾರಾಟ ಮಾಡಲಾಗ್ತಾ ಇದೆ ಅಂತ ಹೇಳಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. 6364420499 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನ ಮಾಡಬಹುದು. ಇನ್ನೊಂದು ವಿಚಾರ ಏನಂದ್ರೆ, ಈಗ ಪ್ಲಾಸ್ಟಿಕ್ ಫ್ಲೆಕ್ಸ್ ಮುಕ್ತ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ಪ್ರತಿ ವರ್ಷನೂ ನಾವು ಈ ಬಗ್ಗೆ ಹೇಳ್ತಾ ಇರ್ತೇವೆ. ಅದರಲ್ಲೂ ಕೂಡ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟು ಸಾಕಷ್ಟು ವಿಚಾರಗಳನ್ನು ನಾವು ಈ ಹಿಂದೆ ಕೂಡ ಮಾತಾಡಿದ್ದೇವೆ, ಅದರ ಬಗ್ಗೆ ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ,
1: ನಾನು ಎಚ್ ಮೊಹಮ್ಮದ್ ಬೇನೂರ್ ಮಾತಾಡ್ತಾ ಇದ್ದೇನೆ.
0: ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಇವತ್ತಿನ ಜನಧನಿಯಲ್ಲಿ ನೀವು ಇಟ್ಟ ವಿಷಯ ಬಹಳ ಒಳ್ಳೇದು. ನಿನ್ನೆ ನಾನು ನಮ್ಮ ಜಿಲ್ಲೆಯ ಜನಪ್ರಿಯ ದಿನಪತ್ರಿಕೆಯೊಂದರ ಹೆಡ್ಡಿಂಗ್ ನೋಡಿದೆ. ಹೇಗೆಂದ್ರೆ, ರಾಜ್ಯದ ಜನರ ಹೊಟ್ಟೆ ಸೇರುತ್ತಿದೆ, ವರ್ಷಕ್ಕೆ 2 ಕೋಟಿ ಲೀಟರ್ ವಿಷಕಾರಿ ತೈಲ ಅಂತ. ಇದು ಒಂದು ಯುದ್ಧದ ಹೆಡ್ಡಿಂಗ್ ಕಂಡಾಗಿ ಆಗ್ತದೆ. ಏಕೆಂದರೆ ಎಷ್ಟೋ ಸಾವಿರ ಲಕ್ಷಗಳ ಜನರನ್ನು ಕೊಲ್ಲುವ ರೀತಿಯ ಏನ್ ತಯಾರಾಗ್ತಾ ಇದೆ. ಇದರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇರುವುದು ಬಹಳ ವಿಷಾದನೀಯ. ಈಗಾಗಲೇ ಹೊಸ ನಮ್ಮ ಆರೋಗ್ಯ ಮಂತ್ರಿಯವರು ಕೆಲವು ವಿಷಯದಲ್ಲಿ ಗೈಡ್ ಮಾಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಉತ್ತಮ ಉತ್ತಮ. ಇದನ್ನು ಅವರು ಮುಂದುವರಿಸಬೇಕು. ಕೇವಲ ಅವರೊಬ್ಬರೇ ಅಲ್ಲ, ಇದಕ್ಕೆ ಇಡೀ ಸಚಿವ ಸಂಪುಟ ಪ್ರೋತ್ಸಾಹ ಕೊಟ್ಟು ಇಂತಹ ಎಲ್ಲಾ ದಾಂಧೆಯನ್ನು ನಿಲ್ಲಿಸಬೇಕಂತ ಹೇಳ್ತೇನೆ. ಈಗ ಗಾಂಜಾ ಅಂತ ಡ್ರಗ್ಸ್ ಅಂತ ದೊಡ್ಡ ಮಾಫಿಯಾ ಇದೆ, ಆದ್ರೆ ಅದಕ್ಕಿಂತಲೂ ದೊಡ್ಡ ಮಾಫಿಯಾ ಇದೆ ಅಂತ ನಾನು ಭಾವಿಸ್ತೇನೆ. ಏಕೆಂದ್ರೆ ಗಾಂಜಾ ತಿನ್ಬೇಡಿ, ಅವರನ್ನು ಹಿಡಿದು ಜೈಲಿನಲ್ಲಿ ಹಾಕ್ತಾರೆ. ಆದ್ರೆ ಇಂಥ ಜನರನ್ನು, ವಿಷ ಕೊಡುವ ಜನರನ್ನು ಏನು ತಿರುಗಲಿಕ್ಕೆ ಬಿಡ್ತಾರೆ, ಮತ್ತು ಅವರನ್ನು ಸುದ್ದಿ ತೆಗೆಯುವುದಿಲ್ಲ. ಇದರ ಬಗ್ಗೆ ಕೂಡಲೇ ತಕ್ಷಣ ಕ್ರಮ ಕೈಗೊಳ್ಳಬೇಕು ಸರ್ಕಾರ ಅಂತ ನನ್ನ ಒಂದು ಅಭಿಪ್ರಾಯ.
0: ಖಂಡಿತ ಖಂಡಿತ, ಒಳ್ಳೆ ವಿಚಾರಗಳನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ಧನ್ಯವಾದಗಳು ಸರ್, ಕರೆ ಮಾಡಿದ್ದಕ್ಕೆ. ಓಕೆ, ಇದು ವೇಣೂರಿನಿಂದ ಮೊಹಮ್ಮದ್ ಅವರು ಕರೆಯನ್ನು ಮಾಡಿ ಹೇಳಿದ್ರು, ಒಂದಿಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹೌದು, ಎಷ್ಟರ ಮಟ್ಟಿಗೆ ಹಾಳಾಗ್ತಾ ಇದೆ ನಮ್ಮ ಒಂದು ಸಮಾಜ ಅನ್ನುವಂಥದ್ದಂದ್ರೆ, ನಾವು ವಿಷವನ್ನೇ ಸೇವನೆ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಂತೂ. ಆದರೆ ನಮ್ಮ ಈಗ ನೂತನ ಆರೋಗ್ಯ ಸಚಿವರು ಈ ಬಗ್ಗೆ ಸಾಕಷ್ಟು ಏನು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ, ಆಹಾರಕ್ಕೆ ಸಂಬಂಧಪಟ್ಟು ಸಾಕಷ್ಟು ಒತ್ತನ್ನು ನೀಡ್ತಾ ಇದ್ದಾರೆ. ಒಂದು ಒಳ್ಳೆಯ ವಿಚಾರ ಕೂಡ ಹೌದು. ಇಂತಹ ಈ ರೀತಿ ಮಾಡೋದ್ರಿಂದ ಏನು ಈ ರೀತಿ ಏನು ನಕಲಿ ದಂಧೆಗಳನ್ನು ಮಾಡ್ತಾ ಇದ್ದಾರೆ ನೋಡಿ, ಅವರ ಮೇಲೆ ಅವರಿಗೂ ಕೂಡ ಒಂದು ಭಯ ಹುಟ್ಟಬಹುದು, ಇನ್ನು ಮುಂದಕ್ಕೆ ಈ ರೀತಿ ಮಾಡದಂತೆ ಅವರು ಎಚ್ಚರವನ್ನು ವಹಿಸಬಹುದು ಅಂತ ಅಂದ್ಕೊಳ್ತಾ ಇದ್ದೀವಿ. ಅದೇ ರೀತಿ ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ 6364420499 ಈ ಒಂದು ಸಂಖ್ಯೆಗೆ. ಅದೇ ರೀತಿ ಆಗಲೇ ಮಾತಾಡ್ತಿದ್ದೇನೆ ನಾನು, ಪ್ಲಾಸ್ಟಿಕ್ ಫ್ಲೆಕ್ಸ್ ಮುಕ್ತ ಹಬ್ಬವನ್ನು ಆಚರಣೆ ಮಾಡೋಣ ಅಂತ. ಮುಂಬರುವ ದಿನಗಳಲ್ಲಿ ಈಗಾಗಲೇ ಹಬ್ಬಗಳು ಪ್ರಾರಂಭ ಆಗಿದೆ, ಬೇರೆ ಬೇರೆ ರೀತಿಯ ಹಬ್ಬಗಳು ಬರ್ತಾ ಇದೆ, ಸಾಲು ಸಾಲು ಹಬ್ಬಗಳು ಬಂದಿದೆ ಬರ್ತಾ ಇದೆ. ಪರಿಸರ ಸ್ನೇಹಿಯಾಗಿ ಹಬ್ಬ ಆಚರಣೆಗೆ ಸಾರ್ವಜನಿಕರು ಮುಂದಾಗಬೇಕು ಅಂತ. ಪ್ಲಾಸ್ಟಿಕ್ ಬಳಕೆ ನಿಯಂತ್ರಿಸುವ ಜೊತೆಗೆ ಫ್ಲೆಕ್ಸ್ ಅಳವಡಿಕೆಗೂ ಕೂಡ ಕಡಿವಾಣ ಬೀಳ್ಬೇಕು ಅಂತ. ಕಳೆದ ವರ್ಷ ನೋಡಬೇಕು ಅಂತಿದ್ರೆ ಸ್ವಲ್ಪ ಫ್ಲೆಕ್ಸ್ ಅನ್ನ ಅಳವಡಿಸೋದ್ರಲ್ಲಿ ಸ್ವಲ್ಪ ಕಡಿವಾಣ ಬಿದ್ದಿತ್ತು, ಈ ಬಾರಿ ಕೂಡ ಆ ರೀತಿ ಬಿದ್ದರೆ ಒಳ್ಳೇದು, ಯಾಕಂದ್ರೆ ಸಾಕಷ್ಟುದರಿಂದ ಅನಾಹುತಗಳಾಗ್ತಾ ಇದೆ, ನೋಡ್ಬೋದು ನೀವು, ಗಮನಿಸಬಹುದು. ಹಾಗಿರುವಾಗ ಅದೇ ರೀತಿ ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ಕೂಡ ಪ್ಲಾಸ್ಟಿಕ್ ಮುಕ್ತ ಹಬ್ಬ ಆಚರಣೆ ಮಾಡುವಂಥದ್ದು ಅಗತ್ಯ ಅಂತ. ಈ ಬಾರಿ ಕೂಡ ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಹಬ್ಬಗಳನ್ನು ಪ್ಲಾಸ್ಟಿಕ್ ಮುಕ್ತ ಹಬ್ಬಗಳನ್ನಾಗಿ ಆಚರಣೆಯನ್ನು ಮಾಡಿದ್ದಾರೆ. ಅದೇ ರೀತಿ ಇದರಲ್ಲಿ ಯಾರದೆಲ್ಲ ಮುಖ್ಯ ಪಾತ್ರಗಳಿದೆ ಅಂದರೆ, ಆಯೋಜಕರದ್ದಾಗಿರ್ಬೋದು, ನಾಗರಿಕರದ್ದಾಗಿರ್ಬೋದು, ಅಧಿಕಾರಿಗಳದ್ದಾಗಿರ್ಬೋದು, ಅಥವಾ ಜನಪ್ರತಿನಿಧಿಗಳ ಪಾತ್ರ ಮಹತ್ವವಾದದ್ದು ಈ ರೀತಿ ಆಚರಣೆಯನ್ನು ಮಾಡೋದಕ್ಕೆ. ಇನ್ನು ಒಂದಿಷ್ಟು ಹಬ್ಬಗಳು, ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ಮೊಂತಿ ಹಬ್ಬ ಆಗಿರ್ಬೋದು, ಗಣೇಶೋತ್ಸವ, ದಸರಾ, ದೀಪಾವಳಿ, ಹೀಗೆ ಒಂದಾದ ಮೇಲೊಂದು ಹಬ್ಬಗಳು ಸರತಿಯಲ್ಲಿದೆ. ಹಬ್ಬದ ಒಂದೆರಡು ದಿನಗಳ ಮೊದಲು ನಗರದ ವಿವಿಧ ಬೀದಿಗಳಲ್ಲಿ, ಹೆದ್ದಾರಿ ಬದಿಗಳಲ್ಲಿ ಹೂವು, ಹಣ್ಣು, ತರಕಾರಿ ಮಾರಾಟ ಹೆಚ್ಚಾಗ್ತಾ ಇರ್ತದೆ. ಇವುಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಸಾಮಾನ್ಯವಾಗಿರುವಂಥದ್ದು ಅಥವಾ ದೇವಸ್ಥಾನಗಳಲ್ಲೋ ಅಥವಾ ಚರ್ಚ್ಗಳಿಗೋ ಅಥವಾ ಮಸೀದಿಗಳಿಗೋ ಹೂ ಹಣ್ಣುಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ತಗೊಂಡು ಹೋಗುವವರೇ ಅಧಿಕವಾಗಿರೋದ್ರಿಂದ, ಮತ್ತೊಂದೆಡೆ ಹಬ್ಬಗಳ ಸಂದರ್ಭಕ್ಕಾಗಿ ಕಾದು ಕುಳಿತಂತಿರುವ ಕೆಲವರು ಎಲ್ಲೆಂದ್ರಲ್ಲಿ ಫ್ಲೆಕ್ಸ್ಗಳನ್ನು ಕೂಡ ಅಳವಡಿಸ್ತಾರೆ. ಹಾಗಿರುವಾಗ ಅದೆಲ್ಲವನ್ನು ಆದಷ್ಟು ಕಡಿವಾಣ ಬಿದ್ದರೆ ಒಳ್ಳೆಯದು ಅಂತ, ಸಾರ್ವಜನಿಕರಿಗೂ ಒಳ್ಳೆಯದು ಎಲ್ಲರಿಗೂ ಕೂಡ ಒಳ್ಳೆಯದು. ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡುವಂಥದ್ದು ಇದರಿಂದ ನಮ್ಮ ಆರೋಗ್ಯದ ಮೇಲೆ ಕೂಡ ಒಳ್ಳೆಯ ರೀತಿಯ ಪರಿಣಾಮವನ್ನು ಬೀರುತ್ತೆ ಕಡಿಮೆ ಮಾಡಿದರೆ. ಈಗಾಗಲೇ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಇದ್ದು ಅದರೊಂದಿಗೆ ಫ್ಲೆಕ್ಸ್ ನಿಷೇಧಿಸಿ ರಾಜ್ಯ ಸರ್ಕಾರ ಆದೇಶವನ್ನು ನೀಡಿದೆ. ಆದರೆ ಇದನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದ ಕಾರಣ ನಿಯಮ ಉಲ್ಲಂಘಿಸುತ್ತಿರೋದನ್ನು ಅಲ್ಲಲ್ಲಿ ಕಾಣಬಹುದು. ಕೋರ್ಟು ಹಾಗೂ ಸರ್ಕಾರದ ಆದೇಶವನ್ನು ಪರಿಪೂರ್ಣವಾಗಿ ಜಾರಿಗೆ ತರುವುದು ಸ್ಥಳೀಯ ಆಡಳಿತಗಳ ಜವಾಬ್ದಾರಿ ಕೂಡ ಹೌದು. ಏಕಬಳಕೆ ಪ್ಲಾಸ್ಟಿಕ್ ಹಾಗೂ ನಿಷೇಧಿತ ಪ್ಲಾಸ್ಟಿಕ್ ಬಳಕೆಗೆ ಲಗಾಮು ಹಾಕಲೇಬೇಕು ಅನ್ನುವಂಥ ವಿಚಾರಗಳು ಕೂಡ ಇದೆ. ಇನ್ನು ಹಬ್ಬಗಳ ಸಂದರ್ಭದಲ್ಲಿ ಹೂವು ಹಣ್ಣು ತರಕಾರಿ ಖರೀದಿಸುವ ವೇಳೆ ಸಾರ್ವಜನಿಕರು ಪರಿಸರ ಕಾಳಜಿ ಹಾಗೂ ಸಾಮಾಜಿಕ ಬದ್ಧತೆಯನ್ನು ಕಾಯ್ದುಕೊಳ್ಬೇಕು. ಪ್ಲಾಸ್ಟಿಕ್ ಚೀಲಗಳನ್ನು ಬಳಸುವುದಿಲ್ಲ ಅನ್ನುವಂಥ ನಿರ್ಧಾರವನ್ನು ಕೈಗೊಳ್ಳಬೇಕು. ಮಾರುಕಟ್ಟೆಗೆ ತೆರಳುವ ವೇಳೆ ಮನೆಯಿಂದಲೇ ಬಟ್ಟೆ ಚೀಲಗಳನ್ನು ಒಯ್ಯುವಂಥದ್ದು ಅತಿ ಉತ್ತಮ. ಇನ್ನು ಪ್ಲಾಸ್ಟಿಕ್ ಪ್ಲೇಟ್ ಆಗಿರ್ಬೋದು, ಲೋಟಗಳ ಬಳಕೆಯನ್ನು ಕೂಡ ನಿಲ್ಲಿಸಬೇಕು. ವ್ಯಾಪಾರಿಗಳು ಕೂಡ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸಬಾರ್ದು, ಪೇಪರ್ ಅಥವಾ ಬಟ್ಟೆ ಚೀಲಗಳನ್ನೇ ಆದ್ಯತೆಯಲ್ಲಿ ಬಳಸಬೇಕು ಅನ್ನೋಂಥ ವಿಚಾರಗಳು. ಇನ್ನು ವ್ಯಾಪಾರಿಗಳು ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಿದ್ರೆ ಗ್ರಾಹಕರು ಕೂಡ ಅದಕ್ಕೆ ಒಗ್ಗಿಕೊಳ್ತಾರೆ. ಇದು ನೀವು ಗಮನಿಸಿರ್ಬೋದು. ಕೊಡುವುದಿಲ್ಲ ಅಂತ ಹೇಳಿದಾಗ ತೆಗೆದುಕೊಳ್ಳುವುದಿಲ್ಲ, ಅದಕ್ಕೆ ಪರ್ಯಾಯವನ್ನು ಹುಡುಕ್ತಾರೆ. ಹೀಗಿರುವಾಗ ಇದು ನಾನು ಗಮನಿಸಬೇಕಾದಂತಹ ವಿಚಾರಗಳು. ಇನ್ನಷ್ಟು ಈ ಬಗ್ಗೆನ ಮಾಹಿತಿಯನ್ನು ನೀಡ್ತೀನಿ. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ 6364294949 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಜನಧನಿ ಕಾರ್ಯಕ್ರಮ ಅನಾಲಿಸ್ತಾ ಇದ್ರೆ ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥ ವಿಚಾರ ಏನು ಅಂದರೆ ಖಾದ್ಯ ತೈಲಗಳ ಒಂದು ಕಲಬೆರಕೆಯ ಬಗ್ಗೆ ಮಾತಾಡ್ತಿದ್ದೆ. ಅದರ ಜೊತೆಗೆ ಪ್ಲಾಸ್ಟಿಕ್ ಫ್ಲೆಕ್ಸ್ ಮುಕ್ತ ಹಬ್ಬವನ್ನು ಆಚರಣೆ ಮಾಡೋಣ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಕೂಡ ಮಾತಾಡ್ತಾ ಇದೆ. ಹಬ್ಬದ ಸಂದರ್ಭದಲ್ಲಿ ನಾವು ಎಲ್ಲಿ ನೋಡಿದರೂ ಕೂಡ ಫ್ಲೆಕ್ಸ್ಗಳು ಕಾಣಲಿಕ್ಕೆ ಸಿಗ್ತವೆ. ಆಯೋಜಕರು, ಸಂಘ ಸಂಸ್ಥೆಗಳು, ರಾಜಕಾರಣಿಗಳೇ ಅಧಿಕವಾಗಿ ಫ್ಲೆಕ್ಸ್ಗಳನ್ನು ಅಳವಡಿಸುವುದನ್ನು ಈ ಹಿಂದೆ ನಗರವೇ ಗಮನಿಸಿರುವಂಥದ್ದು. ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಮಂಗಳೂರು ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ಫ್ಲೆಕ್ಸ್ಗಳ ಕಾರುಬಾರು ಹೆಚ್ಚುತ್ತಾ ಇರ್ತವೆ. ಪರಿಸರಕ್ಕೆ ಪೂರಕವಾಗಿ ಹಬ್ಬವನ್ನು ಆಚರಿಸುವ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳು, ಆಯೋಜಕರು ಎಲ್ಲರೂ ಮುಂದಾಗಬೇಕು. ನಿಷೇಧಿತ ಪ್ಲಾಸ್ಟಿಕ್ ಫ್ಲೆಕ್ಸ್ಗಳಿಂದ ದೂರ ಉಳಿಯುವ ಸಂಕಲ್ಪವನ್ನು ಕೂಡ ಮಾಡಬೇಕು. ಯಾಕಂದರೆ ಇದರಿಂದ ಆಗುವಂಥ ಅನಾಹುತಗಳು ಸಾಕಷ್ಟಿದೆ. ಅದಕ್ಕೋಸ್ಕರ ಈ ವಿಚಾರಗಳನ್ನು ಪದೇ ಪದೇ ನಾವು ಹೇಳ್ತಾ ಇರ್ತೀವಿ. ಅದರಲ್ಲೂ ಕೂಡ ಪ್ಲಾಸ್ಟಿಕ್ ಹಾಗೂ ಫ್ಲೆಕ್ಸ್ ಮುಕ್ತ ಹಬ್ಬ ಆಚರಣೆಗೆ ಸ್ಥಳೀಯ ಆಡಳಿತ ಮೊದಲ ಹೆಜ್ಜೆಯನ್ನು ಇಡಬೇಕಾಗಿದ್ದು, ಇದಕ್ಕೆ ಸಂಬಂಧಿಸಿ ಸುತ್ತೋಲೆಯೊಂದನ್ನು ಹೊರಡಿಸಿ ವ್ಯಾಪಾರ ಸ್ಥಳದಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ಬಳಸದಂತೆ ಹಾಗೂ ನಿಷೇಧಿತ ಫ್ಲೆಕ್ಸ್ ಅಳವಡಿಸದಂತೆ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಬೇಕು. ನಿಯಮಿತವಾಗಿ ಕಾರ್ಯಾಚರಣೆ ನಡೆಸಿ ನಿಯಮಾವಳಿಯಲ್ಲಿರುವಂತಹ ದಂಡವನ್ನು ವಿಧಿಸಬೇಕು. ಆ ಮೂಲಕ ಪ್ಲಾಸ್ಟಿಕ್ ಮುಕ್ತ ಪರಿಸರ ಸ್ನೇಹಿ ಹಬ್ಬ ಆಚರಣೆಯನ್ನು ನಡೆಸಬಹುದಾಗಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಇದಿವತ್ತು ಮಾತಾಡ್ತಿದ್ದಂತಹ ಎರಡು ವಿಚಾರಗಳು, ಒಂದಿಷ್ಟು ಮಾಹಿತಿಗಳು ಕೂಡ ಈ ಮೂಲಕ ನಿಮಗೆ ಸಿಕ್ಕಿರಬಹುದು ಅಂತ ಅಂದ್ಕೊಳ್ತಾ ಇದ್ದೀನಿ. ಒಂದಿಷ್ಟು ಜನಧನಿ ಕಾರ್ಯಕ್ರಮ ಅನ್ನುವಂಥದ್ದು ಏನು ಸುತ್ತಮುತ್ತಲು ನಡೆಯುವಂಥ ಆಗುಹೋಗುಗಳು, ದಿನದ ವಿಶೇಷತೆಗಳು ಅಥವಾ ಕೆಲವೊಂದು ವಿಚಾರಗಳ ಬಗೆಗಿನ ಮಾಹಿತಿಯನ್ನು ತಿಳಿಸುವಂತಹ ಕಾರ್ಯಕ್ರಮ. ಅದರ ಜೊತೆಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತೀರಾ. ಇವತ್ತಿನ ಈ ಕಾರ್ಯಕ್ರಮವನ್ನು ಯಾರೆಲ್ಲ ಕೇಳಿದ್ರ, ಯಾರೆಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರ, ಅಥವಾ ಏನು ಆಹಾರದ ಬಗ್ಗೆ ಸಾಕಷ್ಟು ಜಾಗರೂಕತೆಯನ್ನು ವಹಿಸ್ಕೊಳ್ಳೋಣ. ನಾವು ಎಷ್ಟು ಜಾಗರೂಕತೆ ವಹಿಸಿದ್ರೂ ಸಾಕಾಗೋದಿಲ್ಲ ಇವತ್ತಿನ ದಿನಗಳಲ್ಲಿ. ಆದಷ್ಟು ಆಹಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಆಹಾರ ವಸ್ತುಗಳನ್ನು ತೆಗೆದುಕೊಳ್ಳೋದ್ರಲ್ಲಾಗಿರ್ಬೋದು ಅಥವಾ ಸೇವನೆ ಮಾಡೋದ್ರಲ್ಲಾಗಿರ್ಬೋದು ಆದಷ್ಟು ಜಾಗೃತೆಯನ್ನು ವಹಿಸ್ಕೊಳ್ಳೋಣ ಅಂತ ಇವತ್ತಿನ ಈ ಮಾತುಗಳನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಿಂದ ಹೊರಡ್ತಾ ಇದ್ದೀನಿ. ಇನ್ನು ಮುಂದಿನ ಜನಧನಿ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. Cool.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳ್ಳಿಯೂರು. ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ಚರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ, ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ ಕೊನೆಯ ಕಂತು.
1: ಕೈಕಾಲು ದಾಂತಿರಂಜನ ನರಮಾನಿ ಆನಂದ್ ಏನಡ್ದು ದಾದ ಅವಳಿದೆ
2: ರಾಗಜ್ಞಾನ ನೋಡಿ.

0: ಅಲ್ಲಮ್ಮ
1: ಈ ವಿಷಯ ಜ್ಞಾನ ಇತ್ತಿನೇರ್ದಾತ್ರನೇ
0: ಓ
1: ಒಂದು ಪದನು ಬಾರಿ ಬರ್ಲೋಡು ಪಂದಿನೇರ್ದಾತ್ರನೇ ಲೋಕ ಲೋಕ ಬೆಳಗ್ಗೆ
0: ತಾಳಲ ಬಿಡ್ತಿ ಬಂದಲ್ಲ ಪದ ಬಂದ
1: ಪದತ ಗುಟ್ಟು ತಿರಿನಕಲಿಗೆ ತೆರಿವು
0: ಓ
1: ಸ ರ ಗ ಮ ಪ ದ ನಿ ಈ ಸಪ್ತ ಸೊರಳೆ ಆತಂಜಿರಾಗಲು ಕುಟ್ಟೋಡು ಅನ್ನಾಣ ಅವೇನು ತೆರಿವು ನಾ ಗುಟ್ಟು ಅರ್ಥಮಲ್ತೊಂದು ಪದ ಬಂದಿನಂಚಿನ ಆ ತಾಕತ್ತು ಮಲ್ಲವು ನುಯನ್ನ ಯೋಗ
0: ದೈವಾನುಗ್ರಹ
1: ನುಯಿರ್ನ ಸಿದ್ಧಿ ಅಂಡ ಇರು ಪದ ಬನ್ನಿ ನೆಡ್ದ ಹತ್ರ ಎನ್ನ ಯೋಗ ಭಾಗ್ಯ ಇತ್ತೆ ಬೆಳಗುಂಡು ಬಂದಿ ಅಂತ ತೆರೆಯುವಂದೆ
0: ಎನ್ನ ಪದವನ್ನು ಕಟ್ಟುವ ನಿಕ್ಕದಲ್ಲ
1: ಸ್ವಾಮಿ
0: ಓ
1: ಎನ್ನ ಅಪೇಕ್ಷದಾದ ಬಂಡ ಇರನ್ ಇಡ ಮುಟ್ಟ ಲೆಬಿಡಾಯ ನೆಡ್ದಾತ್ರ ಇರು ಮೂಲ ದೀಪಕರಾಗದ ಪದ ಬನ್ನೋಡು
0: ಓಹೋ
1: ಆತೇ ಅತ್ ಎನ್ನ ಉದ್ದೇಶ ಲಾಯ್ತೊಟ್ಟಿಗೆ ಈಡೇರೋಡು ಬನ್ಪಿನ ಆಸೆ
0: ರಾಜಕುಮಾರಿ ಊರಿಡುಕ್ಕ ಬುಲ್ಪಾಂಡು ದೂರೋಡ್ದು ಎನ್ನ ಪದವನು ಈ ಕೇಂದ ಇನಿ ಕಾನಗ ಎನ್ನ ಬಾಯಿಡ್ದು ಕುಡೋರ ಆ ದೀಪಕ ರಾಗ ಮಾರೋಡು ಕೇನೋಡು ಕಾಸೆ
1: ಅರಮನೆ ಪೂರ ದೀಪ ಬೆಳಗೋಡು
0: ಒಂಜಿ ಕಲಾಕಾರಗ ಕಲಾಭಿಮಾನಿಗಳನ್ನ ಪ್ರೀತಿ ಅಗಲ್ನ ಮೋಕೆ ತೂಕೆ ಐದು ಮಲ್ಲ ಸಂಪತ್ತು ಇಜ್ಜಿ ಕಲಾಕಾರ ಏತಲ ಒಪ್ಪಿರಿ ಕಲಾಭಿಮಾನಿಗಳು ಮಾತೇ ರತ್ತು ಅತ್ತ ಅಂಚಿನ ಸಂಗೀತ ಪ್ರಿಯ ಏನಂಚಿನ ಈ ಮನಸ್ಸು ಮಾಡಿದ್ರೆ ಏತೇತೋ ಮಲ್ಲ ಸಂಗೀತ ಕಚೇರಿ ನಿನ್ನಕ್ಕೆ ಮಲ್ಕೋರಿ ಅತ್ತ ನಿನ್ನ ಅಮ್ಮೇರಿ ಹೊಂಡ ಅಂಚಿನ ಯಾನೂರಿ ಅಂದಗಿ ಬಜೀಯನ್ನ ನಾಲಿದ ಆ ಸೊರಕು ಮರಲಾದು ನಿನ್ನ ಅರಮನೆಗೆ ಅರಂಚಡಿಗೆ ನನಗೆ ಬತ್ತ ಪದ ಕೇನುಡು ಈ ಆಸೆ ಮಲ್ಕೊಂಡ ಪನೇನಿಗೆ ಪನೆರಗ ಆಪುಜಿ ಅಂದ ಪ್ರಯೋಜನದ ಆದವಮ್ಮ ಎನ್ನ ಲಕ್ಕದ ಉದ್ಯರ ಅಪುಜಿ ಎಂಕ ಕೈಟು ತಾಳ ಬಾಡ್ರಗ ಅಪುಜಿ ಬಾಯಿಡೊಂಜಿ ಸಂಗೀತದ ಪನೋಳಿ ಆತಿ ಆತಿಡೇ ನಿಕ್ಕ ಯಾವೊಂದು ಪಂಡ ಪನ್ಪುನ ಅಡ್ಡಿಚಿ
1: ಇರು ನೋಡಿ
0: ಅಂದ ರಾಜಕುಮಾರಿ ನಿನ್ನ ಆಸೆ ದಂಚ ಪದ ಯಾನು ಪನ್ಪೆ ನಿಕ್ಕ ವಾ ರೀತಿದ ಮನಸ್ಸು ಆಪುಂಡ ಐತ ಬಗ್ಗೆ ಏತು ನಿಕ್ಕ ಸುಖ ತಿಕ್ಕುಂಡ ಶ್ರವಣ ಸುಖನ ಅತ್ತು ಒಂದು ರೀತಿ ಆಧ್ಯಾತ್ಮಿಕವಾಯಿನ ಸುಖನ ಓವು ತಿಕ್ಕುಂಡ ಅವು ನಿನ್ನ ಅನುಭವಕ್ಕೆ ಬಿಡ್ನವು
1: ಅಂಚನೆ
0: ಸರಿ ಸರಿ ಪಂಡೆ ಹಾ ಹಾ ಹೆಂಚಿನ ಆಶ್ಚರ್ಯ ಒಂದು ದೀಪಕ ರಾಗುಡು ಯಾನ ಪದ ಪಣ್ಣವೇ ಸರಿ ಐನು ಕೇನೊಂದು ಕೇನೊಂದು ಕೇನೊಂದು ರಾಜಕುಮಾರಿ ಪದ್ಮಾವತಿ ಅಡುಗೆ ನಿದ್ರೆಗೆ ಜಾರಿಯಲ್ಲ ಇತ್ತೆ ಅರ್ಥಾಂಡು ಅಲ್ಲ ಕೆಕ್ಕಿಳ್ಳು ಒಂಜೆ ನೀಲ ಮಚ್ಚೆ ಇತ್ತು ಆ ನೀಲ ಮಚ್ಚೆ ಮಾಜೋಡುದು ಪಂಡ ಎನ್ನ ಸಂಗೀತ ಐಕ್ ಮರ್ದಾಂಡು ಎನ್ನ ಸಂಗೀತ ಆ ಒಂದು ಇತ್ತಿಲ ಕೊನೆ ಆ ನೀಲ ಮಚ್ಚೆ ಮಾಜಿದು ಪೊರ್ಲ ಕಟ್ಟದ ಪೊಣ್ಣು ಮಗಲಾತದು ಪದ್ಮಾವತಿ ಅಂಡ ಈಮೆ ಇಟ್ಟು ವಿಷಯ ತೆರಿನಂಚಿನ ಚಂದ್ರಶಯನೆ ಮಗಳ ಅಂತಪುರಡೆಯರಾವರಿ ಉಲ್ಲೇ ಪಂಪಿನ ಕೆಂಡದು ಕತ್ತಿ ಮತ್ತೊಂದು ಬೈದೆಗೆ ಬತ್ತದ ಮೊಟ್ಟಿಕಲ್ಲಿ ಏರ್ನಾಯಿ ಒವ್ವ ಮಾಯಾ ನಿದ್ರೆಗೆ ಜಾರದು ಅಲ್ಪನೆ ಕುಸ್ಕುದು ಮೂರ್ತಿ ಏರ್ಲ ಎಚ್ಚರಿಗೆ ಡಿಜ್ಜೇರು ಅಪಗಂಡು ದಾದಾದು ಕೆಂಡ ಇಂದು ಆ ಶನಿದೇವೆನ್ನ ಲೀಲೆ ಆ ಅನುಗ್ರಹ ಎಲ್ಲ ಬಿತ್ತು ಆಪುಣು ಬನ್ನೆಗೆ ಆತಣ್ಣು ಬನ್ನೆಗೆ ಒಂದು ಸಾಕ್ಷತೆ ಎಂಚಲ ಏಳು ವರ್ಷಲ ಕರಿದು ನಾನು ಏಳರೆ ಕೈತಡೆ ಬೈದಿದ್ದೆ ಇಂಚಿನ ಪೊರ್ತರು ಶನಿದೇವನ ಅನುಗ್ರಹ ಖಂಡಿತ ಆಪುಣು ಪನ್ಪುನ ವಿಶ್ವಾಸಡು ಆ ದೇವ

0: ಜಯ ಜಯ ಜಯ ಜಯ ಶನಿದೇವರೇ ಹಿರೇ ಭಕ್ತರ ಸ್ವಾಮಿ.
1: ಏಳರ ವರ್ಷದ ಪಿರವುಡು ಆಸ್ಥಾನಡು ಅಹಂಕಾರ ದಿಂಜಿದೆ, ಏನನು ಹಗುರ ಮಲ್ತು ಪಾತೇರ್ನ ಪುರ್ತುಡು ನಿನ್ನ ನಿಂದನಾ ವಾಕ್ಯದ ಆ ಸಂದರ್ಭಡು ಕೋಪ ರೂಪಡು ನಿನ್ನ ಆಸ್ಥಾನಗು ಬತ್ತದ ರಾಶಿ ಪ್ರವೇಶ ಮಲ್ಪು ಎಂದು ಪಂತಿನಾಯಿ.
0: ಅಪಗ ತೂಯಿನ ವರುವೇ ಬೇತೆ ಇತ್ತೇನೆ ಕಣ್ಣೆದುರುಗುಪ್ಪನಂಚರ ಈ ವರುವೇ ಬೇತೆ.
1: ಆ ಪುರ್ತುಡು ಕ್ಷಮೆಗೆಂಡ ಆ ಪುರ್ತುಡು ಏಳರ ವರ್ಷದ ಅನುಭವಡು ನಿನ ನೀ ತೆರಿಲ ಆ ಪರ್ತೃಕ್ಕೆ ಎಂಚಬೋಡು ಅಂಚ ದಿಕ್ಕು ಎಂಬಿನ ಪಾತ್ರರು ಕೊರೆದಿತ್ತೆ.
0: ಸತ್ಯ ಸ್ವಾಮಿ
1: ಪದ್ಮಾವತಿನ ಅಂತ ಪುರಟು
0: ಓ
1: ಯಾನು ಕೊರಿನ ಶಿಕ್ಷಣನು ಶಿಕ್ಷನು ಶಿಕ್ಷಣ ಬಂದು ಏನದು ಅನುಭವಿಸಿಯ ವಿಕ್ರಮಾದಿತ್ಯ.
0: ಸರಿ
1: ಧನ್ಯೇ ಧನ್ಯೇ ಧನ್ಯೇ ವಿಕ್ರಮಾದಿತ್ಯ.
0: ಓ
1: ಒಂದು ಚರಿತ್ರೆ ನಿರ್ಮಾಣ ಮಲ್ತಪ್ಪ ಒಂದು ಚರಿತ್ರೆ ನಿರ್ಮಾಣ ಮಲ್ತ ಇಂದ ನಿಕ್ಕು ಮೆಚ್ಚಿದ ಹೊರಗೊರಡು ಬಂದಿನ ಮನಸ್ಸು ಮಲ್ತದೆ ದಾದಬೋಡು ಕೇನು ವಿಕ್ರಮಾದಿತ್ಯ ದಾದಬೋಡು.
0: ದೇವರೇ ಈರ್ನಾಡಿಗೆ ಹೊತ್ತಿನ ಪಾದ ಮೂಲಡು ಊರೋಡು ಬಂಡ ಕೈಲಜ್ಜಿ ಕಾರ್ಲಜ್ಜಿ ಸ್ತುತಿ ಮಾತ್ರ ಒಂದು ಮಲ್ಪಿರ ಸಾಧ್ಯ ಉಂಡು ಅಂಚ ಬಂಡದು ಪುರಲೊಂದು ಪುರಲೊಂದು ಬತ್ತದು ಈರ್ನ ಕಾ ಪಾದ ಮೂಲಡು ಎನ್ನ ತರೆನದೀತೆ ಸ್ವಾಮಿ.
1: ನೀನನ್ನು ತರ್ಕದು ದೆರ್ತದು ಮಂಚದ ಮಿತ್ತುಕೊಲ್ಲಾದೆ
0: ಸಾರ್ಥಕ ಅಂಡ ಎನ್ನ ಬದುಕು ಏತ ಮಲ್ಲ ಸಿಂಗನಡುಕುಲ್ನ ಚಕ್ರವರ್ತಿ ಅಂಡ ದಾನೆ ಇನಿ ದೇವೆನ್ನ ಪ್ರೀತಿ ಪರ್ಪಣ ಸಿಂಗದನು ಏರ್ನಂಚಿನ ಸಂತೋಷ ಕಾಣು ಸ್ವಾಮಿ. ಯಾನ ಮಾತ್ರ ಸರ್ವಾಪರಾಧ ಎಂಚಿನ ಬರಿಂದ ಅರ್ಥಾತ್ ಈಗ ಸರಿ ಆಯ್ನ ಶಿಕ್ಷಣ ಶಿಕ್ಷಣ ರೂಪಡು ಇರು ಕುರಿಯ ಅಣ್ಣ ಇನಿ ಪ್ರಸನ್ನ ರೂಪಡು ಎಂಕ ವರ ಕೃಪೆ ಎಂದು ಪಂಡರುತ್ತ ಸ್ವಾಮಿ. ಈ ತೋರ್ತುಲ ಎಂಕಾದ ಯಾನ್ ವೈನ್ಲಾಕ್ ಎಣ್ಣಿನಾಯಾತು ಯಾನೊಂದು ಅರಸುವಾದ ಲೋಕದ ಜನಕ್ಕೂ ಬಾಡದ ಕೆಲಸ ಮಾಡ್ತೀನಿ ಅಂಚಿನಲ್ಪ ಈರು ಕುರುಪು ನಂಚಿನ ವರ ಅನ್ನೊಂದೇ ಪಂಡ ಯಾನು ಏಳರೆ ವರ್ಷ ಮುಟ್ಟ ಅನುಭವ ಮಾಡ್ತು ನಂಚಿನ ಕಷ್ಟ ಎಂಚಿನ ಒಪ್ಪನ ಪಡೆಯ ಕೂತುಂಡು ಸ್ವಾಮಿ. ಎನ್ನಂಚಿನವರಿ ಕ್ಷತ್ರಿಯ ವೀರೆ ಈತ ಮಲ್ಲ ಬಂಗನ ಎಂಚಾಣ್ಲ ಸಹಿಸೊಂದು ಈಡಕ ಮುಟ್ಟ ಎತ್ತಿ ಆಂಡ ಲೋಕದ ಜನಮಾನಿಗಳು ಮಂದ್ಯ ಮಾಧ್ಯಮೇರೆ ಒಂದು ಖಂಡಿತ ಸಾಧ್ಯ ಇದೆ ಎನ್ನ ಪ್ರಜಾ ಜನಕ್ಕಳಿಗೆ ಇಂಚಿನ ಸ್ಥಿತಿ ಬರಿಯರ ಬಲ್ಲಿ ಪರಮಣ ಕಾರಣಗೂ ಬಡಾದ ದೇವರೇ ಎಂಕೋರು ನಂಚಿನ ಶಿಕ್ಷೆನ ಎನ್ನ ಜನಕ್ಕಳಿಗೆ ಎಪ್ಪುಗಳ ಇರು ಕೊರಿಯರ ಬಲ್ಲಿ
1: ದಾದಯ ವಿಕ್ರಮ ದಾದ ದಾದ ಒಂದು ಧನ್ಯ.

0: ದೇವರೇ,
1: ಪದ್ಮಾವತಿ ಅಂತಃಪುರಡು ನಿನ್ನ ಎದುರು ಪ್ರಸನ್ನ ಮೂರ್ತಿಯಾದ ಒದಗದ ಬತ್ನ ಈ ಪರ್ತರು ದಾದ ಮಾಡು ಕೇನಲ ಅಂತ ಕೇನು ದಂಡ ಈ ಕೇನು ವರಾಂಡಲ ಎಂಚಿನಪ್ಪ. ಏಳರ ವರ್ಷದ ಪಿರವುಡು ಭರತ ಖಂಡದ ಚಕ್ರವರ್ತಿಯಾದ 55 ದೇಶದಾಗ ಅರಸುವಾದ ಮೇರೆ ಹೊಂದುತ್ತಿನ ಧೀಮಂತ ವ್ಯಕ್ತಿತ್ವ ನಿನ್ನ. ಇನಿ ಕಾನಗ ಅಧಿಕಾರ ನಿನ್ನ ಕೈಟಿಜ್ಜಿ
0: ಇಜ್ಜಿ ಸ್ವಾಮಿ.
1: ಮಂತ್ರಿ ಮಾಗದರನಿಕ್ಕಿಜ್ಜಿ
0: ಇಜ್ಜಿ
1: ಕೈಕಾರಿಜ್ಜಿ ಸರ್ವಸ್ವಲ್ಲ ಕಲೆ ಹೊಂದುತ್ತಿನ ಈ ಪುರ್ತುಡು
0: ಓ
1: ನಿನ್ನ ಬಗ್ಗೆ ಒವ್ವೇ ಒಂಜಿ ಚಿಂತನೆ ಮಲ್ಪಂದೆ ಲೋಕದ ಚಿಂತನೆ ಮಲ್ತತ್ತ ವಿಕ್ರಮಾದಿತ್ಯ.
0: ಗೋಲ ಶಾಶ್ವತ ಅತ್ತ ಸ್ವಾಮಿ ಗೋಲ ಬುಡ್ಚಿ
1: ಲೋಕ ಸಮಸ್ತೋ ಸುಖಿನೋ ಭವಂತು ಲೋಕದ ಸುಖಟು ಏರು ತನ್ನ ಸುಖನು ತೂಪೇನಾ ಆಯ ನಿಜವಾಯಿನ ಮಾನವೇ
0: ಸರಿ
1: ಅಂಚಿನ ವ್ಯಕ್ತಿತ್ವ ಮನುಷ್ಯತ್ವ ನಿನ್ನಡ ಉಂಡು ಮನ್ಪಿನ ಹೊರಗೇರುನ ಮೂಲಕವಾದ ಪ್ರಪಂಚಕ್ಕೂ ತೋಜಾದು ಕೊರಿಯ ವಿಕ್ರಮಾದಿತ್ಯ.
0: ದೇವರೇ
1: ಮನಸ್ಸು ಒಂಜಿ ದೃಢವಾದ ಸಂಕಲ್ಪ ಮಲ್ತದು ನಿನ್ನ ರಾಶಿ ಪ್ರವೇಶ ಮಲ್ದಿನ ಅಯ್ಯಾನು
0: ಓಹೋ
1: ಕರಿನಂಚಿನ ಯುಗೋಕುಲಡು ದೇವರನ ಮಹಿಮೆ ಪ್ರಸಾರವಾಯಿನಿ ಪ್ರಚಾರವಾಯಿನಿ ಭಕ್ತಿರ್ನ ಮೂಲಕವಾದ ನಾರದಿರ್ನ ಮೂಲಕ ಹನುಮಂತನ ಮೂಲಕ ಅರ್ಜುನನ ಮೂಲಕ ಕೃತ ತ್ರೇತ ದ್ವಾಪರದ ದೇವರ್ನ ಕಲ್ಲ ಮಹಿಮೆ ಪ್ರಪಂಚಡು ಪ್ರಸಾರವಾಣ ನಾರಾಯಣ ದೇವರ್ನ ಸಂಕಲ್ಪ ಪ್ರಕಾರವಾದ ಯಾನು ಜನನಿಗೂ ಬೈದಿನಾಯಿ ಎನ್ನ ಮಹಿಮೆ ಪ್ರಪಂಚಗೂ ಭಕ್ತಿರ್ನ ಮೂಲಕ ಆವುಡು ಕಲಿಯುಗದ ದೇವರಾದ ಒದಗದ ಬಲ ಬಂಪಿನ ಅನುಗ್ರಹ ನಾರಾಯಣ ದೇವರು ಮಲ್ತೇರಿ
0: ನಾರದಿರು ಹನುಮಂತೆ ಅರ್ಜುನೆ ಮತ ಈ ಕಾಲಕ್ಕೂ ಬರ್ಪಿಲಕ್ಕಿಂತ ಸ್ವಾಮಿ
1: ಅಂಚಿನ ಯೋಗ್ಯತಾವಂತೆ ಆದ ಕಲಿಯುಗದ ಚಕ್ರವರ್ತಿ ಆದ ಧರಣಿ ಪಾಲಕಿ ಆದ ಮೇರೆ ಅಂಚಿನ ಧನ್ಯತಾ ವ್ಯಕ್ತಿತ್ವ ಪಡೆಯಿನಾಯಿ ಇನಿ ಕಾನಗ ಅಕಲಿಗೆ ಸಮಾನವಾಯಿನ ಯೋಗ್ಯತೆ ವ್ಯಕ್ತಿತ್ವ ಕಲಿಯುಗದ ಅರಸು ಆಯ್ನ ಈ ಪಡೆತ ವಿಕ್ರಮಾದಿತ್ಯ ಈ ಪಡೆತ
0: ಧನ್ಯ ಸ್ವಾಮಿ
1: ಒಂದು ಚರಿತ್ರನ ನಿರ್ಮಾಣ ಮಲ್ತ ಚರಿತ್ರನ ನಿರ್ಮಾಣ ಮಲ್ತ ಈ ಮಲ್ತಿನ ಚರಿತ್ರೆ ನನ್ನ ದುಂಬು ವಿಕ್ರಮಾದಿತ್ಯ ವಿಜಯ ಐಟಿ ಅನ್ನ ಮಹಿಮೆ ಉಪ್ಪುಡಾತೆ ಲೋಕದ ಜನಕಲೆಗ ಕಷ್ಟ ಕೊರಡೆ ಎಂದು ಪನಿಯತ್ತ ಅಂಚಂಡ ಕಷ್ಟ ಕೊರರೆ ಬಲ್ಲಿಂದ ಅಂಡ ಅಕುಲಿಯನ ಆರಾಧನೆ ಮಲ್ಪೋಡು ಅಕುಲಿಯನ ಆರಾಧನೆ ಎಂಚ ಮಲ್ಪೋಡು
0: ಎಂಚ ಮಲ್ಪ
1: ನಿನ್ನ ಚರಿತ್ರದ ಮೂಲಕವಾದ ಆರಾಧನೆ ಮಲ್ಪೋಡು
0: ಓಹೋ
1: ವಿಕ್ರಮಾದಿತ್ಯ
0: ಓ
1: ಈ ಕೇನು ಜನಕ್ಕೆ ಎಂಗು ಕೊರಡಪ್ಪ ಈ ಸ್ಥಿತಿ ರಾಜ್ಯಭಾರ ಮಲ್ಪರ ಸಾಧ್ಯ ಉಂಡ ಅರಸು ಅವರ ಸಾಧ್ಯ ಉಂಡ ಒರಿ ಅಂಗವಿಕಲತ್ವನು ಹೊಂದುತ್ತಿನ ಪಟ್ಟ ಏರದ ಆಳ್ವಿಕೆ ಮಲ್ಪುಡಂಚಿನ ಅಧಿಕಾರ ಬರ್ಪುಜಿ ಪ್ರಾಪ್ತಿಯ ಪೂಜಿ ಐಕು ಓಡಾದು ಎನ್ನ ಭಕ್ತೆ ಎನ್ನ ವಿಕ್ರಮಾದಿತ್ಯ ಇಂಚ ಉಪ್ಪರವಲ್ಲಿ ಇಂದ ನಿನ್ನ ಕೈತಲು ಬತ್ತದೆ ಇಂದ ನಿನ್ನ ಮೇಯಿನ ಕೈನು ಪೂಜಿದೆ ಲಕ್ಕದುಂತರು ವಿಕ್ರಮಾದಿತ್ಯ ಪ್ರತಿದಿನ ಓದುಡು ಪ್ರತಿದಿನ ಓದು.

ಪುತ್ರರ ನಡುವೆ ಭಾಗ್ಯವಾಗಿ.

0: ಕೇರಿನ ಭಂಡಾರುಡು ವೈಕಲಾ ಸಮ್ಮೇದಿ ಸ್ವಾಮಿ ಯಾನು ಕೇನಂದೇನೆ ನನ್ನ ಕೈಕಾಲು ಪೂರ ಈಗ ಕರುಣಿಸಾರಿ ಹೆಂಕ್ ಸಂತೋಷ ಅಂಡ್ ದೇವರ ಅನುಗ್ರಹ ತಿಕ್ಕಂಡತ್ತ ಅಂದ್ಕೊಂಡದ್ದು ಅಂಡ ಲೋಕದ ಜನಕೊಳಗಿನ ಅನುಗ್ರಹ ಕೊಡೋಣ ಪಂಡ ಅಗ್ರದಾದ ಮಲ್ಕೊಡು
1: ವಿಕ್ರಮಾದಿತ್ಯ. ಏಳರ ವರ್ಷದ ಪಿರಡುತ್ತಿನ ರೂಪ ಲಾವಣ್ಯಟ್ಟು ಅಧಿಕವಾಯಿನಂಚಿನ ರೂಪ ಲಾವಣ್ಯನೂ ನಿಕ್ಕಿಯಾನ ಅನುಗ್ರಹ ಮಲ್ತದೆ
0: ಅವೇ ತುತ್ತೈ ತುಡಿತ ಮೇರೆ ಒಂದಲ್ಲ ಯಾನು
1: ವಿಕ್ರಮಾದಿತ್ಯ.
0: ಓ
1: ಪ್ರಪಂಚಡು ನಿನ್ನ ಚರಿತ್ರದ ಮೂಲಕವಾದ ಅವ್ಯನು ನಿತ್ಯ ಸುಗಿಪು ನಂಚಿನ ವ್ಯವಸ್ಥೆ ನನ್ನದುಂಬದ ಕಾಲುಗಾವುಡು. ಈ ವಿಕ್ರಮಾದಿತ್ಯ ಚರಿತ್ರೆನು ಪ್ರತಿದಿನದ ಓದುಡು. ಪ್ರತಿದಿನ ಓದರೆ ಕಲ್ಜಿಗದ ಜನಕ್ಕೆ ಸಾಧ್ಯವ ಪನಿಗೆ ಅಂಚಿನಲ್ಪ ಓರಗೊರ ಅವಳ ಕಷ್ಟ ಆನಂದ ತಿಂಗಳು ಗೊರ ಅತ್ತ ಸಂವತ್ಸರ ಗುವರ ಅತ್ತ ಜೀವಮಾನಡು ವರ ಅಂಡಲ ಏರು ಶ್ರದ್ಧಾ ಭಕ್ತಿಡು ಎನ್ನ ಆರಾಧನನ ಮಲ್ಪುವೆರ. ವಿಕ್ರಮಾದಿತ್ಯ ಚರಿತ್ರೆ ಶನಿ ಮಹಾತ್ಮ ಬಂಪಿನ ಗ್ರಂಥನು ದುಂಬುದೀದು ಆಕಳು ಆರಾಧನೆ ಮಲ್ಪೋಡು. ಆ ಗ್ರಂಥ ರಚನೆ ನಿನ್ನ ಮೂಲಕವಾದ ಈ ಪ್ರಪಂಚಕ್ಕೂ ಪರಿಚಯ ಅವಡು. ಅವಿನ ಮಲ್ಪು ನಂಚಿನ ವ್ಯವಸ್ಥೆ ನಿನ್ನಡ್ದಾವಡು. ಮುಂದಿನ ಏರು ಆರಾಧನೆ ಮಲ್ಪುವೆರ ಗ್ರಂಥ ಪಠನ ಮಲ್ಪುವರ ಪಾರಾಯಣ ಮಲ್ಪುವೆರ ದ್ವಾದಶಡು ಇತ್ತೆಂದ್ರ ಅಕಲಿನ ಬುಡ್ದು ಪೋಪೆ ಬುಡ್ದು ಪೋಪೆ. ಈ ಆರಾಧನೆ ಮಲ್ಪುನ ಮೂಲಕವಾದ ಧನ ಸಂಪತ್ತು ಭೂ ಸಂಪತ್ತು ಪುತ್ರ ಪೌತ್ರಾದಿ ಭಾಗ್ಯಗಳು ಒದಗದು ಬರ್ಪಿನಂಚಿನ ವಿಶೇಷವಾಯಿನ ಅನುಗ್ರಹನೂ ಯಾನು ಮಲ್ಪುವೆ ವಿಕ್ರಮಾದಿತ್ಯ
0: ದೇವರೇ.
1: ಈ ವ್ಯವಸ್ಥೆ ನಿನ್ನಡ್ದಾವುಡು
0: ಎನ್ನ ಕಾರ್ಡಿಕೊಡು ಈರ್ನ ಕಾರ್ಡಿಗನು ತೋಜಾರ ಎರಡನೊಂದು ಮಾಧ್ಯಮ ಅದು ಇರ್ ಬಳಸ್ಯಾರ
1: ವಿಕ್ರಮಾದಿತ್ಯ
0: ಸಂತೋಷ
1: ಭಗವಂತ ಬಂದಿನ ಪ್ರಪಂಚಕ್ಕೂ ತೋಜಿದು ಬರ್ಪಿನಿ ಭಕ್ತನ ಮೂಲಕವಾದ ನಿನ್ನ ಈ ಕಥಾನಕದ ಮೂಲಕವಾದ ಎರಡನೇ ಪ್ರಪಂಚದ ಜನಕರು ತಿರಿಯೊಂಡ್ರೆ ಸಾಧ್ಯ ಆಗುಂಡು ವಿಕ್ರಮಾದಿತ್ಯ. ನಿನ್ನ ಮನಸ್ಸಿನ ಮೂಲೆಡ ನನ್ನಲ್ಲ ಸಂಶಯ ಉಂಡು.
0: ಈರ್ನ ಅನುಗ್ರಹ ಎಂಕಾಂಡು ದೇವರೇ ಜನಕುಲೆಗಳ ಅನುಗ್ರಹದ ಬುದ್ಧಿ ನೀರು ತೋಜಾಯರು ಅಂಡ ಈರೆಗೊಂದು ಗೊತ್ತುಂಡು ಅಣ್ಣ ಯಾನ ನಿರಪರಾಧಿ ಬಂದು ಲೋಕ ಗೊತ್ತಾವಡಂತೆ
1: ಕಂಡನೇನೆ ಕಲ್ವೆಪಾದ ಪ್ರಪಂಚದ ಎದುರು ಯಾನ ಎಂಚ ಉಂತೋಡು
0: ಎಂಚ ಉಂತೋಡು
1: ಸತ್ಯ ದರ್ಶನ ಜನಕಲೇಗಾವಡು ಐಕವಾಡಾದ ಪನ್ಪ ನನ ಇಂಚನೆ ಉಪ್ಪು ನತ್ತಿ ವಾ ಜಾಗಡು ಈ ಕಲ್ವೆ ಬಂದು ಪ್ರಪಂಚಕ್ಕೂ ತೋಜಿದು ಬರ್ಪಿಲೆಕ್ಕಾಂಡ ಅವ್ಯೇ ಜಾಗಡು ಹೋದು ಯನನ್ನು ಸ್ತುತಿ ಮಲ್ಪು ಪ್ರಾರ್ಥನೆ ಮಲ್ತೋನು ಆ ಪೊರ್ತುಡು ಸತ್ಯದಾದ ಬಂಪಿನ ಪ್ರಪಂಚಕ್ಕೂ ಗೋಚರ ಪಿಲಕೆ ಯಾನು ಮಲ್ಪುವೆ ಈ ನಿರಪರಾಧಿ ನಿನ್ನಡ್ದು ತಪ್ಪು ಇಜ್ಜಿ ಈ ಸತ್ಯವಂತೆ ಪಂಪಿನ ವಿಚಾರ ಗೊತ್ತಾದ ಗ್ರಹಚಾರದಾದ್ರ ಇಂಚಾಂಡ್ ಪಂಪಿನ ಪ್ರಪಂಚಕ್ಕೂ ತೋಜಾದು ಕೊರಪೆ ಆತು ಮಾತ್ರ ನಿನ್ನನೇ ಮದುಮೆಯಾವಡು ಅಂತ ಉದ್ದೇಶ ಆ ರಡ್ಡು ಪೊನ್ನು ಜೋಕುಲೆಗಳುಂಡು ಆಲೋಲಿಕೆ ಬಕ್ಕ ಪದ್ಮಾವತಿ ಅಕಲಿ ರಿವಿರಿನ್ಲ ಈ ಮದುಮೆಯಾವಡು ಅರಸು ಆಯ್ನಾಯೇ ಮದುಮೆ ಆಗಿರದಲ್ಲ ತಪ್ಪತ್ತು ರಾಜಾನು ಬಹು ಅಲ್ಲಪ್ಪ ಅಂಚಾದ್ರೆ ಅಕಲನಿ ಮದುಮೆ ಅವರು ಕಷ್ಟಕಾಲಕ್ಕೆ ಆಧಾರವಾದ ಉಂತಿಯತ್ತ ರಾಮಣ್ಣ ಗಾಣಿಗೆ ಆಯನ ಪುದರ್ ಪ್ರಪಂಚಡು ಒರಿದು ಬರ್ಪಿನಂಚಿನ ಕೆಲಸವು ನಿನ್ನಡ್ದ ಅವಡು.
0: ಓಹೋ
1: ವಿಕ್ರಮಾದಿತ್ಯ ಕಲಿಯುಗಡು ಕೋಯಿನ ಯುಗಟು ನಡತಿನಂಚಿನ ಭಕ್ತಿ ಅವಿನ ಜನಕ್ಕೆ ಮಲ್ಪರ ಸಾಧ್ಯ ಇಚ್ಚಿ ನವವಿಧ ಭಕ್ತಿಲಡು ಪ್ರಧಾನವಾಯಿನ ಸಾಮಾನ್ಯ ಜನಕ್ಕೆ ಸುಲಭವಾಯಿನ ಶ್ರವಣ ಭಕ್ತಿ ಆ ಶ್ರವಣ ಭಕ್ತಿದ ಮೂಲಕ ಕೇಳದಾಂಡದ ಅಕಲ ಪಾಪ ಪರಿಹಾರ ಅಪ್ಪಿನ ಸಾಧ್ಯತೆ ಉಂಡು.
0: ಸರಿ
1: ಮುಂದೇನು ಮಾತ್ರ ಈ ನೆರವೇರಿಸುವಡು ಈ ಆನೆ ಪಂತಿನ ಪಾತ್ರೆಂಡು ಆಗದಾಗದು ಈಗ
0: ಅಂದು
1: ಅವು ನಿನ್ನಡದೇ ಶುರು ಆವಡು.
0: ಓಹ್
1: ನಿನ್ನ ಊರಿಗೆ ಪೋಯಿನಿಡ್ದು ಪಕ್ಕ ಸಿಂಹಾಸನ ಆರೋಹಣ ಮಲ್ತದೆ ಆ ಪುರೋಹಿತರನ್ನ ಲೆಬುಡಾದ ನಿನ್ನ ಕೈಹಿಡಿದು ಸುರುತ ಶನಿದೇವರನ ಪೂಜೆ ನಿನ್ನ ಕೈಹಿಡಿದು ನಡಪೋಡು
0: ಏರ್ನ ಆಗ್ರಹಡು ಯಾನ ಸಿಂಹಾಸನ ಜತ್ತೇನ ಆರೇ ಏನ ಇಟ್ಟು ಕುಲ್ಲವಡು ಬಂಡದು ಯಾನ ಕಾತೀನಿ ಅಂಚಿನಲ್ಪ ಇರ ಅನುಗ್ರಹ ಕೊರಿಯಲು ಬರ್ನಾಡಿ
1: ಸಮದಾರಿಕೆ ವಿಕ್ರಮಾದಿತ್ಯ. ನಿನ್ನ ನಿರೀಕ್ಷೆ ಉಜ್ಜನಪುರದ ಜನಕೊಳ್ಳೇರು ನನ್ನ ಹೆಚ್ಚ ಬುಡ್ತಿ ಅನ್ನುಂತು ಲೆಕ್ಕಜ್ಜಿ ಅಲ ಅಲ ಮುಡ ಇದನ್ನ ಜನ್ಮದಾತೆ ಭಗವಾನ್ ಭಾಸ್ಕರ್ ಉದಿತು ಬರ್ಪಿನ ಪೊರ್ತು ಒಂಜಿ ಪಾತೆರ ಬಂತೆ ಕಲ್ಜಿಗೊಡು ನಿಕ್ ನಿನ್ನ ಕಣ್ಣೆದುರು ಪ್ರತ್ಯಕ್ಷ ಎಂದು ನನ್ನ ತುಂಬ ಏರೆಗಳ ಕಣ್ಣೆದುರು ಪ್ರತ್ಯಕ್ಷ ಪಿಲಕ್ಕ ಇಜ್ಜಿ
0: ಸರಿ
1: ಅಂಚ ಅಂಡ ಎನನ ಎಂಚ ತೋಡು ಎನನ ಎಂಚ ಪೂಜೆ ಮಲ್ಪು ಶನಿವಾರದ ದಿನ ತಾನೆ ಅಶ್ವತ್ಥ ವೃಕ್ಷ ವೃಕ್ಷ ರಾಜೆ ಆ ರಾಜನು ಮುಟ್ಟುದು మనసార ఏది అన్న స్తోత్రం అల్పోయరా. అకలికి అని నిజవాయన దర్శన కోర్పించిన పుణ్యభాగ్యం అకలికి వదగి సాధు కోర్పే. భద్రం శుభం మంగళం.
0: ఇంచబడ్డది శనిదేవరు మాయకాదు పోయరు. ఆన్న అనుగ్రహుడు మాతలా సరియాండు. చంద్రశయనే ఎచ్చరాదు తూనగా విక్రమాదిత్య ఎదురుతులే. ఆయన నీటో పడ్డబురుదు మళ్ళీ అపరాధాలు పండుదు పన్నగా ఆయన క్షమకొరదు ఉంది మాత శనిదేవన్న లీలే పనిపిన అడుగు దుమ్ము ఆ కుదురే ఆయన కర్గండ కత్తలేకూడదు పాడా ఆ కుదురనే బతుదు ఐతమిత్త ఆయన కుల్లా ఉందు తామలింద్రాపురద శ్రేష్ఠిన ఇళ్ళకు పోయారు. అల్ప ఆ రంగమాలద ఉలయుడు అవే చిత్రపటద ఎదురు ఉంతనగా చిత్రపటుడిత్తనంచిన హంస పక్కి జువాదు ఐత బంజుద ఉలయుడిత్తనంచిన ముత్తుద మాలిన కక్కుది బుండిగే అయిన తూనగా అరసు విక్రమాదిత్య పండిన పాతిర సత్య పలిపిన మాతరిగడ గోచరాదు సర్వాపరాధ అండు పండుదు నంది శ్రేష్ఠి అడ్డబూరియే మాత్రాత్ తన మగలాయనంచిన అలూలికి మధుమేవుడు ఉంది పండుదకేంది. మాత్రాత్ చంద్రశయనే తన్న మగలు పద్మావతిలాదికే కురుడు పనిపినంచిన ఆవేశను వ్యక్తపడిసనగా రాజయాదు బేతే బేతే పొన్ను జోకులేని సాందర్భికవాదు మధుమేపన తప్పత్తుంది పనిపిన కారణం కూడాదు. అక్కలేని ఇరువే నెల మధుమేదు ఆయన ఉజ్జనాపురుకు బత్తే ఉజ్జనాపురుడు మాత్ర సేరాదు శనిదేవన్న సామూహిక వాయినంచిన పూజను మలుతుంది అయ్యుడుక సింగధరణ ఏరియే ఏరు విరోధిరులే అక్కలేని మాత గెందుదు కూడా చక్రవర్తి చక్రవర్తి ఆదు మయూర సింహాసనుడు రాజా విక్రమే మేరే పనిపినంచిన పుణ్య కథానక ఉంది మహారాష్ట్రుడు మరి తిరిగి
2: మహారాష్ట్ర.

0: ಇದುವರೆಗೆ ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ ಕೊನೆಯ ಕಂತು ಕೇಳಿದ್ರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ರೇಡಿಯೋ ಸಾರಂಗ್ 107.8 ಎಫ್ಎಂ ರಂಗ್ ರಂಗದ ಬದುಕು. ಬಿನ್ನೆರೆ ಪಾತ್ರಕತೆ.

0: ಬೇತೆ ಬೇತೆ ರಂಗುಡು ಬೆನ್ಪಿನ ಜನಕ್ಲೆನ ಸಾಧನದ ಪಲಬು ಅಂಚನೆ ಬದುಕದ ದುನಿಪುನು ತೆರಿಪವನ ಕಾರ್ಯಕ್ರಮ
1: ರೇಡಿಯೋ ಸಾರಂಗ್ 107.8 ಎಫ್ಎಂ ಇನಿತ ಬಿನ್ನರ ಪಾತ್ರ ಕತೆ ಕಾರ್ಯಕ್ರಮಗೂ ನಿಕ್ಲೆಗ ಮಾತ್ರೆಗ್ಲ ಮೋಕಿ ದಿಂಜಿ ಸೊಲ್ಮೆಲು ಇನಿತ ಈ ಬಿನ್ನರ ಪಾತ್ರ ಕತೆಟ್ ನಮ್ಮೊಟ್ಟು ಗುಪ್ಪನ ಬಿನ್ನೆರ್ ಪಂಜ ಗುಡ್ಡಪ್ಪ ಸುವರ್ಣ ಹಿರಿಯ ಯಕ್ಷಗಾನ ಕಲಾವಿದೆ ಸಸಿಹಿತ್ಲು ಶ್ರೀ ಭಗವತಿ ಮೇಳ.
2: ನಮಸ್ಕಾರ ಕೇಳುಗರೆ, ನಿಕ್ಲಿಕ್ಕೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗರಂಗದ ಬದುಕು ಎಂಕಲು ಬೇತೆ ಬೇತೆ ಕ್ಷೇತ್ರಡು ಬೇಲೆ ಬೆನ್ನಿ ಬೆಂದಿನಂಚಿನ ಕೆಲವಾತ ಸಾಧಕರನ್ನು ಎಂಕಲು ಪರಿಚಯ ಮಲ್ಪನಂಚಿನ ಕಾರ್ಯಕ್ರಮ ಪಂಡ ಅವು ಬಿನ್ನರೆ ಪಾತ್ರಕತೆ. ಇಂಥ ಬಿನ್ನರೆ ಪಾತ್ರಕತೆ ಕಾರ್ಯಕ್ರಮಡು ಎಂಕಲು ಇವರು ಹಿರಿಯ ಯಕ್ಷಗಾನ ಕಲಾವಿದರು ತಿಕ್ಕಿದರು. ಅವ್ರನ್ನ ಪುದರ್ ಪಂಜ ಗುಡ್ಡಪ್ಪ ಸುವರ್ಣ ಪಂದು ಎಲ್ಲ ಬಾಲ್ಯಡ್ದಿಂಚ ಪಂಡ 16 ವರ್ಷದ ಒಂಜಿ ಪ್ರಾಯಡು ಅವ್ರ ಯಕ್ಷಗಾನ ರಂಗವು ಬೈದರು. ಅಂಚನೆ ಬೇತೆ ಬೇತೆ ಮೇಳುಡು ಅವ್ರ ಯಕ್ಷಗಾನ ಪ್ರದರ್ಶನ ಮಾಡ್ತಾರೆ. ಅಂಚನೆ ಬೇತೆ ಬೇತೆ ಹೊಸ ಕಲಾವಿದರನ್ನು ಪುಟ್ಟಪಾಡಿನ ಒಂಜಿ ಕಲಾವಿದರ ಅಂದು ಅರಳೈತೆ. ಇನಿತ ಬಿನ್ನೆರೆ ಪಾತ್ರಕತೆ ಕಾರ್ಯಕ್ರಮ ಅರಡ ಪಾತಿರದು ಅರ್ನ ಒಂಜಾತ ವಿಷಯ ತೆರವಣಗ ಪಂಜ ಗುಡ್ಡಪ್ಪ ಸುವರ್ಣ ಇನಿತ ಬಿನ್ನೆರೆ ಪಾತ್ರಕತೆ ಕಾರ್ಯಕ್ರಮ ಇರೇಗು ಮೋಕೆ ದಿಂಜಿ ಸುಲ್ಮೆ
3: ಇರೇಗ್ಲನ್ನ ಉಡಲ್ ದಿಂಜಿ ಸುಲ್ಮೇಲೆ
2: ಸರ್ ಯಕ್ಷಗಾನ ರಂಗೋಗು ಬತ್ತಿರ ಒಂಜಿ ಕತೆ ಎಂಚ ಬಕ್ಕ ಯಕ್ಷಗಾನ ರಂಗಡಿ ಇರೋ ಒಂಜಿ ವೃತ್ತಿ ಕಲಾವಿದೆ ಆವಡ್ ಪನ್ಪಿನ ಉಮೇದಿರಿಗೆ ಎಂಚ ಪುಟ್ಟುಂಡು ಬೇತೆ ದಾಲ ಬೇಲೆಗೆ ದಾಯ ಪೋಯ್ಜರ್
3: ಯಾನು ಎಲ್ಲಿಪ್ಪನಂಚಿರ ಪುಡ್ತು ಶಾಲೆಗೆ ಪೋಯರ ಬಡತನದ ರೇಖೆ ಒಂಜಿ ಆಜಿನ ಕ್ಲಾಸ್ಡ ಅರ್ಧಗ ಮುಟ್ಟಪೋದು ಬಾಕಿ ಮಲ್ತೆ ಅಬಿಡ್ದು ಬಕ್ಕ ಯಕ್ಷಗಾನ ಮಾತಿರ್ಲ ಊರುಡು ಸಂಘ ಸಂಸ್ಥೆದ ಯಕ್ಷಗಾನ ಪುರ ಆವಂದಿತ್ತನು ಸಂಗಮ ಕಲಾ ಸಂಘ ಕಲ್ಮಡ್ಕ ಅಂದೇತ ವತಿ ಹಿಡ್ದು ಮಾತಿರ್ಲ ಯಕ್ಷಗಾನ ಕಲಾವಿದರ ಆವಂದಿತ್ತಿರು ಅವೇನು ತೂಯಿನಂಚಿನ ಬಣ್ಣದ ಬದುಕೆ ಎಡ್ಡೆ ಎಂದ ಆಲೋಚನೆ ಮಲ್ತನ ಯಾನು ಅಗಡ ಪೂರ ಕೇಂಡೊಂಡೆ ಎಂಕ್ಲ ಯಕ್ಷಗಾನ ಗೊಬ್ಬರಳಿ ಅಂದು ಐಕ ನಾಟ್ಯ ಕಲ್ಪೋಡು ಅಂಡೇರು ಅಂಚ ನಾಟ್ಯ ಕಲ್ಪನ ಜಾಗವು ಆ ಕ್ಷೇತ್ರವು ಒಂದು ಆಲೋಚನೆ ಮಲ್ಪನಗ ಕರ್ಗಲ್ ವಿಶ್ವೇಶ್ವರ ಭಟ್ರು ಬಂದ್ಪನಾರೆ ಕರ್ಗಲ್ ಸುಬ್ಬಣ್ಣ ಭಟ್ರೆ ನಮಗೆ ಆರ್ಯನ ಆರಾಧ್ಯ ಮೂರ್ತಿ ಆದಿ ಅಂಕ ತಿಕ್ಕಿರಿ ಅಂಚದು ಯಕ್ಷಗಾನ ನಾಟ್ಯನು ಅಭ್ಯಾಸ ಮಲ್ತೊಂಡೆ ಒಂದು ಕಲ್ಮಡ್ಕಡು ಅವಿಡ್ದ ಬಕ್ಕ 16 ವರ್ಷ ಪ್ರಾಯುಡು ಎನ್ನ ಅಜ್ಜಿ ಮಂಜಪ್ಪ ಪೂಜಾರಿ ಎಂದು ಪನ್ಪನಾರು ಯಕ್ಷಗಾನ ಮಸ್ತ್ ಗೊತ್ತಿತ್ತಂಡ್ ಬಕ್ಕ ತಾಳಮದ್ಲೆ ಕಲಾವಿದಲೆ ಅಂದು ಅರ್ಥದಾರಿ ಅಂಚಾರ ಪಂಡರಿ ಮೇಳಗು ಪೋಲಮಗ ಅಂದು ಪಂಡದೆ ನನ್ನ ತಳಕಲಾ ಕಾಶಿ ವಿಶ್ವನಾಥೀಶ್ವರ ಮೇಳು ಕಡಬಿಡಿಯರು 16 ವರ್ಷ ಇಟ್ಟು ಸೇವೆ ಮಲ್ತೆ ಎರಡ್ದ ಬಕ್ಕ ಕದ್ರಿ ಮೇಳೋಟು ಒಂಜಿ 5 ವರ್ಷ ಎರಡ್ದಕ್ಕ ಕರ್ನಾಟಕ ಮೇಳೋಟು ಒಂಜಿ 5 ವರ್ಷ ಬಕ್ಕ ಸುಂಕದ ಕಟ್ಟೆ ಮೇಳೋಟು ಒಂಜಿ 5 ವರ್ಷ ಎರಡ್ದಕ್ಕ ಬಪ್ಪನಾಡ ಮೇಳೋಟು ಒಂಜಿ 14 ವರ್ಷ ಹೊಡ್ತಿಂಚಿ ಸೇವೆ ಮಲ್ತೊಂದಿತ್ತದು ಇತ್ತಯಾನು ಸಸಿತ್ಲು ಭಗವತಿ ಅಪ್ಪಿನ ಸೇವೆನ ಮಲ್ಪೆರಗ ಬಡತು ಸಸಿತ್ಲು ಮೇಳಗ ಕಲಾವಿದೆ ಅದು ಒಂದು ಲೆಸರ್
2: ಇರಗೀತೆ ಏತು ಪ್ರಯಾಣ
3: 53 ವರ್ಷ ಪ್ರಯಾಣ
2: 16 ವರ್ಷದ ಬಾಲ್ಯಡ್ದು ಇರು ಯಕ್ಷಗಾನ ರಂಗಗು ಬತ್ತರು ಎಂಚ ಉಮಾತ ಪಾತ್ರ ಮಾಡ್ತಾರೆ ಸುರುಕು ತಿಕ್ಕಿನ ಪಾತ್ರ
3: ಸುರುಡು ನಿತ್ಯ ವಿಷಯ ಅಂದ ಬಾಲ ಕಲಾವಿದರಿಗೆ ತಿಕ್ಕುನ ನಿತ್ಯ ವಿಷಯ ಪಂಡ ಬಾಲ ಗೋಪಾಲ ಅಂದ ಅವೇಡ್ದ ಬುಕ್ಕ ಪುಂಡುವೇಶ ಕಾರದಿಯ ಪುಂಡುವೇಶ ಎಂಕ್ ಎಂಕ್ ಒಂಜನಾತಿಯ ನನ್ನ ತಲಕಲ ಮೇಳುಟ ಕಲ್ಪ್ಯರ ಕಾರಣ ತಿಮ್ಮಪ್ಪ ಗುಜರನ್ಲು ಆರೆ ನನ್ನ ಜೋಕುಲ್ ಲೆಕ್ಕ ತಾಂಕದ ಮಲ್ಲೆ ಮಲ್ತಿರು ಆರೆ ಒಂಜಿ ಪಾತ್ರಧಾರಿಯಾತಿ ನನ್ನ ಮಲ್ತಿರು ಗೆಜ್ಜೆ ಕಟ್ಟದ ಹೆಜ್ಜೆ ದೀಪನ ಒಂಜಿ ಯೋಗ ನಿಂಕ ಆರೆ ಎಡ್ತು ಬತ್ತಂಡ್ ಆರ ಕುರಿಯರು ಆರನ ಆಶೀರ್ವಾದನ ಎಂಕ ವರಪ್ರಸಾದ ಅವೇಡ್ದಕ್ಕ ಪುಂಡುವೇಶ ಮಲ್ಪೆರ ಸುರು ಮಲ್ತೆ ಅವೇಡ್ದ ಬುಕ್ಕ ರಾಜವೇಷ ಕಿರೀಟವೇಷ ಬುಕ್ಕ ಪಕ್ಕಡಿ ವೇಷ ಎಂಕ ಭಾರಿ ಪ್ರೀತಿ ಸಂತೋಷ ಕೊರನ ವೇಷಗಳು
2: ಇರ್ನ ಪಾತ್ರ ಜನ ಮೆಚ್ಚಿನ ಒಂಜಿ ಪಾತ್ರ ಇತ್ತಿನಂಡ ಜನಕಲ್ ತೂದು ಇರಗ ಈ ಪಾತ್ರ ಭಾರಿ ಎಡ್ಡೆ ಪತ್ತುಣ್ಣು ಪಂದು ಪನ್ಪಿನ ಇತ್ತಿನಂಡ ವಾ ಪಾತ್ರಗು ಮಸ್ತ್ ಜನಕಲು ಮರಲ ತೀರ್ಪಂಡ ಮಸ್ತ್ ಆ ಪಾತ್ರ ಬಕಲ ಬಕಲ ಇರೇ ಮಲ್ಪಡ ಪನ್ಪಿನ ಒಂಜಿ ಒತ್ತಾಯ ಬೈದಿನ
3: ಪೌರಾಣಿಕಡು ಸುದರ್ಶನನ ಪಾತ್ರ ಎಂಕ ಭಾರಿ ಸಂತೋಷ ಕೊರನ ಭಾರಿ ಇಷ್ಟ ಅವಿಡ್ದಾತ್ರ ಇಟ್ಟು ಮಸ್ತ್ ಜನ ಅದನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅವಿಡ್ದ ಬಕ್ಕ ತುಳುಟ್ಟು ಭಾರಿ ವೇಸಲೇನು ಪೂರ ಮಲ್ತೆ ಕೋಟಿ ಚೆನ್ನೈರು ಕಾಂತ ಬರೆ ಬದ ಬರೆ ನಿನ್ನ ಪೂರ ಹಿರಿಯ ಕಲಾವಿದರೇನು ತೂದಿ ಅನ ಅರ್ಥ ಮಲ್ತಟ್ಟೆ ಅಂದ್ರೆ ಅಶೋಕ್ ಶೆಟ್ಟಿ ಸರಪಾಡಿ ಅರ್ನ ಒಟ್ಟು ಎಂಕ್ಲು ಇತ್ತನಕ್ಲು ಅಂಚನೆ ಅರ್ವ ಕೊರಗಪ್ಪ ಶೆಟ್ರು ಅರ್ನ ಒಟ್ಟುಗು ಬೇಲೆ ಬೆಂತಿನ ಅಂಚಾತ್ ಮಾತಾವೇಶಗಳ ಕಾರ್ದೀತೆ ಅಂದ್ ಬಂದ್ಪಣ ಸತ್ಯ ಇಂಚಿಪದ ಒಂಜಿ 5 ವರ್ಷಕ್ಕೆ ದುಂಬು ಬಪ್ಪನಾಡು ಮೇಳುಟು ಬನತ್ತ ಬಂಗಾರ ಪನಪುರ ಒಂಜಿ ಯಕ್ಷಗಾನ ಇತ್ತು ಬನತ್ತ ಬಂಗಾರ ರವಿಕುಮಾರ ಸುರತ್ಕಲ್ ವಿರಚಿತ ಅದನ್ನು ಬನತ್ತ ಬಂಗಾರ ಇಟ್ಟು ಒಂಜಿ ಕಂದರಯ್ಯ ಪನಪನಂಚಿನ ಒಂಜಿ ಪಾತ್ರವನ್ನು ಮಲ್ತದ್ದು ಜನಮೆಚ್ಚಿಗೆ ಪಡಿಸದೆ ಯಾನ ಮಲ್ತಿನ ಧರ್ಮತ್ತವು ಮಾತ ಎತ್ತೋ ಒಂಜಿ ಲಕ್ಷ ಜನ ಇನ್ನು ಮೆಚ್ಚಿದ ನೋಟದ ಮಾಲೆನ ಮಾತ ಎಂಕೆ ಕೊರ್ತಿರು ಅವೆನ್ನ ಪುಣ್ಯ ದಿನ ಒಂದು ಏನು ಯೋಚನೆ ಮಲ್ತದೆ
2: ಯಕ್ಷರಂಗಡು ಮೆನ್ಕೊಡಂಡ ಕೆಲವತ್ತ ಮಲ್ಲ ಮಲ್ಲ ಕಲಾವಿದರು ನೋಡು ಪಾತ್ರ ಮಲ್ಪನ ಗೊಂಜಾತ್ ಉಡಲ್ಡು ಪೋಡಿಗೆಪ್ಪುನು ಅಂಚಿನದಲ್ಲ ಮಲ್ಲ ಕಲಾವಿದನೊಟ್ಟಿಗೆ ಪಾತ್ರ ಮಲ್ತಿನ ಒಂಜೆ ಒಂಜಾತ್ ಮೋಕ್ಯದ ಒಂಜಿ ಪ್ರೀತಿದ ಕ್ಷಣಕುಲದಲ್ಲ ಉಂಡ ಒಂಜಿ ಮಲ್ಲ ಕಲಾವಿದನೊಟ್ಟಿಗೆ ಪಾತ್ರ ಮಲ್ತಿನ ಒಂಜಿ ತೃಪ್ತಿ ಇರೋ ಖುಷಿ ಆಯ್ನ ಒಂಜಿ ಸಂಗತಿ ಉಂಡ
3: ಖಂಡಿತ ಉಂಡು ಅರುವ ಕೊರಗಪ್ಸಿಟ್ರು ಅರ್ನ ಅರ್ನ ಒಂಜನ್ ನಂಬರ್ತ ಪೆಟ್ಟಿಗೆ ಕರ್ನಾಟಕ ಮೇಳೋಡು ಅಪಗ ಯನ್ ಅರ್ನೊಟ್ಟಿಗೆ ವೇಷ ಮಲ್ಪೇರ ಆರೇ ಪಂಡೊಂದಿತ್ತೀರಿ ಎನ್ನೊಟ್ಟಿಗೆ ವೇಷ ಮಲ್ಪನ ಮರೆಯ ದಾಲ ತೊಂದರೆಜಿ ಯಾನಿಕ ರಂಗಸ್ಥಲೊಟ್ಟೆ ಬುಡಿತನ ಲೆಕ್ಕ ಪಂಡದ ಕೊರಪೆಂದ ಅವು ನಿಜವಾದಲ್ಲ ಅಂದ ಒಂಜಿ ಹಿರಿಯ ಕಲಾವಿದನೊಟ್ಟಿಗೆ ಒಂಜಿ ವೇಷ ಮಲ್ತದ ದುಂಬು ಪೋಡುನಂಡ ಒಂಜಿ ಭಾಗ್ಯೊಲ ಪೋಡು ಬುಕ್ಕ ಮಸ್ತ್ ಉಡಲ್ಡು ಪೋಡಿಗೆ ಪೋಡು ಆ ಪೋಡಿಗೆ ಇತ್ತನ ಮಾತ್ರ ಯಾಕೆ ಕಲಾವಿದರ ಸಾಧ್ಯ ಉಂಡು ಪಣಪಣಗೆ ಯಾನೈಕ್ ಸಾಕ್ಷಿ ಆದುಲ್ಲೆ ಅರ್ನ ಒಟ್ಟಿಗೂ ಪೋಯಿ ನಡೆದ ಬುಕ್ಕ ಸರಪಾಡಿ ಅಶೋಕ್ ಶೆಟ್ರಿಂಕ್ ತಿಕ್ಕಿರು ಆರ್ನಲ್ಲ ಅಂಚನೆ ಎದುರಿಟ್ಟು ನಿರ್ಪಿರು ಅವು ಸರಿಯಾದಜಿ ಮರೆ ಅಂದು ಅವಿಡ್ದ ಬಕ್ಕಾರು ಬೆರಿ ಪೊಟ್ಟುತು ಪಣ್ತೀರು ಎಡ್ಡೆ ಆತಂಡ್ರೆ ಯಾ ನಿಕ್ ದಯಪಂಡ ನನ್ನ ಕಲ್ಪಿರ ನಿಕ್ಕಲು ಉಂಡು ಪಣಪಣ ಅಂಚಿರ ಕಾರ ನಡೆದು ನಿಕ್ಕ ನೇರನ್ನ ಅಂತ ಪಂಡೇರು ಸತ್ಯ ನೀವು ಅಂಚಾತ್ ಮಸ್ತ್ ಪೋಡಿಗೆ ಏರೆಗೆ ಉಂಡು ಆಯ ಕಲಾವಿದೆ ಅಪ್ಪ ಅನ್ಪಣವು ಸತ್ಯ
2: ಒಂದು ವೇಳೆ ಯಕ್ಷಗಾನ ಕಲಾವಿದರ ಆಯರಿ ಇಜ್ಜಿ ಪಂದಾಂಡ ಬೇತೆವು ಕೆಲಸ ಬೇತೆವು ದಾದಾ ಆಲೋಚನೆ ಇತ್ತು ನೀರಿಗೆ ದಾದಾ ಆವಡು ಪಂದು
3: ನನ್ನ ತುಂಬಕ್ಕೆ ಅಂಚಿತ್ತನ ಒಂಜಿ ಇತ್ತಣ ನಡೆದಾಲ ಮಲ್ಪಿಲೆಕ್ಕ ಅಜ್ಜಿ ಅಂಚಂದ ಯಾನ ಕಲ್ತನವೇ ವೃತ್ತಿ ಒಂಜುಂಡು ಯಕ್ಷಗಾನದ ಮಣಿ ಸಾಮಾನು ಮಲ್ಪಣ ಆಯ್ತ ಪರಿಕರ ಪೂರ ತಯಾರು ಮಲ್ಪೆ ಇತ ಕಟೀಲು ಆಜನೆ ಮೇಳ ಉಂಡು ಆಜಿ ಮೇಳತಲ ಮಣಿ ಸಾಮಾನು ಪಂಡ ಕಿರೀಟ ನೆನ ಮತ್ತು ಪುಲ್ಲೊಂದುಳ್ಳೇನು ಎನ್ನು ಒಟ್ಟುಗು ಮಸ್ತ್ ಪದ್ನಾಜಿ ಜನಕುಲುಲ್ಲ ಆಯ್ತು ಮಲಮಲ್ಲ ಯಕ್ಷಗಾನ ಕಲಾವಿದರಿ ಮಾತ ಪಣಪಣದಂಡ ಕಟೀಲು ಮೇಳದ ಪ್ರತಿ ಕಲಾವಿದರಲ್ಲ ಒಂದು 15 ಜನ ಕಟೀಲು ಮೇಳದ ಕಲಾವಿದರು ಅಂಡ ಯಾನು ಉರಿ ಬೇತೆ ಮೇಳದೆ ಅಂಚಂದ ಹಿಂಗೆ ಕೌತಿಕ್ಕನ ಭಾಗ್ಯ ಅಂಚ ಕಟೀಲು ಮೇಳದ ದನಿಕಲಾಯಿನ ದೇವಪ್ರಸಾದ್ ಕಲ್ಲಾಡಿ ದೇವಪ್ರಸಾದ್ ಶೆಟ್ರು ಹಿಂಕೈನ ಎನ್ನ ಎಡ್ಡೆಪ್ಪನ ತೂದು ಎನ್ನ ಬಡತನನ್ನು ತೂದು ಹಿಂಗೆ ಆ ಬೇಲೆಯನ್ನು ಕೊರ್ತಿರು ಆಯ್ತು ಸಂತೋಷ ಪಡೆತೆ ಆಯ್ತು ಮಸ್ತ್ ಹಿಂಗೆ ಸಂಬಳ ಮಂತ ಕೊಡ್ತೀರಿ ದಾಲ ತಂದರೆ ಜಂದ ಬೇನೊಂದುಲ್ಲೆ ಒಂದು ವೇಳೆ ಅವು ಉಂತುಣೇ ಪಂದಾಂಡ ದುಂಬುದಾನೆ ಮಲ್ಪಡು ಒಂದು ಆಲೋಚನೆ ಮಂತನ ಮಾತ ಬೇಲೆ ಎಲ್ಲ ಗೊತ್ತು ಹಿಂಗೆ
2: ಯಕ್ಷಕನ ಕಲಾವಿದರ ಅವಳು ಬೇತೆ ಒವ್ಯ ಕಲಾವಿದೆ ಅವಳು ರಂಗೋಡು ಮಲ್ಲ ರಾಜ ಅದು ಮಲ್ಲ ಆಸ್ತಿ ಬದುಕು ಬರೋಪುಂಡು ಆಂಡ ಇಲ್ಲಡ ಪೋನಗ ಬಡಪತ್ತು ಇಲ್ಲದುಲ್ಲ ಇಪ್ಪುಂಡು ಒಂಜಿ ಹೊರವರ ಒಂಜೊಂಜಿ ಪುಂಡಿ ನುಪ್ಪುಗಳ ತಾತೋರ ಬರ್ಪಿನಂಚಿನ ದಿನಲ ಒಪ್ಪುಂಡು ಇರಿನ ಒಂಜಿ ಯಕ್ಷಗಾನ ರಂಗಗೂ ರಂಗದ ಈ ಬೇಲೆಗೆ ಇಲ್ಲದಕ್ಕಿನ ಪ್ರೋತ್ಸಾಹ ಎಂಚೈತೆ
3: ಇಲ್ಲದಕ್ಕಿನ ಮಸ್ತ್ ಪ್ರೋತ್ಸಾಹ ಇತ್ತು ಎನ್ನಜ್ಜಿ ಮಂಜಪ್ಪ ಪೂಜಾರಲ್ಲಿ ಏನನ ಯಕ್ಷಗಾನ ಕಡ ಪಡ್ದಿರು ಆರು ಬೂಡಿತ್ತನಾತ ಏನನ ಬೆಂದದ್ದು ಎಂಕ ಆ ಪುರ್ತುಡು ಯಾನು ಮೇಳೋ ಬರ್ಪಣಂಚಿರ ಪುರ್ತುಡು ಬಾಲಕಲಾವಿದೆ ಪಂಡಪಗ ಸಂಬಳದಾಲಜ್ಜಿ ಅಪ್ಪಗ ಏನನ್ನು ದುಂಬು ಪೋಲ ಮಗ ಅಂದು ಕಡಪಡ್ನಾರ ಆರು ಅವೇಡ್ದ ಬುಕ್ಕ ಯಾನ ಆರು ಅವೇ ತಿಮ್ಮಪ್ಪ ಗುಜರಾನ್ರೆ ಏನ ಇಲ್ಲಡೆ ಏನು ಬದುಕನ ಹಿಡ್ದಾರ ಎಂಕೈಟ ತತ್ಪರ ಆಯ್ಜಿ ಸಂತೋಷಡ ದಿನ ಕರೆಂಡು ಬುಕ್ಕ ಯಕ್ಷಗಾನೊಡ್ಡು ಈತಂಡ ಬೆಂದನೆಗೆ ಇಂಕ ಫಲ ತಿಕ್ಕು ಪನ್ಪನಂಚಿನ ಆಸೆ ಫಲ ತಿಕ್ಕುತ್ತೆ ಇಂಕ ಬೋಡಿತ್ತನಾತ್ ಅಂಚಾತ ಇಟ್ಟು ಇನಿ ಮುಟ್ಟಲ್ಲ ಬೆಂದೊಂದುಳ್ಳೆ ಬುಕ್ಕ ಬುಕ್ಕ ಕಾಲದ ದೋಷನ ಕಾಲದ ವೈಪರ್ಯತನ ಅದನ್ನು ಗೊತ್ತಿಜ್ಜಿ ಅಂಚಿತ್ತನ ಒಂಜಿ ಬತ್ತಣ ನಂಡದ ಅಲ್ಲ ಮಲ್ಪೇರ ಸಾಧ್ಯ ಅಂಚೆ ಈತನ ಇತ್ತನಿಗೆ ಇಂಕ ಸಂತೋಷ ತಿಕ್ಕತ್ತೆ.

0: ಯಕ್ಷಗಾನ ಪಂಡ ಭಾರಿ ಒಂಜಿ ಊರು ದಕ್ಕಲೆಗೆ ಒಂಜಿ ಯಕ್ಷಗಾನ ಮೇಳದಕ್ಕಲೆ ಬತ್ತು ಒಂಜಿ ಆಟ ಗುಬ್ಬವನಿ ಪಂಡ ಗೊಬ್ಬುನಿ ಪಂಡ ಒಂಜಿ ಊರುಡು ಒಂಜಿ ಪರ್ಬ ಆಯ್ಲಕ ಒಂಜಿ ಜಾತ್ರೆ ಆಯ್ಲಕ ಇತ್ತೆ ಇತ್ತೆ ಆ ಒಂಜಿ ದುಂಬುದ ಒಂಜಿ ಯಕ್ಷಗಾನದ ಅಂಚಿನ ಒಂಜಿ ಯಕ್ಷಗಾನ ಪ್ರೀತಿ ಮಲ್ಪುನ ಮೋಕೆ ಮಲ್ಪುನ ಜನಕುಲು ಕಮ್ಮಿ ಆತೀರಿ ಯಕ್ಷಗಾನದ ಒಂಜಾತ್ ಜನ ಬರ್ಪಿನೆಲ್ಲ ಕಮ್ಮಿ ಆತೀನಿ ತುಂಬುದ ಪಿರಾಕದ ಈರ್ನ ಒಂಜಿ ಜೀವನ ಸುರು ಮಲ್ಪುನಾಗ ಯಕ್ಷಗಾನ ರಂಗೋಡು ಈರ್ ಈರ್ ಪದ್ಯ ದಿನಾಗ ಅಪ್ಪಿನ ಇತ್ತಿನಂಚಿನ ಒಂಜಿ ಯಕ್ಷಗಾನದ ಮೋಕೆ ಇತ್ತದ ಜನಗಳಿಗೆ ಒಂದು ಕಮ್ಮಿ ಆತನ ಪಂಡ ಇರೇಗ ಎನ್ನುಂಡ ಇಂಚ
1: ಖಂಡಿತ ಖಂಡಿತ ಅಪಗವೇ ಸಂತೋಷ ಇತ್ತೆಂದೇ ಸಂತೋಷ ಆನಿತ ದಿನಟ್ಟು ತೂಟೆ ಕಟ್ಟಂತು ಒಂಜಿ ಯಕ್ಷಗಾನ ತೂಯರ ಉಲ್ತುಲ್ತು ನಡತದ ಬರ್ಪಿದರು ಅಂಡ್ ಇತ್ತೆ ನಡತದ ಬರೋಡ ಇನ್ನು ಪ್ರಮೇಯದ ಆಲ ಬರ್ಪುಜಿ ನರಮನೆಗೆ ಅಕ್ಕಲಕ್ಕಲ್ಟ ಪೂಡಿತನ ವ್ಯವಸ್ಥೆ ಇಪ್ಪುಂಡು ಅಂಚದ ಬರ್ಪಿರ ಅಂಡ ಪುಲ್ಯಮುಟ್ಟ ನಿದ್ರೆ ಕಜೇರು ವಿರೋಂದು ಕೇಂಡ ನಂಡ ಕೆಲವು ಇತ್ತೆದ ತುಳು ಪ್ರಸಂಗಕ್ಕೆ ಬಿಡೋದು ತುಳುಕ ಆದ್ಯತೆ ಕೊರಡು ಬಂದ್ಬಿಡ ದಿಕ್ಕ ಬಿಡೋದು ತುಳು ಪ್ರಸಂಗ ಭಾರಿ ಹಿಟ್ಟ ಇನ್ನು ಯಥೋ ಪ್ರಸಂಗಗಳುಲ್ಲ ಅಂಚನೆ ಅಂಚಿತ್ತನ ಪ್ರಸಂಗಗಳನ್ನು ಪೂರ ಒಂತೆ ಬರ್ತು ತೂಪೆ ಮಾರೆ ಎಂದು ಪಂಡಿತ ರಾತ್ರಿ ಪುಲ್ಯಮುಟ್ಟ ತೂಯಿನ ಜನಕುಲುಲ್ಲರು ಐಕ್ಯ ಪ್ರಸಂಗನೇ ಸಾಕ್ಷಿ ಬುಕ್ಕ ಆ ಮೇಳೋಡಿತನ ಕಲಾವಿದರಲ್ಲ ಐಕ್ಯ ಸಾಕ್ಷಿ ಅದುಳ್ಳಿರು ಅಂಚಾತ್ ಆ ಪುರ್ತುಡು ಅವು ಎಡ್ಡೆ ಅಂಡ ಈ ಪುರ್ತುಡು ಒಂದು ಎಡ್ಡೆ ಸಂತೋಷ ಅಂದು
0: ಇದೆ ಇರು ತುಳುತ್ತ ಒಂಜಿ ಯಕ್ಷಗಾನದ ಬಗ್ಗೆ ಪಂಡರು ದುಂಬುಪುರ ಒಂಜಿ ಕಾಲ್ಪನಿಕ ಯಕ್ಷಗಾನಲು ತುಳುತ್ತ ಒಂಜಿ ಕೆಲವಾತ ಕಾಲ್ಪನಿಕ ಯಕ್ಷಗಾನ ಉಳಿತ ಕೋಟಿ ಚೆನ್ನೈ ಪನ್ಪಿನ ಒಂಜಿ ಬೇತೆ ಮಾತ ಯಕ್ಷಗಾನ ಉಳಿತ ಆಂಡ ಇತ್ತೆ ಇತ್ತೆ ಒಂಜಿ ದೈವದ ಬೇತೆ ಬೇತೆ ನಮ್ಮ ಕಲ್ಲುಟ್ಟಿನ ಕಲ್ಕುಡನ ಅದುಪು ಅತ್ತನಾಂಡ ಕೊರಗಜ್ಜನ ಬಗ್ಗೆ ಅಂಚನೆ ಬೇತೆ ಬೇತೆ ದೈವದ ಬಗ್ಗೆ ಮಾತ ಯಕ್ಷಗಾನ ಉಳಿತೆ ಬರೋದಿಲ್ಲ ಒಂಜಿ ದೈವದ ಬಗ್ಗೆ ಈ ನಮ್ಮ ತುಳುನಾಡ ಒಂಜಿ ಆರಾಧ್ಯ ದೈವಕಲ ಬಗ್ಗೆ ಒಂಜಾತ ಯಕ್ಷಗಾನ ಹೊಸತ ಯಕ್ಷಗಾನ ಪ್ರಸಂಗಗಳು ಬಕ ಒಂಜಿ ಆಯಾ ಕ್ಷೇತ್ರದ ಮಹಾತ್ಮೆಯಲ್ಲಿ ಮಾತ ತಿರಿಪಾವನ ಹೆಚ್ಚಿನ ಯಕ್ಷಗಾನ ಪ್ರಸಂಗಗಳು ರಚನೆ ಆವೊಂದುಂಡು ದಾದ ಪನ್ಪರು ಒಂಜಿ ತುಳುನಾಡದ ಒಂಜಿ ಕಮ್ಮೆನ ಒಂಜಿ ಪರಡವನ್ನ ಪಸರವನ್ನು ಒಂಜಿ ಬೇಲೆ ಹಿಂದೆಟ್ಟು ಆವೊಂದುಂಡು ದಾದ ಪನ್ಪರ್
1: ಎಡ್ಡೆ ವಿಷಯ ದಯಪಂಡ ಧರ್ಮನು ಸಾರೋಡು ನಮ್ಮ ಧರ್ಮನು ನಮ ರಕ್ಷಣೆ ಮಲ್ಪಡು ಧರ್ಮ ನಮನ್ ರಕ್ಷಣೆ ಮಲ್ಪಡು ಅಂಚಂದು ಧರ್ಮನು ನಂಕ ರಕ್ಷಣೆ ಮಲ್ಪಿರ ಸಾಧ್ಯ ಉಂಡ ಬಂಡ್ಲೆ ಧರ್ಮ ನಮನೇ ಕಾಪಾಡುತ್ತಂದೆ ಧರ್ಮನು ನಂಕ ಕಾಪಿರ ಸಾಧ್ಯ ಅಜ್ಜಿ ಅಂಚಂದ ಐಕ ಅಶ್ಲೀಲತೆ ಆವಂದಿಲೆಕ್ಕ ಒಂಜಿ ಇತೆ ತುಳುನಾಡ ಬಲಿ ಅಂದ್ರೆ ಅಥವಾ ಒಂಜಿ ಧರ್ಮ ದೈವ ಕೊಡ ಮನಿತಾಯ ಇಂಚಿನ ಪುರುಂಡು ದೈವಲೆಗ್ ಒಂಜಿ ಅಪಚಾರ ಆವಂತಿಲೆಕ್ಕ ದೈವಲಿನ ಪುಗರ್ತೆ ಅಟ್ಟು ಅಪಂಡ ಪುಗರೊಡಂದತ್ತು ದೈವಲು ಇಂಚಿನವೇ ಜಾಗಿಡು ಇಂಚನೇ ಇಪ್ಪು ಅಂದ್ ಬಂಡತ್ ಐಕ ಗೊತ್ತುಪ್ಪುಂಡು ಐನ ಮಲ್ಪುರು ಅಂಡ ಕೆಲವು ಜನ ಐಡ್ತು ದುಂಬು ಪಾಯರ ತೂಪಿರ ಅವು ಒಂಜಿ ಬೇತೆ ಅವು ಅಶ್ಲೀಲ ಪಾತ್ರ ಬಲ್ಲಿಂದಿ ಅನ್ಪ ಅನ್ಪನು ಬುಕ್ಕ ರಂಜನೆಗೆ ಬಡತ ಪನ್ಪಿರದಾಯ್ತನ ಗೊತ್ತಿಜ್ಜಿ ಅಂಡ್ ಅಂಚಿ ನೇನು ಆವಂತೆ ದೈವ ದೇವರನ ಕಾರಣಿಕ ಸತ್ಯ ಒಂದು ತೆರಿಪಾದ ಅವೇ ಧರ್ಮಂದು ಸಾರನವೇ ಸಾರ್ಥಕ
0: ಇದೆ ಈ ಯಕ್ಷಗಾನ ರಂಗ ಪಣ್ಣಗ ಬೇತೆ ಬೇತೆ ಜನಕ್ಕೇನು ನಮ್ಮ ಖುಷಿ ಪಡೆಯಬೇಡ ಈ ಪಣ್ಲಕ್ಕನೆ ದೈವದ ಬಗ್ಗೆ ಒಂಜಿ ಕತೆ ಪಣ್ಣಗ ಐಕ ಒಂಜಾತ ಹಾಸ್ಯ ಎಲ್ಲ ಬೋಡ ಅವಪಂಡ ಅಲ್ಪ ನಿಜವಾದ ಇಜ್ಜಿ ಪಂದಲ್ಲ ಆ ಕತೆ ಕೊಂಚೂರು ಒಂಜಿ ಹೊಸ ರೂಪ ಕೊರ್ಪಿಲಕ ಜನಕ್ಕೆ ಜನ ಮೆಚ್ಚಿಗೆ ಆಪಿಲಕ ಕೊರ್ಪಿನ ಕೆಲವು ಸರ್ತಿ ಇಂಚಿನ ಅತಿರೇಕ ಆಪುಂಡು ಮನಪಿನ ಒಂಜಿ ಮನಸ್ಸುಗಳ ಆಪುಂಡು ಆಂಡ ಒಂದೇನು ಗುಡಿಯರ್ಲತ್ತು ಪತ್ತೇರ್ಲತ್ತು ಮನಪಿನ ಒಂದು ಸಂಗತಿ ಯಕ್ಷಗಾನ ರಂಗಡು ಮಾತಲ ರಸಭಾವ ರಸಕ್ಕಲು ಬೋಡಾಪುಂಡು ಅದೇ
1: ಅಂದ ಈ ಪ್ರಪಂಚಡು ಓ ಎಡ್ಡೆ ಅಂದ ಕೇಂಡ ಅವೇನು ಹಾಳಂದು ಪಣಪಿರು ಒಬ್ಬ ಹಾಳಂದು ಕೇಂಡ ಅವೇನು ಎಡ್ಡೆ ಅಂದು ಪಣಪಿರು ಆಂಡ ಪ್ರಚಲಿತವಾಯಿನಂಚಿರ ಈ ಪ್ರಪಂಚೋಡು ಪ್ರತಿಯೊಂಜಿಲ ಬೋಡು ಪ್ರತಿಯೊಂಜಿಗ್ಲ ಆದ್ಯತೆ ಕೊರ್ಪಿರು ಅಂಚಂದು ಯಕ್ಷಗಾನನು ಯಕ್ಷಗಾನ ಮಿತ್ತು ಉತ್ತುಂಗ ಶಿಖರಡುಂಡಿತೆ ಅವೇ ತುಳು ಯಕ್ಷಗಾನ ಪೌರಾಣಿಕ ಲಾತೆ ಉಂಡೋಯ್ತ ಪೌರಾಣಿಕ ಯಥೋ ಮೇಳದಾಗ್ಲಿ ಪೌರಾಣಿಕನೇ ಗೊಬ್ಬಂದುಳ್ಳಿರು ಐಕೊಂಜ ಆತ ಜನ ಅಂಚಪೋಂದುಳ್ಳಿರು ತುಳು ಪ್ರಸಂಗನೇ ತೂಗೋಡಂದು ಅನ್ಪಣಗ್ಲ ವೇತೋ ಜನ ಉಳ್ಳಿರು ಮಾತಲೈತಂಡ ರಸ ನಿಜವಾಯಿನಂಚಿನ ಒಂಜಿ ಸ್ತ್ರೀವೇಷ ಬೋಡು ಐಕ ಸರಿಯಾನ ಸ್ತ್ರೀವೇಷ ಬೋಡು ರಾಜವೇಷ ಬೋಡು ಹಾಸ್ಯ ಬೋಡು ಮಾತಲ ಪ್ರಧಾನನೆ ಹೆಚ್ಚಿಗೆ ಇರಬಲ್ಲಿ ಪ್ರತಿಯೊಂಜಿಲ ಅಂಚಂದಿತ್ತಂಡ ಅವು ಶಾಶ್ವತವಾದ ಊರಿಪ್ಪನಂಚಿನ ಬದುಕು ನನದುಂಬುಲ ಅವು ಉತ್ತುಂಗ ಶಿಖರನು ಏರ್ನೊಂಚಿನವೇ ಯಕ್ಷಗಾನ ಅವು ನಿಜವಾದ ಎಡ್ಡೆನೆ ಅಂಚನೆ ನಡತೊಂದಿತ್ತಂಡ ಮಾತರಗಳ ಎಡ್ಡೆ ನಮ್ಮ ಕೇರ್ ನಕ್ಲೆಗಳ ತೂಪು ನಕ್ಲೆಗಳ ಪೂರ ಎಡ್ಡೆ ಅಂದ ನನ್ನ ಅಭಿಪ್ರಾಯ
0: ಈರು ಒಂಜಿ ಕಲ್ಪಾಯಿನ ಜೋಕುಲು ಈರು ಯಕ್ಷಗಾನ ಕಲ್ಪಾಯಿನ ಜೋಕುಲು ಇಟ್ಟು ಇರೇಗ ಒಂಜಿ ಖುಷಿ ಕೊರ್ಪಿನ ಒಂಜಿ ದಾದನ ಪ್ರತಿಭೆ ಉದಿತ್ತೊಂದು ಬೈದಿನ ಉಂಡ ಏರಾಂಡ ನೆನಪಲ್ಪಿನ ಉಂಡ
1: ಏನು ಕಲ್ಪಾಯಿನ ಅಂಚಿರ ಜೋಕುಲು ಮಸ್ತು ವೇಷ ಮಲ್ತೊಂದುಳ್ಳಿರುತ್ತೆ ಅಂಡ ಕೆಲವು ಒಂಜಿ ದಿವಾಕರ ಮಣಿಯನ ಇಂದುವರಿಯನ್ನ ಪಟ್ಟದ ಶಿಷ್ಯಾಯಿ ಬೆಳ್ಳಾರೆ ಕಾಲೇಜ್ ಇಟ್ಟು ಕಲ್ಪ ಹೊಂದಿತ್ತೆ ಆ ಪುರ್ತುಡು ದಿವಕರಮಣಿ ಅನಿ ಬಂದ್ಪಣ ಒಂಜಿ ಹುಡುಗಿಯನ್ನು ಒಟ್ಟಿಗೆ ಮಸ್ತು ಜನ ತೊಟ್ಟು ಗಾಯೆ ಭಾರಿ ಮಿತ್ತು ಪೋಯೆ ಆಯ್ನ ಹಾಸ್ಯ ಕಲಾವಿದೆ ಅತ ಮಲ್ತೆ ಆಯ್ ಕದ್ರಿ ಮೇಳೋಡು ಭಾರಿ ಪುದರ್ನ ಪಡೆ ಆಂಡ ವಿಧಿನ ಕೈವಾಡ ಆಡ್ತಾಯರ ಆಯ್ ಈ ಲೋಕನು ಬಿಡುದು ಪರಲೋಕನು ಸೇರೊಂದೆ ಅಂಚನ ಏನ ಪಟ್ಟದ ಶಿಷ್ಯ ಎಂದು ಪಣೋಳಿ ಅಂಚ ಕೆಲವು ಜನ ಕಟೀಲು ಮೇಳೋಡೆ ಇಲ್ಲ ನನ್ನ ಶಿಷ್ಯರನಾಗ್ಲೆ ಬಣ್ಣದ ವೇಷ ಮಲ್ಪನಕ್ಲಿ ಕೆಲವು ಜನ ಉಳ್ಳೇರು. ಯಶೋಧರ ಪಂಜ ಅಂದ ಬಣ್ಣದವರಿ ಬಣ್ಣದ ವೇಷ ಮಲ್ತೊಂದುಳ್ಳೇರು. ಅಪ್ಪುರ ಏನ ಶಿಷ್ಯರು ಪಕ್ಕ ಕೆಲವು ಮುಲ್ಪ ಇಜ್ಜರು ದೂರ ದೊಡ್ಡ ವೇಷ ಮಲ್ತ ಮಲ್ತೊಂದುಳ್ಳೇರು. ಅವೆಂಕ ಸಂತೋಷ
0: ಈತನೇಟ ಈ ಯಕ್ಷಗಾನ ರಂಗಗಳು ಮಲ್ತಿನ ಕೆಲವಾತ ಒಂಜು ಒಂಜಾತು ಮರ್ಗಿಲಡಿ ಇರು ಬೇಲೆ ಮಲ್ತಿನಾರು ಪಿರ ತಿರುಗಿದ ವರ ತೂಣಗ ಎಂಚ ಈ ಯಕ್ಷರಂಗೋಡು ಈತ ಮಾತ ಸಾಧನೆ ಮಲ್ತೇನ ಪನ್ಪಿನ ಒಂಜಿ ದಾದಂಡ ಇರೆಗ ಒಂಜಿ ಯಾನ್ ಈತ ಮಲ್ತೇನ ಏನಡ್ದು ಈತು ಸಾಧನೆ ಮಲ್ಪೇರ ಸಾಧ್ಯ ಅಂಡ ಪನ್ಪಿನ ಒಂಜಿ ದಾದನ ಒಂಜಿ ಆ ಪಾತೆರಿನ ಉಡಲ್ಡು ಬತ್ತಿನ ಉಂಡ ಮನಸ್ಸಿಡು ಮೂರು ದಿನ ಉಂಡ
1: ಯಾನ್ ಈ ಜಾಗೆ ಬರೋಡನಂಡ ಕಾರಣ ಯಕ್ಷಗಾನನೇ ವಾ ಪದನಾಡು ವರ್ಷೋಡಿ ಯಾನ ಗೆಜ್ಜೆ ಕಟ್ಟದ ಪದ್ಯದೀತೇನೋ ಅವೇ ಇನಿಂಕ ಆರಾಧ್ಯ ಮೂರ್ತಿಯಾದ ಎನ್ನ ಜೀವನನು ಮಿತ್ತುಕೊಂಡಿನಂಚಿನ ಪ್ರಪಂಚವು ಒಂದುಕೆಂಡವು ಯಕ್ಷಗಾನ ಮಾತ್ರ. ಯಕ್ಷಗಾನೋಡು ಕೆಲವು ಜನ ದಾನೆ ಮಲ್ತೆ ಎಂದುಕೆಂಡ ಯಕ್ಷಗಾನೋಡು ದಾಲ ಮಲ್ತು ಜೀವನ ಪಣ್ಪೇರು ಎನ್ನ ಜೀವನ ಅಂಚಾತಜಿ ಯಕ್ಷಗಾನ ಯಾನ ಕಲ್ತು ನಡೆದ ಯಾರ ಆಟೋಡು ಇತ್ತ ನಡೆದ ಆತರ ಇನಿ ಈತ ಮಿತ್ತುವ ಯಾನ ಪೋಯೆ ಮಾತ್ರಲ ಪುಗ್ಗರೊಂದುಳ್ಳೇರು ಮಾತ್ರಲ ಮನ್ನಣೆ ಕೊರೊಂದುಳ್ಳೇರು. ಅವು ಅತ್ತಂದೆ ಕೆಲವು ರಾಜ್ಯ ಮಟ್ಟೋಡು ಏಕಪತ್ರ ಅಭಿನಯ ಮಲ್ತದ ರಾಜ್ಯ ಮಟ್ಟೋಡು ಒಂಜಿ ರಡ್ ರಡ್ ಸರ್ತಿ ಪ್ರಶಸ್ತಿನ ಪುರ ಎಂಕಲ್ನ ಯುವಕ ಮಂಡಲ ಯುವತಿ ಮಂಡಲ ದಗ್ಲೆ ಕೊನತ್ತು ಕೊರ್ತೆ ಅವು ಮಾತಂಕಿ ಯಕ್ಷಗಾನ ಕಲ್ತು ನೆಡ್ತಾರೆ ಇಂಕ ಸಾಧ್ಯ ಅಂಡ ಅಂಚನೆ ಇನಿ ಕತ್ತಲ್ ಸಾರ್ ಪಣಪಣಾರ್ನ ನೇತೃತ್ವಡು ತುಳು ಸಾಹಿತ್ಯ ಅಕಾಡೆಮಿಟ್ ಆರ ಅಧ್ಯಕ್ಷತೆ ಎಂಕಿ ಇನಿ ಮುಲ್ಪಂಜಿ ಸನ್ಮಾನ ಎಲ್ಲ ನಡತಂಡ ಎನ್ನ ಒಟ್ಟುಗು ಒರಿ ಮಿತ್ರೆ ಭಾರೀ ದುಂಬುಡ್ತು ಇತ್ತನಾರು ಸುಬ್ರಹ್ಮಣ್ಯ ಯರ್ಮಾಲ ಪಣಪಣಾರು ಎಂಕ್ಲ ಆನಿಡ್ದು ಇನಿ ಮುಟ್ಟ ಒಟ್ಟುಗೆ ಕಲ್ತೊಂದಿತ್ತ ಇತ್ತ ಕುಡ ಒಟ್ಟುಗೆ ಆಯ ಇನಿ ತಿಮ್ಮಣ್ಣ ವೇದಿಕೆ ಪಣಪಣೆಟ್ ಎಂಕ್ಲಿಕ್ಕೆ ಎರಡು ಜನಕ್ಕೆ ಸನ್ಮಾನ ಅಂಡ ಐಡದ ಮಲ್ಲ ಸೌಭಾಗ್ಯ ಎಂಕ ಬೇತೇಜಿ ಇಂದುವೆ ಎನ್ನ ಜೀವನದ ಒಂಜಿ ಆಧಾರ ಸ್ತಂಭ.
0: ಸರಿ ಗುಡ್ಡಪ್ಪ ಸುವರ್ಣರು ಈರು ಆತು ದೂರೋಡ್ದು ಬೈದಾರು ಪಂಜಡ್ದು ಬತ್ತದ ಇನಿತೈರು ಒಂಜಿ ಪೋಪಿನ ಒಂಜಿ ಇವ್ರಿಗು ಪೋಪಿನ ಒಂಜಿ ಪೊರ್ತುಲ ತುರ್ತುಲ ಇರಗುಂಡು ಆಂಡ ಇನಿತ ಒಂಜಿ ಯಕ್ಷ ಜಾತ್ರೆಡಿರಿಗೆ ಒಂಜಿ ತಮ್ಮನ ಬಲ್ಮನ ಆಯ್ನ ಒಂಜಿ ಭಾರಿ ಕುಸಿತ ವಿಚಾರ ಪನೊಂದುಲ್ಲರು ಇನಿತ ಈ ಬಿನ್ನೆರೆ ಪಾತ್ರೆ ಕತ್ತಡಿ ಇರಡ ಪಾತ್ರೆ ಮಸ್ತ್ ವಿಷಯ ಉಂಡು ವಿಚಾರ ಉಂಡು ಆಂಡ ಇರೆಗ ಇರ್ನ ಪಾತ್ರೆ ನಲ್ಲಾತು ಪಾತ್ರೆರಿಗೆ ಒಂಚು ಒಂಜಾತ ಪೊರ್ತುದ ಅಭಾವ ಇತ್ತಿನ ಎಡದವರ ಇನಿ ಪಾತ್ರಕತ್ತಡಿ ಇರು ಈತು ಇರಿನ ಬಗ್ಗೆ ಒಂಜಾತ ಪರಿಚಯ ಮಲ್ತುಕೊರ್ನಿಗೆ ಇರಿಗ ರೇಡಿಯೋ ಸಾರಂಗದ ಮಾತ ಕೇಳುಗರಿನ ಪರವಾದ ಉಡಲ್ ದಿಂಜಿ ಸುಲ್ಮೇಲು
1: ಸುಲ್ಮೇಲು
0: ಎಂಕ್ಲೇಗೆ ಬಿಡೋದು ಎಂಕ್ಲ ಕೇಳುಗರಿ ಬಿಡೋದು ಒಂಜಿ ಯಕ್ಷಗಾನದ ಒಂಜಿ ಸಂಭಾಷಣೆ ಇರ್ನ ಒಂಜಿ ಪಾತ್ರ ಪುದರ್ ಪೋಯಿನ ಒಂಜಿ ಪಾತ್ರ ಇತ್ತಿನ ಅದೇ ಇರು ಮಲ್ತಿನ ಒಂಜಿ ಮೋಕ್ಯದ ಇರ್ನ ಸಂಭಾಷಣೆ.
1: ಮುಡ ಈ ಸೀಮೆದ ತರೆಪಟ್ಟುಡು ಕುಲ್ಲಿಂಚಿ ಸೂರ್ಯ ದೇವಿರನ ಬುಲ್ಪು ಈ ಭೂಮಿದ ಜನುಕಲಿಗೆ ಮತಿತ ಬಿತ್ತಿನ ಬಿತ್ತುಂಡು ಅಂಚನೆ ಕಿದಿಡುಪ್ಪುನಂಚಿನ ಕಂಜಿ ಪೇರದ ಆಸೆಡ್ ಅಪ್ಪಿನ ಬುಳಿಪುಡು ಲೆಪ್ಪುಂಡು ತೊಟ್ಟಿಲ್ದ ಪುರುಬಾಲೆ ಪೇರದ ಆಸೆಡ್ ಅಪ್ಪಿನ ಬುಳಿಪುಡು ಲೆಪ್ಪುಂಡು ಅಂಚನೆ ಬುಳ್ಳಿ ಮೂಡಿ ಬುಲ್ಪು ಮಲ್ಲಮಾರ್ಪು ಎತ್ತಿರದುಂಬು ಪುಳ್ಯಕಾಂಡಿನ ಲಕ್ಯ ತರಕ ಮೇಕ ನೀಯ ನಂಬಿಂಚಿನ ಅಪ್ಪೆಡ ಇಂಬೂ ಪನ್ಪಿ ಪ್ರಸಾದನ ನಟ್ಟೊಂಡ ನಮ್ಮ ಜೀವನದ ಬಗ್ಗೆ ಎನ್ನಿನ್ನಾಂಡ ದುಂಬುದಾನೆ ಇತ್ತಿನಿಂದ ಪಂಡ ಏರೇನೋ ಅಪ್ಪೆಯಿಂದಲೆತ್ತೋ ಏರೇನೋ ಅಮ್ಮೇರಿಂದಲೆತ್ತೋ ನಮ್ಮ ಜೀವನಡು ಇಂದುವೆ ಆಂಡಲ ಇನಿಕಾನಗ ಪ್ರಪಂಚಡು ಪ್ರತಿಯೂರಿ ನಮ್ಮನ್ನ ಗುರುತಿಸವನಲೆ ಕಾಂಡೆ ಇಂದು ನಂಕ ಸೌಭಾಗ್ಯದ ಮನೆ ಮಾತೆರೆಗಳ ನಮಸ್ಕಾರ ಬರ್ಪೆ
0: ಬಾರಿ ಪೊರುಳುಡು ಗುಡ್ಡಪ್ಪ ಸುವರ್ಣರು ಪಂಜಾಬ್ ಗುಡ್ಡಪ್ಪ ಸುವರ್ಣ ಈ ರೀತಿ ಈ ಪಾತ್ರ ಕತ್ತಡು ಕೇಳುಗೆರೆ ಮೇರಿನ ಒಂಜಿ ಒಂಜಿ ಸಂಭಾಷಣೆ ಕೇಂದ್ರ ಬರ್ತಾರೆ ಇಡೀ ನಿತ್ತ ಬಿನ್ನೆರೆ ಪಾತ್ರಕತೆ ಕಾರ್ಯಕ್ರಮ ಮುಗಿಯುಂಡು ಕುಡಾರ ನನ್ನೊಂಜಿ ಸಾಧಕರನ್ನೊಟ್ಟಿಗೆ ಬಿನ್ನೆರೆ ಪಾತ್ರಕತ್ತೆಡು ತಿಕ್ಕ ಮಾತ್ರೆಗಳ ಸುಲ್ಮೇಲು ಕೇನದೊಪ್ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗು ರಂಗದ ಬದುಕು.
2: ಈತನೇಟ ಬಿನ್ನೆರ ಪಾತ್ರ ಕತೆ ಕೆಂಡರು ನಮ್ಮೊಟ್ಟಿಗಿತ್ತಿನ ಬಿನ್ನೆರು ಪಂಜ ಗುಡ್ಡಪ್ಪ ಸುವರ್ಣ ಹಿರಿಯ ಯಕ್ಷಗಾನ ಕಲಾವಿದರು ಸಸಿಹಿತ್ಲು ಶ್ರೀ ಭಗವತಿ ಮೇಳ ಬಿನ್ನೆರನ ಪಾತ್ರ ಪೈನಾರು ಎಡ್ವರ್ಡ್ ಲೋಬೋ ತೊಕ್ಕೋಟು ಇಡಗ ಈ ಕಾರ್ಯಕ್ರಮ ಮುಗಿಂಡ ಮಾತ್ರೆಗ್ಲ ಸೊಲ್ಮೆಲು ಕೇನದೊಪ್ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗು ರಂಗದ ಬದುಕು.

0: तळो उमळो शीद प्रसार एस सप्टेंबर एक तारखेर सकाळी दावरार आमचे संगे हजर असा निवृत्त शिक्षक आणि नाटक रचपी मनेस्त नॉर्बर्ट मिरांदा कुलशेखर ताचे संगे उलंग फोन करा 6364204949 संख्या ऐकूंक विसरू नका तळो उमळो शीद प्रसार सप्टेंबर एक तारखेर रेडिओ सारंग 107.8 FM ही रंगरंगाळचिनी.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನಂದುಲ್ಲರ್ ನನ್ನ ದುಂಬಗ್ ಕಡಲ ಮಗೆ.

ಈತನೇಟ ಕಡಲ ಮಗೆ ಈ ತುಳು ಸಿನಿಮಾದ ಕೆಲವೊಂಚು ಪದಕ್ಕಲು ಎನ್ನು ಕೇನೊಂದು ಬತ್ತಾರೆ. ಇಡಗ ಈ ಕಾರ್ಯಕ್ರಮ ಮುಗಿಂಡ ಮಾತಿರಿಗ್ಲ ಸೊಲ್ಮೇಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: તાળો ઉમાળો શીદ પ્રસાર યસ સપ્ટેમ્બર એક તારખેર સકાળી દાવરાર આમચે સંગે હાજર આસા નિવૃત્ત શિક્ષક અને નાટક રસપી મનેસ્થ નોર્બર્ટ મિરાંદા કુલશેખર તાજે સંગે ઉલોંગ ફોન કરા 6364204949 સંખ્યા આઈકોંગ વિસરણકા તાળો ઉમાળો શીદ પ્રસાર સપ્ટેમ્બર એક તારખેર રેડિયો સારંગ 107.8 FMR હી રંગ રંગાળચિની.
1: ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನಟ ಕ್ರಿಸ್ಪಿ, ಮನೆಸ್ತ್, ನಾರ್ಬರ್ಟ್ ಮಿರಾಂದಾ, ಕುಲ್ಶೇಖರ್. ತಜೆ ಸಂಗಿ ಉಲಂಗ್ ಫೋನ್ ಕರ 6364204949 ಸಂಖ್ಯೆ. ಐಕೊಂಗ್ ವಿಸರನ್ನ ಕತ್ ತಾಳೋ ಉಮಾಳೋ ಶೀದ ಪ್ರಸಾರ್ ಸೆಪ್ಟೆಂಬರ್ 1 ತರ್ಕೇರ್ ರೇಡಿಯೋ ಸಾರಂಗ್ 107.8 FM ಹಿ

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: તાળો ઉમાળો શીદ પ્રસાર યસ સપ્ટેમ્બર એક તારખેર સકાળી દાવરાર આમચે સંગે હાજર આસા નિવૃત્ત શિક્ષક અને નાટક રસપી માનેસ્થ નોર્બર્ટ મિરાંદા કુલશેખર તાજે સંગે ઉલંગ ફોન કરા 6364204949 સંખ્યા આઈકોંગ વિસરનકા તાળો ઉમાળો શીદ પ્રસાર સપ્ટેમ્બર એક તારખેર રેડિયો સારંગ 107.8 FMR હી રંગ રંગાળછીની
1: ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
6: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
7: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
8: 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
9: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಕಿರ್ಗಿಸ್ತಾನ್ ಪ್ರವಾಸ, ಇಂದು 26ನೇ SCO ಶೃಂಗಸಭೆಯಲ್ಲಿ ಭಾಗಿ. ನವದೆಹಲಿಯಲ್ಲಿ ರಾಷ್ಟ್ರೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ಘಟಿಕೋತ್ಸವದಲ್ಲಿಂದು ಪಾಲ್ಗೊಳ್ಳಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 794ಕ್ಕೆ ಏರಿಕೆ. ಮುಂದುವರೆದ ರಕ್ಷಣಾ ಹಾಗೂ ಶೋಧ ಕಾರ್ಯ. ಮುಂಬೈನಲ್ಲಿಂದು ಜಲಂತರ್ಗಾಮಿ ಬೆಂಬಲ ನೌಕೆ ನಿಪುಣ್ ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಶ್ರೀಲಂಕಾದಿಂದ ಮಹಿಳಾ ಚಾಂಪಿಯನ್ಸ್ ಟ್ರೋಫಿ 2027ರ ಆತಿಥ್ಯದ ಹಕ್ಕು ಹಿಂಪಡೆದ ICC. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2 ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ಕಿರ್ಗಿಸ್ತಾನ್ನ ಬಿಷ್ಕೆಕ್ಗೆ ತಲುಪಿದ್ದಾರೆ. ಕಿರ್ಗಿಸ್ತಾನ್ ಅಧ್ಯಕ್ಷ ಸಾದಿರ್ ಜುಪರೋವ್ ಅವರ ಆಹ್ವಾನದ ಮೇರೆಗೆ ಅಲ್ಲಿ ಆಯೋಜಿಸಲಾಗಿರುವ 26ನೇ ಶಾಂಘೈ ಸಹಕಾರ ಸಂಘಟನೆಯ SCO ಶೃಂಗಸಭೆಯಲ್ಲಿ ಪ್ರಧಾನಿಯವರು ಇಂದು ಮತ್ತು ನಾಳೆ ಭಾಗವಹಿಸಲಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಧಾನಿಯವರನ್ನು ಸಚಿವರ ಮಂಡಳಿಯ ಅಧ್ಯಕ್ಷ ಕಾಸಿಮ್ ಅಲಿಯೇವ್ ಆದಿಲ್ಬೆಕ್ ಅಲೆಶೋವಿಚ್ ಅವರು ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಗೌರವಾರ್ಥ ಕಿರ್ಗಿಸ್ತಾನ್ನ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಶೃಂಗಸಭೆಯ ಜೊತೆಗೆ ವಿವಿಧ ಎಸ್ಸಿಒ ರಾಷ್ಟ್ರಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸುವ ನಿರೀಕ್ಷೆ ಇದ್ದು, ನಾಳೆ ನಡೆಯಲಿರುವ ರಾಷ್ಟ್ರ ಮುಖ್ಯಸ್ಥರ ಪ್ರಮುಖ ಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತಾವು ತೆರಳುವ ಮುನ್ನ ಕಳೆದ ಶನಿವಾರ ಹೇಳಿಕೆ ನೀಡಿದ್ದ ಪ್ರಧಾನಿಯವರು ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳ ಆಧಾರದ ಮೇಲೆ ಪ್ರಾದೇಶಿಕ ದೃಷ್ಟಿಕೋನವನ್ನು ಮುನ್ನಡೆಸಲು ಭಾರತ ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದರು. ಭಯೋತ್ಪಾದನೆ ಪ್ರತೀಕತವಾದ ಮತ್ತು ಉಗ್ರವಾದದಿಂದ ಮುಕ್ತವಾದ ವಾತಾವರಣ ನಿರ್ಮಿಸಲು ಭಾರತವು ಎಸ್ಸಿಒ ಸದಸ್ಯ ರಾಷ್ಟ್ರಗಳೊಂದಿಗೆ ಶ್ರಮಿಸಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದರು. ಈ ಪ್ರವಾಸವು ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರ ಸಹಭಾಗಿತ್ವ ಮತ್ತು ಸಾಂಸ್ಕೃತಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿದ್ದು ಪ್ರಾದೇಶಿಕ ಶಾಂತಿ ಹಾಗೂ ಸಮೃದ್ಧಿಯ ಜಂಟಿ ಗುರಿಗೆ ನೆರವಾಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಸ್ಸಿಒ 25 ವರ್ಷಗಳು ಒಟ್ಟಾಗಿ ಸುಸ್ಥಿರ ಶಾಂತಿ, ಅಭಿವೃದ್ಧಿ ಮತ್ತು ಸಮೃದ್ಧಿಯತ್ತ ಎನ್ನುವ ಧ್ಯೇಯವಾಕ್ಯದಡಿ ಈ ಬಾರಿಯ ಶೃಂಗಸಭೆ ನಡೆಯುತ್ತಿದ್ದು, ಭಯೋತ್ಪಾದನಾ ನಿಗ್ರಹ, ಪ್ರಾದೇಶಿಕ ಸ್ಥಿರತೆ ಮತ್ತು ಗಡಿಯಾಚೆಗಿನ ಭದ್ರತಾ ಬೆದರಿಕೆಗಳ ನಿರ್ವಹಣೆಗೆ ಶೃಂಗಸಭೆ ಆದ್ಯತೆ ನೀಡಿದೆ. ನಾಳೆ ನಡೆಯಲಿರುವ ನಾಯಕರ ಗೋಷ್ಠಿಯಲ್ಲಿ ಬಿಷ್ಕೆಕ್ ಘೋಷಣೆ ಸೇರಿದಂತೆ ಹಲವು ಪ್ರಮುಖ ನಿರ್ಣಯಗಳನ್ನು ಅಂತಿಮಗೊಳ್ಳುವ ನಿರೀಕ್ಷೆ ಇದೆ. ಇದೇ ವೇಳೆ ಪ್ರಧಾನಿ ಅವರು 6ನೇ ವರ್ಲ್ಡ್ ನೊಮ್ಯಾಡ್ ಗೇಮ್ಸ್ ಉದ್ಘಾಟನಾ ಸಮಾರಂಭದಲ್ಲೂ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉಜ್ಬೇಕಿಸ್ತಾನ ತಾಷ್ಕೆಂಟ್ಗೆ ಕೈಗೊಂಡಿದ್ದ 2 ದಿನಗಳ ಅಧಿಕೃತ ಪ್ರವಾಸ ನಿನ್ನೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಈ ಭೇಟಿಯ ವೇಳೆ ಉಜ್ಬೇಕಿಸ್ತಾನ ಅಧ್ಯಕ್ಷ ಶಾವ್ಕತ್ ಮಿರ್ಜಿಯೋಯೇವ್ ಅವರೊಂದಿಗೆ ನಡೆಸಿದ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯ ನಂತರ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ಸಂಬಂಧವನ್ನು ಸಮಗ್ರ ಕಾರ್ಯತಂತ್ರ ಸಹಭಾಗಿತ್ವ ಮಟ್ಟಕ್ಕೇರಿಸಲು ಉಭಯ ನಾಯಕರು ಸಮ್ಮತಿಸಿದ್ದಾರೆ. ಈ ಪ್ರವಾಸದ ಪ್ರಮುಖ ಮೈಲಿಗಲ್ಲಾಗಿ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ನೀಡಿದ ಗಣನೀಯ ಕೊಡುಗೆಯನ್ನು ಗುರುತಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉಜ್ಬೇಕಿಸ್ತಾನ್ನ ಅತ್ಯುನ್ನತ ಗೌರವವಾದ ಆರ್ಡರ್ ಆಫ್ ವಲೈ ದರಾಜಲಿ ದೋಸ್ತಲಿಕ್ ಪ್ರಶಸ್ತಿಯನ್ನು ನೀಡಿ ಅಧ್ಯಕ್ಷ ಶಾವ್ಕತ್ ಮಿರ್ಜಿಯೋಯೇವ್ ಗೌರವಿಸಿದರು. ಈ ಭೇಟಿಯ ವೇಳೆ ನಿರ್ಣಾಯಕ ಖನಿಜಗಳು, ಯುರೇನಿಯಂ, ರಕ್ಷಣೆ, ಡಿಜಿಟಲ್ ಪಾವತಿ, ಶಿಕ್ಷಣ, ಕ್ರೀಡೆ ಹಾಗೂ ಪರಂಪರೆ ಸಂರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 11 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಮುಂಬರುವ ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರವನ್ನು $5 ಬಿಲಿಯನ್ಗೆ ಹೆಚ್ಚಿಸುವ ಗುರಿ, ದೀರ್ಘಾವಧಿಯ ಇಂಧನ ಸಹಕಾರ ಮತ್ತು ರಾಜ್ಯ ನಗರ ಮಟ್ಟದ ಹೆಚ್ಚಿನ ತೊಡಗಿಸಿಕೊಳ್ಳುವಿಕೆಯು ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಮಾತ್ರವಲ್ಲದೆ ಒಟ್ಟಾರೆ ಮಧ್ಯ ಏಷ್ಯಾ ಪ್ರದೇಶದೊಂದಿಗಿನ ರಾಜತಾಂತ್ರಿಕ ಬಾಂಧವ್ಯಕ್ಕೆ ಹೊಸ ವೇಗವನ್ನು ನೀಡುವ ನಿರೀಕ್ಷೆ ಇದೆ. ನವದೆಹಲಿಯಲ್ಲಿ ಇಂದು ನಡೆಯಲಿರುವ ರಾಷ್ಟೀಯ ವಸ್ತ್ರ ವಿನ್ಯಾಸ ತಂತ್ರಜ್ಞಾನ ಸಂಸ್ಥೆ ನಿಫ್ಟ್ನ 2026ನೇ ಸಾಲಿನ ಜಂಟಿ ಘಟಿಕೋತ್ಸವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪಾಲ್ಗೊಳ್ಳಲಿದ್ದಾರೆ. ದೇಶಾದ್ಯಂತ ಇರುವ ಒಟ್ಟು 18 ನಿಫ್ಟ್ ಕ್ಯಾಂಪಸ್ಗಳ ಪದವಿ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಪಯಣದ ಯಶಸ್ವಿ ಮುಕ್ತಾಯವನ್ನು ಸಂಭ್ರಮಿಸಲು ಹಾಗೂ ಪದವಿಗಳನ್ನು ಸ್ವೀಕರಿಸಲು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ದೇಶದ ಫ್ಯಾಷನ್ ಮತ್ತು ಜವಳಿ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಮುಖ ಮೈಲಿಗಲ್ಲಾಗಿರುವ ಈ ಸಮಾರಂಭದಲ್ಲಿ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಕೂಡ ಉಪಸ್ಥಿತರಿರಲಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿರುವ ದಿಢೀರ್ ಪ್ರವಾಹಕ್ಕೆ ಮೃತಪಟ್ಟವರ ಸಂಖ್ಯೆ 794ಕ್ಕೆ ಏರಿದ್ದು ತ್ರಿಶೂಲಿ 3A ಜಲವಿದ್ಯುತ್ ಯೋಜನೆ ಸೇರಿದಂತೆ ವಿವಿಧ ಯೋಜನಾ ಪ್ರದೇಶಗಳ ಸುರಂಗಗಳಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ಶೋಧ ಕಾರ್ಯಾಚರಣೆ ತೀವ್ರಗೊಳಿಸಲಾಗಿದೆ. ಭಾರತ ಮತ್ತು ಚೀನಾ ತಜ್ಞರನ್ನೊಳಗೊಂಡ ರಕ್ಷಣಾ ಪಡೆಗಳು ಸುರಂಗದ ಒಳಗಿರುವವರನ್ನು ಸಂಪರ್ಕಿಸಲು ನಿರಂತರ ಯತ್ನಿಸುತ್ತಿವೆ. ಆದರೂ ಇದುವರೆಗೆ ಒಳಗಿಂದ ಯಾವುದೇ ಸಂಪರ್ಕ ಸಾಧಿಸಲು ಸಾಧ್ಯವಿಲ್ಲ. ನಾಪತ್ತೆಯಾಗಿರುವ ಸುಮಾರು 2,500 ಜನರಲ್ಲಿ 100 ಮಂದಿ ಜಲವಿದ್ಯುತ್ ಯೋಜನೆಗಳ ಉದ್ಯೋಗಿಗಳೇ ಆಗಿದ್ದಾರೆ ಎಂದು ಶಂಕಿಸಲಾಗಿದೆ. ಇದೇ ದುರಂತದಲ್ಲಿ ಟಿಬೆಟ್ನಲ್ಲಿ 16 ಜನರು ಮೃತಪಟ್ಟಿದ್ದು 546 ಮಂದಿ ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಈ ನಡುವೆ ತ್ರಿಶೂಲಿ ನದಿಯಲ್ಲಿ ಉಂಟಾದ ನೀರು ದಿಢೀರ್ ಉಕ್ಕಿ ಹರಿದ ಪರಿಣಾಮ ಮಧ್ಯ ನೇಪಾಳದಲ್ಲಿದ್ದ ತೂಗು ಸೇತುವೆಯೆಂದು ಕೊಚ್ಚಿ ಹೋಗಿದ್ದು ಈ ಸೇತುವೆ ಗುಂಡಕಿ ಪ್ರಾಂತ್ಯದ ಗೋರ್ಖ್ ಜಿಲ್ಲೆಯ ಘ್ಯಾಲ್ಚೌಕ್ ಹಾಗೂ ಪೃಥ್ವಿ ಹೆದ್ದಾರಿಯ ಚರೋಡಿಯನ್ನು ಸಂಪರ್ಕಿಸುತ್ತಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
10: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
11: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
9: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
11: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
9: ಭಾರತೀಯ ನೌಕಾಪಡೆಯ ಮಿಸ್ತಾರ್ ವರ್ಗಕ್ಕೆ ಸೇರಿದ ತನ್ನ 2ನೇ ಡೈವಿಂಗ್ ಸಪೋರ್ಟ್ ನೌಕೆ DSV ನಿಪುಣ್ ಅನ್ನು ಇಂದು ಮುಂಬೈನ ನೆವೆಲ್ ಡಾಕ್ ಯಾರ್ಡ್ನಲ್ಲಿ ಅಧಿಕೃತವಾಗಿ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಗುವುದು. ಈ ನೌಕೆಯ ಸೇರ್ಪಡೆಯಿಂದ ಭಾರತದ ಕಡಲಗಡಿ ಮತ್ತು ಹಿತಾಸಕ್ತಿಯ ಕಡಲ ಪ್ರದೇಶಗಳಲ್ಲಿ ವಿಶೇಷ ಡೈವಿಂಗ್ ಮತ್ತು ನೀರಿನೊಳಗಿನ ವಿಶೇಷ ಕಾರ್ಯಾಚರಣೆಗಳನ್ನು ನಡೆಸುವ ಭಾರತೀಯ ನೌಕಾಪಡೆಯ ಸಾಮರ್ಥ್ಯಕ್ಕೆ ಮತ್ತಷ್ಟು ಬಲ ಸಿಗಲಿದೆ. ವಿಶಾಖಪಟ್ಟಣಂನ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಸಂಸ್ಥೆ ಸಂಪೂರ್ಣ ದೇಶೀಯವಾಗಿ ಈ ನೌಕೆಯನ್ನು ವಿನ್ಯಾಸಗೊಳಿಸಿ ನಿರ್ಮಿಸಿದ್ದು ರಕ್ಷಣಾ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆಗೆ ಇದು ಪ್ರಮುಖ ಮೈಲುಗಲ್ಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಅಮೆರಿಕದ ಸೌತ್ ಕೆರೋಲಿನಾಗೆ ತಲುಪಿದ್ದಾರೆ. ಇಂದು ಮತ್ತು ನಾಳೆ ಆಶ್ ವಿಲ್ಲಿಯಲ್ಲಿ ನಡೆಯಲಿರುವ G20 ಮತ್ತು ಸಂಬಂಧಿತ ಪ್ರಮುಖ ಸಭೆಗಳಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಸೌತ್ ಕೆರೋಲಿನಾಗೆ ಆಗಮಿಸುವ ಮುನ್ನ ಚಿಕಾಗೋದಲ್ಲಿರುವ ಭಾರತೀಯ ದೂತಾವಾಸ ಕಚೇರಿಯಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಹಣಕಾಸು ಸಚಿವರು ಭಾಷಣ ಮಾಡಿದ್ದರು. ಈ ವೇಳೆ ಸಚಿವರು ಸರ್ಕಾರದ ಸಾಲದ ಮಟ್ಟ, ಆರ್ಥಿಕ ಗುರಿಗಳು ಮತ್ತಿತರ ವಿಷಯಗಳ ಕುರಿತು ವಿವರಿಸಿ ಬಹುಪಕ್ಷೀಯ ವ್ಯಾಪಾರ ಚೌಕಟ್ಟುಗಳು ನಿಧಾನಗತಿಯಲ್ಲಿ ಸಾಗುತ್ತಿರುವ ಹಿನ್ನೆಲೆ ಭಾರತ, ಐರೋಪ್ಯ ಒಕ್ಕೂಟ, ಆಸ್ಟ್ರೇಲಿಯಾ, ಯುಎಇ ಹಾಗೂ ಇಎಫ್ಟಿಎ ರಾಷ್ಟ್ರಗಳಂತಹ ಪಾಲುದಾರ ದೇಶಗಳೊಂದಿಗೆ ನೇರವಾಗಿ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಒಪ್ಪಂದಗಳನ್ನು ಮುನ್ನಡೆಸುತ್ತಿದೆ ಎಂದು ಹೇಳಿದರು. ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯ ಆಡಳಿತದಲ್ಲಿ ಅಲ್ಲಿನ ಸರ್ಕಾರದ ಅತಿಯಾದ ಹಸ್ತಕ್ಷೇಪದ ಹಿನ್ನೆಲೆಯಲ್ಲಿ 2027 ನಡೆಯಬೇಕಿದ್ದ ಚೊಚ್ಚಲ ಆವೃತ್ತಿಯ ಮಹಿಳೆಯರ ಚಾಂಪಿಯನ್ಸ್ ಟ್ರೋಫಿ ಸರಣಿಯ ಆತಿಥ್ಯದ ಹಕ್ಕನ್ನು ಅಂತಾರಾಷ್ಟೀಯ ಕ್ರಿಕೆಟ್ ಮಂಡಳಿ ಐಸಿಸಿ ಶ್ರೀಲಂಕಾದಿಂದ ಹಿಂಪಡೆದಿದೆ. ಆತಿಥೇಯ ದೇಶ ಸೇರಿದಂತೆ ಒಟ್ಟು 6 ತಂಡಗಳು ಭಾಗವಹಿಸಬೇಕಿದ್ದ ಈ ಐತಿಹಾಸಿಕ ಪಂದ್ಯಾವಳಿಯನ್ನು ಆಯೋಜಿಸಲು ಶ್ರೀಲಂಕಾಗೆ ಸಜ್ಜಾಗಿತ್ತು. ಐಸಿಸಿಯ ಈ ನಿರ್ಣಾಯಕ ನಿರ್ಧಾರದಿಂದಾಗಿ ಮುಂಬರುವ ಟೂರ್ನಿಯಲ್ಲಿ ಶ್ರೀಲಂಕಾ ಮಹಿಳಾ ತಂಡದ ಭಾಗವಹಿಸುವಿಕೆಯ ಮೇಲೆಯೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ವರದಿಗಳು ತಿಳಿಸಿವೆ. ಮಲೇಷ್ಯಾದ ಸೆರೆಂಬನ್ನಲ್ಲಿ ನಿನ್ನೆ ನಡೆದ 2026 ಸ್ಕ್ವಾಷ್ ಸ್ಪರ್ಧೆಯಲ್ಲಿ ಭಾರತದ ಅಭಯ್ ಸಿಂಗ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ತುವಾಂಕು ಮೊಹಿರಿಜ್ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅಗ್ರಶ್ರೇಯಾಂಕಿತ ಅಭಯ್ ಪಿಎಸ್ಎ ಚಾಲೆಂಜರ್ ಟೂರ್ 15 ಸ್ಪರ್ಧೆಯ ಫೈನಲ್ನಲ್ಲಿ ಚೀನಾದ ಹಾಂಗ್ಕಾಂಗ್ನ 3 ಶ್ರೇಯಾಂಕಿತ ಹೆನ್ರಿ ಲೇಯುಂಗ್ ಅವರನ್ನು 3-2 ಅಂತರದಿಂದ ಸೋಲಿಸಿದರು. ವಿಶ್ವದ 24 ಸ್ಥಾನದಲ್ಲಿರುವ ಅಭಯ್ ಸಿಂಗ್ ಅವರಿಗೆ ಇದು 3 ತುವಾಂಕು ಮೊಹಿರಿಜ್ ಪ್ರಶಸ್ತಿಯಾಗಿದೆ. ಅವರು ಈ ಹಿಂದೆ 2022 ಮತ್ತು 2024 ಪಂದ್ಯಾವಳಿಯನ್ನು ಗೆದ್ದಿದ್ದರು. 2026 ಐಚಿ ನಗೋಯಾದಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗಾಗಿ ಅಭಯ್ ಭಾರತೀಯ ಸ್ಕ್ವಾಷ್ ತಂಡದ ಭಾಗವಾಗಿದ್ದಾರೆ. ಭಾರತದ 20 ವರ್ಷದೊಳಗಿನ ಪುರುಷರ ರಾಷ್ಟ್ರೀಯ ಫುಟ್ಬಾಲ್ ತಂಡವು ಇಂದು ತಾಷ್ಕೆಂಡ್ನ ದೋಸ್ತ್ಲಿಕ್ ಕ್ರೀಡಾಂಗಣದಲ್ಲಿ ಸಿರಿಯಾ ವಿರುದ್ದ ಎಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಚೀನಾ 2027 ಅರ್ಹತಾ ಪಂದ್ಯಗಳ ಅಭಿಯಾನವನ್ನು ಪ್ರಾರಂಭಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಕಿರ್ಗಿಸ್ತಾನ್ ಪ್ರವಾಸ, ಇಂದು 26 ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗಿ. ನವದೆಹಲಿಯಲ್ಲಿ ರಾಷ್ಟೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ಘಟಿಕೋತ್ಸವದಲ್ಲಿಂದು ಪಾಲ್ಗೊಳ್ಳಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 794 ಏರಿಕೆ. ಮುಂದುವರೆದ ರಕ್ಷಣಾ ಹಾಗೂ ಶೋಧ ಕಾರ್ಯ. ಮುಂಬೈನಲ್ಲಿಂದು ಜಲಂತರ್ಗಾಮಿ ಬೆಂಬಲ ನೌಕೆ ನಿಪುಣ್, ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಶ್ರೀಲಂಕಾದಿಂದ ಮಹಿಳಾ ಚಾಂಪಿಯನ್ಸ್ ಟ್ರೋಫಿ 2027 ಆತಿಥ್ಯದ ಹಕ್ಕು ಹಿಂಪಡೆದ ಐಸಿಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12
12: ಕೇಳುಗರೆ, ಇದೀಗ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಪ್ರಸಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ತಜ್ಞರು ವೇದ ಆರೋಗ್ಯ ಕೇಂದ್ರ ನಿಸರ್ಗಮನಿ ಸಿರ್ಸಿ, ಇಲ್ಲಿನ ತಜ್ಞ ವೈದ್ಯರಾದ ಡಾಕ್ಟರ್ ವೆಂಕಟರಮಣ ಹೆಗ್ಡೆ.
13: ತರಂಗ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗ್ಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ. ನಿಸರ್ಗಮನೆ ಒಬೆಸಿಟಿ ಕ್ಲಬ್? ಹೌದು, ನಿಸರ್ಗಮನೆ ಒಬೆಸಿಟಿ ಕ್ಲಬ್ಗೆ ಅನೇಕರು ಜಾಯಿನ್ ಆಗಿದ್ದಾರೆ. ಅವರು ತೂಕವನ್ನು ಕಡಿಮೆ ಮಾಡಿಕೊಂಡಿದ್ದಾರೆ. 5 kg, 6 kg, 7 kg, 8 kg, 9 kg, 10 kg ವರೆಗೂ ತೂಕ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಇದು ಸಾಧ್ಯ ಆಗಿರೋದು ಅವರ ಮೋಟಿವೇಶನಿಂದಾಗಿ, ಅವರ ಒಂದು ಛಲದಿಂದಾಗಿ ಸಾಧ್ಯ ಆಗಿದೆ. ಸೊ ಅದಕ್ಕೆ ನಾವು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೇವೆ. ನಮ್ಮ ತಜ್ಞ ವೈದ್ಯರು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಆದಮೇಲೆ ನಿಮಗೆ ನಮ್ಮ ವೈದ್ಯರ ತಂಡ, ಎಸ್ಪೆಷಲಿ ಡಾಕ್ಟರ್ ಭುವನೇಶ್ವರಿ, ಡಾಕ್ಟರ್ ಅನಘ ಹಾಗೂ ಡಾಕ್ಟರ್ ಜಿನು ಆಂಟೋನಿ ಅವರು ಮಾರ್ಗದರ್ಶನವನ್ನು ಕೊಡ್ತಾರೆ. ಆ ಮಾರ್ಗದರ್ಶನವನ್ನು ಪಡ್ಕೊಂಡು ಮನೆಯಲ್ಲಿಯೇ ಕುಳಿತು ವೇಟನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇದು ಒಂದು ವಿಭಾಗ. ಆದರೆ ಇನ್ನೊಂದು ವಿಭಾಗದಲ್ಲಿ ನಮ್ಮ ತಜ್ಞ ವೈದ್ಯರ ತಂಡ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಮಾಡ್ತಾ ಇದೆ. ನಿಮಗೆ ಒಬೆಸಿಟಿ ಬಿಟ್ಟು ಬೇರೆ ಸಮಸ್ಯೆ ಇದೆ, ಬೇರೆ ಏನೋ ಪಿ ಸಿ ಓ ಡಿ ಇದೆ, ಮಂಡಿ ನೋವಿದೆ, ಕುತ್ತಿಗೆ ನೋವಿದೆ, ತಲೆನೋವಿದೆ, ಅರ್ಧ ತಲೆನೋವಿದೆ, ಎಸಿಡಿಟಿ ಇದೆ, ಮಲಬದ್ಧತೆ ಇದೆ, ಮೂಲವ್ಯಾಧಿ ಇದೆ, ಹೀಗೆ ಬೇರೆ ಬೇರೆ ತೊಂದರೆಗಳಿದ್ದರೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಇದೆ. ನೀವು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಬೇಕು ಅಂದರೂ ಕೂಡ 9447294344 ಹೇಳ್ಬೋದು, ಅಥವಾ ಒಬೆಸಿಟಿ ಕ್ಲಬ್ಗೆ ಮೆಂಬರ್ ಆಗಬೇಕು ಅಂದರೂ ಕೂಡ ಹೇಳ್ಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ನಮ್ಮ ಒಂದು ಟೀಮ್ ಅವರು ವ್ಯವಸ್ಥೆ ಮಾಡಿ ಕೊಡ್ತಾರೆ. ಆಗ್ಬೋದಾ? ಸೊ ಹಾಗಾದರೆ ಈ ಎರಡು ಅವಕಾಶಗಳಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ತಾವು ಕರೆಯನ್ನು ಮಾಡುವಾಗ ದಯಮಾಡಿ ಒಂದು ವಿಷಯ ನೆನಪಿಟ್ಕೋಬೇಕು, ಬೆಳಗ್ಗೆ 9 ಸಂಜೆ 6 ಸಮಯದಲ್ಲಿ ಕರೆ ಮಾಡಿ. ಯಾಕೆಂದರೆ ಲೇಟಾಗಿ ಕರೆ ಮಾಡೋದ್ರಿಂದಾಗಿ ತೊಂದರೆ ಆಗುತ್ತೆ. ಹಾಗಾಗಿ ಬೆಳಗ್ಗೆ 9 ಸಂಜೆ 6 ಆ ಒಂದು ಸಮಯದಲ್ಲಿ ತಾವು ಕರೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಸೊ ಎರಡು ವಿಭಾಗಕ್ಕೂ ನೀವು ಕರೆ ಮಾಡ್ಬೋದು ಒಂದೇ ನಂಬರಿಗೆ, ಒಂದು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್. ಸೊ ಅದಕ್ಕೆ ಬೇಕಾದರೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ನಿಮಗೆ ಔಷಧಿ ಕಳಿಸ್ತಾರೆ, ಇಮ್ಮಿಡಿಯೇಟಾಗಿ ಆಗುತ್ತೆ. ಇನ್ನೊಂದು ಒಬೆಸಿಟಿ ಕ್ಲಬ್, ಒಬೆಸಿಟಿ ಕ್ಲಬ್ನ ಮೆಂಬರ್ಶಿಪ್ ತೊಗೊಂಡು ಆಮೇಲೆ ನಿಮಗೆ ಸೆಮಿನಾರ್ ಮಾಡಿ ನಿಮಗೆ ತಿಳಿಸ್ಕೊಟ್ಟು ಆಮೇಲೆ ನಿಮ್ಗೆ ಬೇಕಾದಂಥ ಔಷಧಿಗಳನ್ನು ಕಳಿಸುವಂಥ ವ್ಯವಸ್ಥೆ. ಈ ಎರಡು ವ್ಯವಸ್ಥೆಯ ಪ್ರಯೋಜನವನ್ನು ನೀವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಇವತ್ತು ನಾವು ನೋಡೋಣ ಒಬೆಸಿಟಿ ಮತ್ತು ಸ್ಲೀಪ್ ಅಪ್ನಿಯ. ಕೆಲವರಿಗೆ ತುಂಬ ಗೊರಕೆ ಬರುತ್ತೆ, ಗೊರಕೆ ಜಾಸ್ತಿ ಆಗಿ ಆಗಿ ಒಂದು ಮಷಿನ್ ಹಾಕಿದ್ರಷ್ಟೇ ಉಸಿರಾಡ್ಸ್ಲಿಕ್ಕೆ ಆಗುತ್ತೆ ಅಂತ ಆಗುತ್ತೆ. ನೋಡಿದ್ದೀರ ನೀವು, ತುಂಬ ದಪ್ಪ ಇದ್ದವ್ರಿಗೆ ಹೊಟ್ಟೆ ಜಾಸ್ತಿ ಇರುತ್ತೆ, ಕುತ್ತಿಗೆ ಭಾಗದಲ್ಲಿ ಫ್ಯಾಟ್ ಇರುತ್ತೆ, ಅವರಿಗೆ ಫಸ್ಟು ಗೊರಕೆ ಜಾಸ್ತಿ, ಆಮೇಲೆ ಉಸಿರಾಡ್ಸ್ಲಿಕ್ಕೆ ಆಗೋದಿಲ್ಲ, ಎದ್ದು ಕುತ್ಕೊಂಡ್ಬಿಡ್ತಾರೆ ರಾತ್ರಿ. ಆಗ ಅವರಿಗೆ ಒಂದು ಮಷಿನ್ ಹಾಕಿದ್ರಷ್ಟೇ ಉಸಿರಾಡ್ಸ್ಲಿಕ್ಕೆ ಆಗತ್ತೆ ಅಂಥೇಳಿ ಪರಿಸ್ಥಿತಿ ಬರುತ್ತೆ. ಅಂತಹ ಒಂದು ಪರಿಸ್ಥಿತಿಯನ್ನು ಸ್ಲೀಪ್ ಅಪ್ನಿಯ ಅಂತ ಹೇಳ್ತಾರೆ. ಈ ಸ್ಲೀಪ್ ಅಪ್ನಿಯ ಒಂದು ತೊಂದರೆ, ಇದರಿಂದ ಈ ಬೊಜ್ಜಿನಿಂದಾಗಿ ಸ್ಲೀಪ್ ಅಪ್ನಿಯ ಬರುತ್ತೆ, ಅದರಿಂದಾಗಿ ಲಂಗ್ ವಾಲ್ಯೂಮ್ ಕಡಿಮೆ ಆಗುತ್ತೆ, ಇದರಿಂದಾಗಿ ನಮಗೆ ಉಸಿರಾಡ್ಸ್ಲಿಕ್ಕೆ ತೊಂದರೆ ಆಗ್ತಾ ಹೋಗುತ್ತೆ, ಆಕ್ಸಿಜನ್ ಕಡಿಮೆ ಆಗುತ್ತೆ ನಮಗೆ ನಮ್ಮ ದೇಹಕ್ಕೆ. ಸೊ ಮುಂದೆ ಇದು ಅನೇಕ ಇತರ ತೊಂದರೆಗಳಿಗೆ ಕಾರಣ ಆಗುತ್ತೆ. ಹಾಗಾದರೆ ಸೊ ವೆಯ್ಟ್ ಡಿಪೆಂಡ್ ಅಪಾನ್ ನ್ಯಾರೋಡ್ ಏರ್ ವೇ, ಸೊ ನಮ್ಮ ಉಸಿರಾಟದ ಒಂದು ಆ ಶ್ವಾಸನಾಳಗಳು ಸಣ್ಣ ಆಗುತ್ತೆ ಮತ್ತು ಮೆಕ್ಯಾನಿಕಲ್ ಲೋಡ್ ಆಗುತ್ತೆ ಇಲ್ಲಿ ಅಲ್ವಾ ದಪ್ಪ ಇದ್ದಾಗ. ಸೊ ಇಂಡೈರೆಕ್ಟ್ಲಿ ಈ ಒಂದು ವೆಯ್ಟಿಂದಾಗಿ ಶುಗರ್ ಜಾಸ್ತಿ ಆಗುತ್ತೆ, ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಲೆಪ್ಟಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಹಾಗಾದರೆ ನಾವು ಅರ್ಥ ಮಾಡ್ಕೋಬೇಕು ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯ, ಇದರಿಂದಾಗಿ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯ ಆಗುತ್ತೆ. ಸ್ಲೀಪ್ ಅಪ್ನಿಯ ನೀವು ಕೇಳಿರ್ಬೋದು, 100ರಲ್ಲಿ 1ರಿಗಾರು ಇರುತ್ತೆ. ಸೊ ಈ ಒಂದು ಸ್ಲೀಪ್ ಅಪ್ನಿಯ ತುಂಬ ದಪ್ಪ ಇದ್ದವ್ರಲ್ಲಿ ತುಂಬ ಕಾಮನ್ ಆಗಿ ಕಾಣುತ್ತೆ, ಉಸಿರಾಡ್ಸ್ಲಿಕ್ಕೆ ಕಷ್ಟ ಆಗುತ್ತೆ, ಗೊರಕೆ ತುಂಬ ಬರುತ್ತೆ ಅವ್ರಿಗೆ. ಸೊ ಗೊರಕೆ ತುಂಬ ಬರ್ತಾ ಇದೆ ಅಂದರೆ ಸ್ಲೀಪ್ ಅಪ್ನಿಯ ಸ್ವಲ್ಪ ಅವರಿಗಿದೆ ಅಂತಲೇ ಲೆಕ್ಕ, ಬೇರೆಯವರಿಗೆ ಪಕ್ಕದಲ್ಲಿದ್ದವ್ರಿಗೆ ಮರಳಲಿಕ್ಕೆ ಆಗಲ್ಲ ಅಷ್ಟು ಗೊರಕೆ ಬರುತ್ತೆ. ಸೊ ಇಂಟರ್ಮಿಡೆಂಟ್ ಹೈಪಾಕ್ಸಿ ಆಗುತ್ತೆ ಅಂದರೆ ಅವ್ರಿಗೆ ಆಕ್ಸಿಜನ್ ಕೊರತೆ ಆಗುತ್ತೆ. ಸೊ ಈ ಸ್ಲೀಪಿಗೂ ತೊಂದರೆ ಆಗುತ್ತೆ. ಸೊ ಒಬೆಸಿಟಿ, ಸೊ ಇದೊಂದು ಸೈಕಲ್, ಈ ಸರ್ಕಲಿಂದ ಹೊರಗಡೆ ಬರಲಿಕ್ಕೆ ಆಗಲ್ಲ. ಈ ಸರ್ಕಲಿಂದ ಈ ಒಂದು ಸೈಕಲಿಂದ ಹೊರಗಡೆ ಬರಬೇಕು ಅಂದರೆ ನಾವು ತೂಕವನ್ನು ಕಡಿಮೆ ಮಾಡ್ಕೋಬೇಕು. ಎಸ್, ತೂಕವನ್ನು ಕಡಿಮೆ ಮಾಡಿಕೊಂಡ್ರೆ ಒಂದು 8-10 ಕೆಜಿ ತೂಕ ಕಡಿಮೆ ಆದರೆ ಖಂಡಿತವಾಗಿ ಸ್ಲೀಪ್ ಅಪ್ನಿಯ ಹೋಗ್ಬಿಡುತ್ತೆ, ಗೊರಕೆ ಹೊಡೆಯೋದು ಹೋಗ್ಬಿಡುತ್ತೆ. ನೀವು ಬೇಕಾದ್ರೆ ಪ್ರಯೋಗ ಮಾಡಿ ನೋಡಿ, ತುಂಬ ಗೊರಕೆ ಹೊಡೆಯೋರನ್ನ ಕರ್ಕೊಳ್ಳಿ ಇವತ್ತು ಇಡೀ ದಿವಸ, ಇವತ್ತು ಚೆಕ್ ಮಾಡೋದು, ಇವತ್ತು ಇಡೀ ದಿವಸ ಅವರಿಗೆ ಎಳೆನೀರಷ್ಟೇ ಕೊಡಿ ಅಥವಾ ಲಿಂಬೆ ರಸ ಎಳೆನೀರಷ್ಟೇ ಕೊಡಿ ಇಡೀ ದಿನ. ಇವತ್ತು ರಾತ್ರಿ ಅವ್ರು ಗೊರಕೆ ಹೊಡೆಯೋದು, ಮುಂಚಿನ ದಿವಸ ರಾತ್ರಿ ಗೊರಕೆ ಹೊಡೆಯೋದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಇವತ್ತು ರಾತ್ರಿ ಗೊರಕೆ ಹೊಡೆಯೋದನ್ನು ರೆಕಾರ್ಡ್ ಮಾಡಿ, 75% ಸೌಂಡ್ ಕಡಿಮೆ ಆಗಿರುತ್ತೆ. ನೋಡಿ ಆಹಾರಕ್ಕೂ ಗೊರಕೆಗೂ ಎಷ್ಟು ಹತ್ತಿರದ ಸಂಬಂಧ. ನಾನೇ ಇದನ್ನು ಪ್ರಯೋಗ ಮಾಡಿ ನೋಡಿದ್ದೆ. ಏನು, ಮೊದಲನೇ ದಿವಸ ಗೊರಕೆ ಹೊಡೆಯೋದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳೋದು, ಮೊಬೈಲಲ್ಲಿ ರೆಕಾರ್ಡರ್ ಅಂತ ಬರುತ್ತಲ್ಲ ಈಗ ಸೌಂಡ್ ಕೇಳೋದು. ನೆಕ್ಸ್ಟ್ ಡೇ ಅವರಿಗೆ ಇಡೀ ದಿವಸ ಬರೀ ಎಳೆನೀರು ಜ್ಯೂಸ್ ಅಷ್ಟೇ ಕೊಡೋದು, ಆವತ್ತು ರಾತ್ರಿ ಅವರು ಮಲಗಿದಾಗ ರೆಕಾರ್ಡ್ ಮಾಡೋದು. ಸೊ ಅಷ್ಟು ಕಡಿಮೆ ಆಗುತ್ತೆ. ಸೊ ಹಾಗಾದರೆ ಈ ಒಂದು ಸ್ಲೀಪ್ ಅಪ್ನಿಯ ಹಾಗೂ ಒಬೆಸಿಟಿಗೆ ತುಂಬ ಇಂಟರ್ಲಿಂಕ್ಡ್ ಇದೆ, ಹಾಗಾಗಿ ನಾವು ಒಬೆಸಿಟಿಯನ್ನು ಕಡಿಮೆ ಮಾಡ್ಕೋಬೇಕು. ಒಬೆಸಿಟಿ ಕ್ಲಬ್ಗೆ ನಿಮಗೆ ಆಲ್ವೇಸ್ ಒಂದು ಸ್ವಾಗತವನ್ನು ಕೋರ್ತೇವೆ. ಕಾಂಪ್ಲಿಕೇಶನ್ಸ್ ಆಫ್ ಸ್ಲೀಪ್ ಅಪ್ನಿಯ, ಸ್ಲೀಪ್ ಅಪ್ನಿಯಿಂದ ಏನೆಲ್ಲ ತೊಂದರೆ ಆಗ್ಬೋದು. ಸೊ ಒಂದು ಮಕ್ಕಳಾಗದೇ ಇರುವಂಥ ಸಮಸ್ಯೆ, ಮೆಮೊರಿ ಲಾಸು, ಲಂಗ ಒಂದು ಹೈಪರ್ಟೆನ್ಷನು, ಸ್ಟ್ರೋಕು, ಹೆಡ್ಡೇಕು, ಹಾರ್ಟ್ ಅಟ್ಯಾಕು, ಅರಿತ್ಮಿಯ, ಡಯಾಬಿಟೀಸು, ಸುಸ್ತಾಗುವಂಥದ್ದು, ಡ್ರೌಸಿನೆಸ್ಸು, ಬಿ ಪಿ, ತೂಕ, ಹೀಗೆ ಒಂದಕ್ಕೊಂದು ಇಷ್ಟೆಲ್ಲ ತೊಂದರೆಗಳು ಸ್ಲೀಪ್ ಅಪ್ನಿಯಿಂದ ಬರ್ಬೋದು, ಇಷ್ಟೆಲ್ಲ ತೊಂದರೆಗಳಿಂದ ಸ್ಲೀಪ್ ಅಪ್ನಿಯ ಬರ್ಬೋದು. ಸೊ ಹಾಗಾಗಿ ಸ್ಲೀಪ್ ಅಪ್ನಿಯ ಅನ್ನುವಂಥ ಒಂದು ತೊಂದರೆಯನ್ನು ಕಡಿಮೆ ಮಾಡಲಿಕ್ಕೆ ಒಬೆಸಿಟಿಯನ್ನು ಕಡಿಮೆ ಮಾಡಬೇಕು. ಒಬೆಸಿಟಿಯನ್ನು ಕಡಿಮೆ ಮಾಡಲಿಕ್ಕೆ ನೀವು ಒಬೆಸಿಟಿ ಕ್ಲಬ್ಬನ್ನು ಜಾಯ್ನ್ ಆಗಬೇಕು. ನಮ್ಮ ವೈದ್ಯರ ತಂಡ ರೆಡಿ ಇದೆ ನಿಮಗೆ ಸಹಾಯ ಮಾಡಲಿಕ್ಕೆ. ಆತ್ಮೀಯ, ಯಾಕೆ ನಮ್ಮ ಒಂದು ಟೀಮನ್ನೇ ನೀವು ಚೂಸ್ ಮಾಡಬೇಕು ಅಂದರೆ, ಇಂಟರ್ವೆನ್ಷನ್ ಮೆಥಡ್ಸ್ ಆರ್ ಬ್ಯಾಕ್ಡ್ ಬೈ ರಿಸರ್ಚ್. ಸೊ ನಮ್ಮದು ಸೆಮಿನಾರ್ಸ್ ರೆಗ್ಯುಲರ್ ಆಗಿರುತ್ತೆ, ಪರ್ಸನಲೈಸ್ಡ್ ಕನ್ಸಲ್ಟೇಷನ್ ಇರುತ್ತೆ, ಟೀಮ್ ಈಸ್ ಹ್ಯಾಂಡಲ್ ಬೈ ವೆಲ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್. ಸೊ ಈ ಎಲ್ಲ ಕಾರಣಗಳಿಂದಾಗಿ ಖಂಡಿತವಾಗಿ ನೀವು ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ, ಸೊ ನಿಸರ್ಗಮನೆ ಒಬೆಸಿಟಿ ಕ್ಲಬ್ಬಿಗೆ ನೀವು ಜಾಯ್ನ್ ಆಗ್ಬೋದು. ಅಷ್ಟೇ ಅಲ್ಲ, ಇತರ ತೊಂದರೆಗಳಿದ್ದರೆ ತಲೆನೋವು, ಅರ್ಧತಲೆ ನೋವು, ಕುತ್ತಿಗೆ ನೋವು, ಗಂಟಲು ಒಂದು ಸಮಸ್ಯೆಗಳು, ಧ್ವನಿಯ ಸಮಸ್ಯೆಗಳು, ಬೆನ್ನು ನೋವು, ಸೊಂಟ ನೋವು, PCOD, ಮುಟ್ಟಿನ ತೊಂದರೆ, ಮಂಡಿ ನೋವು, ಹಿಮ್ಮಡಿ ನೋವು, ಹೀಗೆ ಇತರ ತೊಂದರೆಗಳಿದ್ದರೆ ಖಂಡಿತವಾಗಿ ನೀವು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಕೇಳಿ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಕೊಡ್ತಾರೆ. 9448729434 7403653 ಇಲ್ಲಾಂದರೆ ಒಬೆಸಿಟಿ ಕ್ಲಬ್ಗೆ ನೀವು ಜಾಯ್ನ್ ಆಗಬೇಕು ಅಂದರೆ ಒಬೆಸಿಟಿ ಕ್ಲಬ್ಗೆ ಜಾಯ್ನ್ ಆಗಬೇಕು ಅಂತೇಳಿ ನಿಮಗೆ ಒಬೆಸಿಟಿ ಕ್ಲಬ್ಗೆ ಜಾಯ್ನ್ ಆಗಲಿಕ್ಕೆ ನಮ್ಮ ವೈದ್ಯರೇ ಆಮೇಲೆ ಕಾಲ್ ಮಾಡ್ತಾರೆ. ಸೊ ಹಾಗಾದರೆ ರೈಟ್ ನಾಲೆಜ್, ಮೋಟಿವೇಶನ್, ಡಿಸಿಪ್ಲಿನ್, ಈ ಮೂರನ್ನು ನಾವು ನಿಮಗೆ ಕೊಡಲಿಕ್ಕೆ ಟ್ರೈ ಮಾಡ್ತೇವೆ. ತನ್ಮೂಲಕ ನೀವು 8-10 ಕೆಜಿ ಕಡಿಮೆ ಆಗಬೇಕು, ಕಡಿಮೆ ಆದಂಥ ವೆಯ್ಟನ್ನು ಮ್ಯಾನೇಜ್ ಮಾಡಬೇಕು, ಅದಕ್ಕೆ ನಾವು ಸಹಾಯ ಮಾಡ್ತೇವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಆತ್ಮೀಯರೇ ಅನೇಕರಿಗೆ ಸ್ಲೀಪ್ ಅಪ್ನಿಯ ಇದೆ. ಸ್ಲೀಪ್ ಅಪ್ನಿಯ ಕಡಿಮೆ ಆಗುವಂಥ ಒಂದು ಕಾಯಿಲೆ. ನಾವು ಅನೇಕರಿಗೆ ನಿಸರ್ಗ ಮನೆಯಲ್ಲಿ ಒಂದು 50 ಜನರಿಗಾದರೂ ಸ್ಲೀಪ್ ಅಪ್ನಿಯವನ್ನು ಪೂರ್ತಿ ಕಡಿಮೆ ಮಾಡಿಕೊಟ್ಟಿದೆ. ಅವ್ರು ಬಂದು 15 ದಿವಸ, 20 ದಿವಸ, 30 ದಿವಸ ಉಳ್ಕೊಂಡಿದ್ದಾರೆ, ಉಪವಾಸ ಪ್ರಕ್ರಿಯೆಯನ್ನು ಮಾಡಿದ್ದಾರೆ, ಜೊತೆಗೆ ನಮ್ಮ ಡಯಟನ್ನು ಮಾಡಿದ್ದಾರೆ, ವೆಯ್ಟನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ, ಆಮೇಲೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಸ್ಲೀಪ್ ಅಪ್ನಿಯ ಹೋಗಿದೆ. ಈಗಲೂ ಕೂಡ ಅವ್ರ ಮಷಿನ್ ಹಾಕ್ಕೊಂಡು ಉಸಿರಾಡಿಸ್ತಾ ಇಲ್ಲ, ಆರಾಮಾಗಿದ್ದಾರೆ. ಖುಷಿಯಲ್ಲ, ಎಸ್ ನಮಸ್ಕಾರ.

ಹೆಲೋ ಹಾಯ್ ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದ್ರೆ ಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 3:03 ಆಗ್ತಾ ಇದೆ. ಸೊ ಇವತ್ತಿನ SMS ಆಧಾರಿತ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೂಡ ಹೇಳುತ್ತಾ, ಹಾಗೆಯೇ ಅನೇಕ ಸಂದೇಶಗಳು ಕೂಡ ಬಂದಿವೆ, ಒಂದೊಂದಾಗಿ ಖಂಡಿತವಾಗಿಯೂ ಕೂಡ ಓದ್ತೀನಿ. ಸೊ ಹಾಗೆಯೇ ನಿಮ್ಮ ಇಷ್ಟದ ಹಾಡುಗಳನ್ನು ಖಂಡಿತವಾಗಿಯೂ ಕೂಡ ನಾನು ಪ್ರಸಾರ ಮಾಡ್ತೀನಿ ಅಂತ ಹೇಳುತ್ತಾ, ಮೊದಲನೇದಾಗಿ ನಮಗೆ ಸಂದೇಶವನ್ನು ಮಾಡಿದವರು ಮಂಗಳಾದೇವಿಯಿಂದ ರತೀಶ್ ಕುಮಾರ್ ಇವರು ಸಂದೇಶವನ್ನು ಮಾಡಿದ್ದಾರೆ. ನನಗೆ ಒಲವೇ ವಿಸ್ಮಯ ಚಿತ್ರದಿಂದ ಕೊಂಚ ರೇಷಿಮೆ ಕೊಂಚ ಹುಣ್ಣಿಮೆ ಈ ಒಂದು ಹಾಡನ್ನು ಕೇಳ ಬಯಸ್ತಾ ಇದ್ದೀನಿ. ಕವಿರಾಜ್ ಅವರ ಸಾಹಿತ್ಯ, ವೀರ್ ಸಮರ್ಥ ಅವರ ಸಂಗೀತ, ಸೋನ್ ನಿಗಮ್ ಅವರ ಸಂಗೀತ. ಈ ಹಾಡಿನ ಸಾಹಿತ್ಯ ಸಂಗೀತ ಗಾಯನ ಸೋನ್ ನಿಗಮ್ ಅವರ ಗಾಯನ ತುಂಬಾ ಮನಮುಟ್ಟುವಂತಿದೆ. ಈ ಹಾಡಿಗೆ ಕಿವಿಯಾಗಲು ಮನ ಹಾತೊರೆಯುತ್ತಾ ಇದೆ. ದಯವಿಟ್ಟು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಮಾಡಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ತುಂಬ ಸೊಗಸಾದ ಒಂದು ಹಾಡು. ಸೊ ಯಾಕಂದರೆ ನನಗೂ ಕೂಡ ಬಹಳ ಇಷ್ಟನೇ ಈ ಹಾಡು. ಕೊಂಚ ರೇಷಿಮೆ ಕೊಂಚ ಹುಣ್ಣಿಮೆ ಕೂಡಿಯಾದಲೋ ನನ್ನ ಚೇಲುವೆ, ಕೊಂಚ ತೀಡಿದ ಚಿತ್ರ ಒಂದಕ್ಕೆ ಜೀವ ಬಂದಿದೆ ನನ್ನ ಸಲುವೆ. ವಾವ್, ಇಷ್ಟೊಂದು ತುಂಬ ಸೊಗಸಾದ ಒಂದು ಹಾಡು ಕೂಡ ಹೌದು. ಖಂಡಿತವಾಗಿಯೂ ಕೂಡ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ ನಮ್ಮ ಮಂಗಳಾದೇವಿಯ ರತೀಶ್ ಕುಮಾರ್ ಅವರಿಗೋಸ್ಕರ. ಹಾಗಿನ ಮುಂದಿನ ಸಂದೇಶವನ್ನು ಮಾಡಿದವರು ಪುಟ್ಟರಾಜು ಮಳವಳ್ಳಿ ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಮಾಡಿದ್ದಾರೆ. ನಮ್ಮ ಮಕ್ಕಳು ಚಿತ್ರದಿಂದ ಮನಸೆ ನಗಲೇಕೆ ಹರುಷದಿ ಈ ಗೀತೆಯನ್ನು ಪ್ರಸಾರ ಮಾಡಬೇಕಾಗಿ ವಿನಂತಿ ಅಂತ ಸಂದೇಶ ಮಾಡಿದ್ದಾರೆ. ಖಂಡಿತ ಇದೀಗ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಮಸ್ತೆ ಸಾರಂಗ ನಿರೂಪಕರಿಗೆ, ನೀನು ಇರುವಾಗ ಬೇರೇನೂ ಬೇಕಿಲ್ಲ, ನೀನು ನಗುವಾಗ ನಾನಿಲ್ಲಿ ನನ್ನಲ್ಲಿ ನಾನಿಲ್ಲ. ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಈ ಒಂದು ಹಾಡನ್ನು ಕೂಡ ಇದೀಗ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆ ಮುಂದಿನ ಸಂದೇಶವನ್ನು ಕೂಡ ಮಾಡಿದವರು, ಮೆಚ್ಚಿನ ನಿರೂಪಕರಿಗೆ ನಮಸ್ಕಾರ ಹಾಗೂ ಶ್ರಾವಣ ಮಾಸದ 3ನೇ ಸೋಮವಾರದ ಶುಭ ಮಧ್ಯಾಹ್ನ ಸರ್ ಅಂತ ಸಂದೇಶವನ್ನು ಮಾಡಿದ್ದಾರೆ. ಇವತ್ತು ನನಗೆ ಕಥಾನಾಯಕ ಚಿತ್ರದಿಂದ ನನ್ನದೇ ವೀಣೆಯು ಮಿಡಿಯುತ್ತಿದೆ ಹೊಸ ರಾಗದಲ್ಲಿ, ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ನಮ್ಮ ಬೆಂಗಳೂರಿನ ಭಾಗ್ಯಲಕ್ಷ್ಮಿ ಇವರು ಈ ಒಂದು ಹಾಡನ್ನು ಕೂಡ ಕೇಳಿದ್ದಾರೆ. ಅವರು ಕೇಳಿರುವಂಥ ಹಾಡು ಕೂಡ ನನ್ನದೇ ವೀಣೆಯು ಮಿಡಿಯುತ್ತಿದೆ ಹೊಸ ರಾಗದಲ್ಲಿ, ನನ್ನದೇ ವೀಣೆಯು ಮಿಡಿಯುತ್ತಿದೆ ಹೊಸ ರಾಗದಲ್ಲಿ. ಸೊ ಖಂಡಿತವಾಗಿಯೂ ಕೂಡ ಈ ಒಂದು

ಯಶೋತ್ರಗಳೇ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.85 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೇನೆ ಮುಂದಿನ ಸಂದೇಶವನ್ನು ಮಾಡಿದವರು ಅಕ್ಷಯ್. ಇವರು ನೀರು ಮಾರ್ಗದಿಂದ ಸಂದೇಶವನ್ನು ಕಳುಹಿಸಿ ಆಕ್ಸಿಡೆಂಟ್ ಚಿತ್ರದಿಂದ ಬಾ ಮಳೆಯೇ ಬಾ ಸೋನ್ ನಿಗಮ್ ಅವರು ಹಾಡಿರುವ ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಮಾಡಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತೀನಿ. ತುಂಬ ಸೊಗಸಾದ ಒಂದು ಹಾಡು ಕೂಡ ಹೌದು. ಬಾ ಮಳೆಯೇ ಬಾ ಅಷ್ಟು ಬಿರುಸಾಗಿ

ಹೋಗದಂತೆ. ವಾವ್, ತುಂಬ ಚೆನ್ನಾಗಿರುವಂಥ ಒಂದು ಹಾಡು ಕೂಡ ಹೌದು. ಸೊ ಅಕ್ಷಯ್ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಸಂದೇಶವನ್ನು ಕೂಡ ಮಾಡಿದವರು ನಮ್ಮ ಸುರೇಶ್ ಭಟ್ ಗೌರಿ ಬಿದನೂರು. ನಮಸ್ಕಾರ ನಿರೂಪಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾನು ಸುರೇಶ್ ಭಟ್ ಗೌರಿ ಬಿದನೂರು. ಬಂಗಾರದ ಜಿಂಕೆ ಚಿತ್ರದಿಂದ ಒಲುಮೆ ಸಿರಿಯ ಕಂಡು ಬಯಕೆ ಸಿಹಿಯ ಉಂಡು ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಖಂಡಿತ ಈ ಒಂದು ಹಾಡನ್ನು ಕೂಡ ಇದೀಗ ಪ್ರಸಾರ ಮಾಡ್ತಾ ಇದ್ದೀನಿ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಇದೀಗ ಮೂಡಿ ಬರ್ತಾ ಇದೆ, ಕೇಳ್ತಾ ಬನ್ನಿ.

ಶ್ರೋತೃಗಳು ಕೇಳ್ತಾ ಇರೋದು ಇದ್ರೇಡಿ ಸಾರಂಗ್ 107.85, ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಯಾರು ಮಾಡಿದ್ದಾರೆ ಅಂತ ನೋಡುವಾಗ ತುಂಬ ಮಂದಿ ಸಂದೇಶವನ್ನು ಕೂಡ ಮಾಡಿದ್ದಾರೆ. ಸೊ ಹಾಗೆಯೇ ನಮ್ಮ ಮುಂದಿನ ಸಂದೇಶವನ್ನು ಮಾಡಿದವರು ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ, ಅತ್ತಿಚೌಡೇನಹಳ್ಳಿ, ಹಾಸನ ಜಿಲ್ಲೆ. ನಮಗಿವತ್ತು ಅಪರೂಪದ ಹಾಡು ಚಿತ್ರ ಪಡುವಾರಹಳ್ಳಿ ಪಾಂಡವರು, ಗಾಯಕರು ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕಸ್ತೂರಿ ಶಂಕರ್. ಹಾಡು ಏಸ್ ವರ್ಷ ಐತೆ ನನ್ನ ಸಿಂಗಾರಿ ನಮ್ಮೂರ ಬಂಗಾರಿ. ಇದು ನಮ್ಮ ಮಕ್ಕಳಾದ ಸುಮಾದರ್ಶನ್, ಶ್ರೀಧರ್ ಪುಟಾಣಿ, ಏಸ್ವಿತಾ ಹಾಗೂ ಎಲ್ಲ ಕೇಳುಗರಿಗಾಗಿ ಧನ್ಯವಾದಗಳು ಅಂತ ಸಂದೇಶವನ್ನು ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಸಂದೇಶ, ಜನಾರ್ದನ್ ಇವರು ಲಾಲ್ಬಾಗ್ನಿಂದ ಸಂದೇಶವನ್ನು ಮಾಡಿ, ನನಗೆ ಮಾನಸ ಸರೋವರ ಚಿತ್ರದಿಂದ ನೀನೇ ಸಾಕಿದ ಗಿಣಿ ಹಾಡು ಬೇಕಿತ್ತು, ಧನ್ಯವಾದ ಅಂತ ಸಂದೇಶ ಮಾಡಿದ್ದಾರೆ. ಸೊ ಖಂಡಿತ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ.

ಶ್ರೋತೃಗಳಿಗೆ ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗಿನ ಮುಂದಿನ ಸಂದೇಶವನ್ನು ಮಾಡಿದವರು ಮಹೇಶ್ ಹೊಸೂರು ಶಿಕಾರಿಪುರದಿಂದ ಸಂದೇಶವನ್ನು ಮಾಡಿದ್ದಾರೆ. ಆದರೂ ಕೂಡ ಯಾರೋ ಒಬ್ಬರು ಕರೆ ಮಾಡ್ತಾನೆ ಇದ್ದಾರೆ. ಸೊ ದಯವಿಟ್ಟು ಕರೆ ಮಾಡುವಂಥ ಸಮಯ ಅಲ್ಲ, ಇದು SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ ಆಗಿರುವುದರಿಂದ ಕೇವಲ SMS ಮಾತ್ರ ಮಾಡಲಿಕ್ಕೆ ಅವಕಾಶ. ಸೊ ಹಾಗೆ ನಮ್ಮ ಮುಂದಿನ ಸಂದೇಶವನ್ನು ಮಾಡಿದವರು ಅದೇ ನಮ್ಮ ಮಹೇಶ್ ಹೊಸೂರು ಶಿಕಾರಿಪುರದಿಂದ. ತುಂಬಿದ ಕೊಡ ಚಿತ್ರದಿಂದ ಅಂತಿಂತ ಹೆಣ್ಣು ನೀನಲ್ಲ, ಈ ಒಂದು ಹಾಡಾಗಿರಬೇಕು, ಈ ಒಂದು ಗೀತೆಯನ್ನು ಕೇಳಿದ್ದಾರೆ. ಈ ಗೀತೆ ದಯವಿಟ್ಟು ಪ್ರಸಾರ ಮಾಡಿ ಇಂದು ಪಿ ಕಾಳಿಂಗರಾವ್ ಅವರ ಜನ್ಮದಿನದ ಸವಿ ನೆನಪಿಗೋಸ್ಕರ ಅಂತ ಹೇಳಿದ್ದಾರೆ. ಕಾಳಿಂಗರಾವ್ ಯಾರಂತೂ ಗೊತ್ತಿಲ್ಲ, ಬಹುಶಃ ಸೊ ಅವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಿನ ಮುಂದಿನ ಸಂದೇಶವನ್ನು ಕೂಡ ಮಾಡಿದವರು ಅತ್ತಾವರದಿಂದ ಧೀರಜೀವರು ಸಂದೇಶವನ್ನು ಮಾಡಿದ್ದಾರೆ. ಸೊ ಹಾಗೆ ಸೋನ್ ನಿಗಮ್ ಮತ್ತು ಸುನಿಧಿ ಚೌಹಾಣ್ ಅವರ ಗಾಯನದಲ್ಲಿ ಚೆಲುವಿನ ಚಿತ್ತಾರ ಚಿತ್ರದಿಂದ ಕನಸೋ ಇದು ನನಸೋ ಇದು ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ನಮ್ಮ ಧೀರಜರವರು ಸಂದೇಶವನ್ನು ಕೂಡ ಮಾಡಿದ್ದಾರೆ. ಸೊ ಖಂಡಿತ ಈ ಒಂದು ಹಾಡು ನನ್ನ ಫೇವರೇಟ್ ಹಾಡು ಕೂಡ ಹೌದು. ಕನಸೋ ಇದು ನನಸೋ ಇದು ನನ್ನೆದೆಯಲಿ ತಂದ ಮೊದಲ ಸಿಂಚನ, ನಾನಿನ್ನಲಿ ನೀ ನನ್ನಲಿ ಅಂದುಕೊಂಡರೆ ಎಂಥ ರೋಮಾಂಚನ, ಅಂತರಂಗದ ಆಹ್ವಾನವೇ ಹೃದಯ ಮೀಟುವ ಶುಭ ಆರಂಭವು. ಈ ಒಂದು ಸೊಗಸಾದ ಹಾಡು ಯಾವತ್ತೂ ಕೂಡ ನೀವು ಹಾಡ್ತೀರಿ, ಇವತ್ತಂತೂ ನಾನು ಹಾಡಿಬಿಟ್ಟೆ. ಎನಿವೆ ನಮ್ಮ ಧೀರಜ್ ಅವರು ಕೇಳಿರುವಂಥ ಈ ಒಂದು ಹಾಡು ಕೂಡ ಇದೀಗ ಪ್ರಸಾರವಾಗ್ತಾ ಇದೆ. ಹಾಗೆ ನಮ್ಮ ಮಹೇಶ್ ಹೊಸೂರು ಶಿಕಾರಿಪುರ ಅವರು ಕೇಳಿರುವಂಥ ಹಾಡು ಕೂಡ ಮೂಡಿ ಬರ್ತಾ ಇದೆ. ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ.

ಯಶೋತ್ರುಗಳೇ ಕೇಳ್ತಾ ಇರೋದು ಇದು ರೇಡಿ ಸಾರಂಗೊನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು, ನಮಸ್ಕಾರ, ಚೆಲುವಿನ ಚಿಲಿಪಿಲಿ ಚಿತ್ರದಿಂದ ನಿಜಾನ ನಾನೇನ ಹಾಡನ್ನು ಪ್ರಸಾರ ಮಾಡುತ್ತೀರಾ ಅಂತ ಸದಾನಂದ ನಾಯಕ್ ಬಂಟಕಲ್ಲು ಉಡುಪಿಯಿಂದ ಸಂದೇಶವನ್ನು ಮಾಡಿದ್ದಾರೆ. ಸದಾನಂದ ನಾಯಕ್ ಬಂಟಕಲ್ಲು ಅವರು ನಿಜಾನ ನಾನೇನ ಈ ಒಂದು ಹಾಡನ್ನು ಕೇಳಿದ್ದಾರೆ. ತುಂಬ ಸೊಗಸಾದ ಹಾಡು ಕೂಡ, ಚೆಲುವಿನ ಚಿಲಿಪಿಲಿಯಿಂದ ಎಸ್ ನಾರಾಯಣ್ ಅವರ ಸಾಹಿತ್ಯ, ಹಾಗೆಯೇ ಜೆ ಮೇಯರ್ ಅವರ ಸಂಗೀತ, ಸೋನ್ನಿಗಮ್ ಅವರ ಗಾಯನ. ಈ ವಯಸ್ಸಿಗೆ ದಿನ ದಿನ ಹೊಸ ವಸಂತ, ಈ ಮನಸ್ಸಿಗೆ ಪ್ರತಿ ಕ್ಷಣ ನೀನೇ ಪ್ರಪಂಚ, ಈ ಉಲ್ಲಾಸಕ್ಕೆ ಉತ್ಸಾಹಕ್ಕೆ ನೀನೇ ಮುಹೂರ್ತ. ಬುಗುರಿಯ ಹಾಗೆ ತಿರುಗುವ ಮನಸ್ಸು, ನೆನಪಿಗೆ ಬಾರದ ಸಾವಿರ ಕನಸು, ಚೆಲುವಿನ ಚಿಲಿಪಿಲಿ ಎರಡು ಹೃದಯದಿ ಸುಂದರ ಅನುಭವವೋ. ನಿಜನ ನಾನೇನ ನಿನ್ನ ಜೊತೆ ಜೊತೆಯಾಗಿರುವೆ. ಈ ಒಂದು ಹಾಡನ್ನು ನಮ್ಮ ಸದಾನಂದ ನಾಯಕ್ ಬಂಟಕಲ್ಲು ಅವರು ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಇದೀಗ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ಮುಂದಿನ ಸಂದೇಶವನ್ನು ಮಾಡಿದವರು ಸುಬ್ರಹ್ಮಣ್ಯ ಐತಾಳ ಸಾಲಿಗ್ರಾಮ ಉಡುಪಿ ಜಿಲ್ಲೆಯಿಂದ. ಪ್ರೀತಿಯ ನಿರೂಪಕರಿಗೆ ಮಧ್ಯಾಹ್ನದ ಶುಭಾಶಯ. ನಮಗೆ ಇವತ್ತು ಸಂಶಯ ಫಲ ಎನ್ನುವಂತಹ ಹಳೆಯ ಒಂದು ಚಿತ್ರಗೀತೆ, ದೂರದಿಂದ ಬಂದಂಥ ಸುಂದರಂಗ ಜಾನ ಈ ಒಂದು ಹಾಡನ್ನು, ಇದು ಎಲ್ ಆರ್ ಈಶ್ವರಿ ಅವರು ಹಾಡಿದಂಥ ಗೀತೆ, ದಯವಿಟ್ಟು ಪ್ರಸಾರ ಮಾಡಿ. ಈ ಗೀತೆ ನನ್ನ ಸ್ನೇಹಿತರಾದ ಭೀಮನಗೌಡ ಪಾಟೀಲ್, ಗಗನ್ ರಾಜ್ಕುಮಾರ್, ಸುರೇಶ್ ಭಟ್, ಬೀದರ್ ಜಿಲ್ಲೆಯ ಡಾಕ್ಟರ್ ವೀರಶೆಟ್ಟಿ ರೋಡ, ಈ ವಾಹಿನಿ ಕೇಳುವಂಥ ಎಲ್ಲ ಕೇಳುಗರಿಗೂ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಹಾಗೆಯೇ ಕೇಳುಗರೇ, ಇದು ಇವತ್ತಿನ SMS ಆಧಾರಿತ ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಹಾಗೆಯೇ ಮುಂದೆ ತುಂಬ ಮಂದಿ ಈ ಸಂದೇಶವನ್ನು ಕೂಡ ಮಾಡಿದ್ದಾರೆ. ದಿನೇಶ್ ಸುಳ್ಳೆಪದು, ಹಾಗೆಯೇ ಮುಂದಿನ ಸಂಕಪ್ಪ ಪೂಜಾರಿ, ಇವರು ಕೂಡ ಕೇಳಿದ್ದಾರೆ ಒಂದು ಹಾಡು. ಸೊ ಖಂಡಿತವಾಗಿಯೂ ಕೂಡ ಸಮಯದ ಅಭಾವದಿಂದ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ದಯವಿಟ್ಟು ಬೇಸರ ಮಾಡಬೇಡಿ, ಮುಂದಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನೋಡೋಣ. ಕೇಳುಗರೆ, ಇದು ಇವತ್ತಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗೊನ್ 07.8 FM, ಬಣ್ಣ ಬಣ್ಣದ ಬದುಕು.

107.8 FM. ಇದು ಬಣ್ಣ ಬಣ್ಣದ ಬದುಕು. ವಾಯ್ಸ್ ಆಫ್ ಮಂಜುಳಾ. ಹಾಯ್, ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ಕೇಳ್ತಾ ಇದ್ದೀರಾ ರೇಡಿಯೋ ಸ್ವರಂಗ 107.8 FM. ಬಂದಿದ್ದೀನಿ ನಾನು, ಸೊ ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನಂತೂ ಸೂಪರ್ ಆಗಿದ್ದೇನೆ. ಸೊ ಇವಾಗ ಈ ವಾರದಲ್ಲಿರುವಂತಹ ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ ಕನಕ ಜಯಂತಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕನಕದಾಸರು, ಅವರ ಹಾಡುಗಳು, ಅವರು ಯಾವುದರ ವಿಷಯವಾಗಿ ಪದ್ಯವನ್ನು

ದೇಹ. ಕನಕದಾಸರ ಕೀರ್ತನೆಗಳು ಭಕ್ತಿ, ತತ್ವಜ್ಞಾನ, ಸಾಮಾಜಿಕ ವಿಮರ್ಶೆ ಮತ್ತು ವಿಡಂಬನೆಗಳಿಂದ ಕೂಡಿದ್ದು ಕಾಗಿನೆಲೆ ಆದಿಕೇಶವ ಎಂದು ಅವರ ಕೀರ್ತನೆಗಳ ಅಂಕಿತ ನಾಮವಾಗಿದೆ. ಇವುಗಳಲ್ಲಿ ಕೇವಲ ಭಕ್ತಿ ಮಾತ್ರವಲ್ಲದೆ ಆ ಕಾಲದ ಮೂಢನಂಬಿಕೆಗಳು, ಜಾತಿ ವ್ಯವಸ್ಥೆ ಮತ್ತು ಅನ್ಯಾಯಗಳ ವಿರುದ್ಧ ಬಲವಾದ ಟೀಕೆಯೂ ಇದೆ. ಕನಕದಾಸರ ಕೀರ್ತನೆಗಳು ಕನ್ನಡ ಸಾಹಿತ್ಯಕ್ಕೆ ಅಪೂರ್ವ ಕೊಡುಗೆಯಾಗಿದ್ದು ಇಂದಿಗೂ ಮಾರ್ಗದರ್ಶಕವಾಗಿದೆ. ಕನಕದಾಸರು ಕೀರ್ತನೆಗಳನ್ನಷ್ಟೇ ಅಲ್ಲದೆ ಕಾವ್ಯ, ಮಹಾಕಾವ್ಯ, ಮುಂಡಿಗೆಗಳನ್ನು ಬರೆದಿದ್ದಾರೆ. ಹೀಗೆ ಅವರು ಕೀರ್ತನೆಗಳ ದೃಷ್ಟಿಯಿಂದ ಕೀರ್ತನಾಕಾರರಾಗಿಯೂ, ಕಾವ್ಯಗಳ ದೃಷ್ಟಿಯಿಂದ ಕವಿಯಾಗಿಯೂ ನಮಗೆ ಕಂಡುಬರುತ್ತಾರೆ. ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ, ಹರಿಭಕ್ತಿ ಸಾರ, ಕೀರ್ತನೆ ಹಾಗೂ ಮುಂಡಿಗೆಗಳು ಕನಕದಾಸರಿಂದ ರಚಿತವಾದಂಥ ಕೃತಿಗಳು. ಹರಿಯ ಬಗೆಗಿನ ಭಕ್ತಿಯೇ ಅಲ್ಲದೆ ಕನಕದಾಸರ ಹಲವಾರು ಕೀರ್ತನೆಗಳಲ್ಲಿ ತಾತ್ವಿಕತೆ, ವೈಚಾರಿಕತೆ, ಸಾಮಾಜಿಕ ವಿಮರ್ಶೆ, ವಿಡಂಬನೆ ಕಂಡುಬರುತ್ತದೆ. ಆ ಕಾಲಕ್ಕೆ ಪ್ರಚಲಿತವಿದ್ದ ಹಲವು ಮೂಢನಂಬಿಕೆಗಳನ್ನು, ಕಂದಾಚಾರಗಳನ್ನು, ಜಾತಿ ವರ್ಗ ಭೇದಗಳನ್ನು ಕನಕದಾಸರು ತಮ್ಮ ಕೀರ್ತನೆಗಳಲ್ಲಿ ಬಹುವಾಗಿ ಖಂಡಿಸಿದ್ದಾರೆ. ಕುಲ ಕುಲ ಕುಲವೆಂದು ಹೊಡೆದಾಡುವಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ ಎಂಬ ಮೊದಲಾದ ಅವರ ಕೀರ್ತನೆಗಳಲ್ಲಿ ಈ ಅಂಶಗಳನ್ನ ನಾವು ಕಾಣಬಹುದು. ಸೊ ಇನ್ನಷ್ಟು ಈ ಕನಕದಾಸರ ಬಗ್ಗೆ ನಮಗೆ ತಿಳ್ಕೊಳ್ಳಿಕ್ಕಿದೆ. ಮತ್ತೆ ಹೇಳ್ತೀನಿ, ಕಾಯ್ತಾ ಇರಿ, ಈಗ ಬರ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಹೇಳ್ತಾ ಇದ್ರ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಒಂದು ಸೂಪರ್ ಆದ ಹಾಡು ಕೇಳಿದ್ರಲ್ಲ. ಈಗ ಇನ್ನೊಂದಷ್ಟು ಕನಕದಾಸರ ಬಗ್ಗೆ ನಾನು ವಿಷಯಗಳನ್ನ ಹೇಳ್ತೇನೆ. ಪ್ರಾಚೀನ ಕಾಲದಿಂದಲೂ ಋಷಿ ಮುನಿಗಳು ಸಾಧು ಸಂತರ ನೆಲೆವೀಡು ನಮ್ಮ ಈ ನಾಡು. ಕನಕದಾಸರು ಸಂತರು, ಹರಿದಾಸರು ಮತ್ತು ಕವಿಗಳು. ಈ ನಾಡಿನ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಮೌಲ್ಯಗಳ ಉನ್ನತಿಗೆ ಇವರ ಕೊಡುಗೆ ಅನುಪಮವಾದದ್ದು. ಇವರು ತಮ್ಮ ಕೀರ್ತನೆಗಳಲ್ಲಿ ಅನನ್ಯ ಭಕ್ತಿಯಿಂದ ಭಗವಂತನನ್ನು ಕೊಂಡಾಡಿ ದಾಸ ಶ್ರೇಷ್ಠರೆಂದು ಕರೆಯಿಸಿಕೊಂಡವರು. ಅಲ್ಲದೆ ಅವರ ಹರಿಭಕ್ತಿ ಸಾರ, ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆಗಳಂತಹ ಉತ್ತಮ ಕೃತಿಗಳನ್ನು ರಚಿಸಿ ಕವಿ ಶ್ರೇಷ್ಠರೆಂದು ಪ್ರಸಿದ್ಧರಾದರು. ಹುಟ್ಟಿನಿಂದ ಕೆಳವರ್ಗಕ್ಕೆ ಸೇರಿದ ಕನಕದಾಸರು ತಮ್ಮ ವಿಶಿಷ್ಟ ಗುಣಗಳಿಂದ, ಭಕ್ತಿ ವೈರಾಗ್ಯ ಕಾವ್ಯ ರಚನೆಯಿಂದ ವ್ಯಾಸರಾಯರ ಪ್ರಿಯ ಶಿಷ್ಯರಲ್ಲಿ ಒಬ್ಬರಾಗುವ ಯೋಗ್ಯತೆಯನ್ನು ಗಳಿಸಿಕೊಂಡು ದಾಸವರೇಣ್ಯರೆಂಬ ಗೌರವಕ್ಕೆ ಪಾತ್ರರಾದವರು. ಕನಕದಾಸರು ಜನಿಸಿದ್ದು ಬಾಡ ಎಂಬ ಗ್ರಾಮದಲ್ಲಿ, ನೆಲೆಸಿದ್ದು ಕಾಗಿನೆಲೆಯಲ್ಲಿ. ಆದಿಕೇಶವ ಎನ್ನುವುದು ಇವರ ಅಂಕಿತನಾಮ. ಕುರುಬ ಜನಾಂಗಕ್ಕೆ ಸೇರಿದ ಇವರ ತಂದೆ ತಾಯಿ ಬೀರಪ್ಪ ಹಾಗೂ ಬಚ್ಚಮ್ಮ ವಿಭೂತಿ ಧರಿಸಿ ಶೈವ ಧರ್ಮವನ್ನು ಅನುಸರಿಸಿದರು. ತಿರುಪತಿ ತಿಮ್ಮಪ್ಪನಲ್ಲಿ ಅಪಾರ ಭಕ್ತಿ. ತಿಮ್ಮಪ್ಪ ನಾಯಕನೆಂದೇ ಮಗನಿಗೆ ನಾಮಕರಣವನ್ನು ಮಾಡಿದ್ದರು. ತಿಮ್ಮಪ್ಪ ನಾಯಕ ಕನಕನಾಯಕನಾದದ್ದು ಪವಾಡದ ರೀತಿಯಲ್ಲಿ. ತಮ್ಮ ಜೀವಿತದಲ್ಲೇ ವಿಜಯನಗರ ಸಾಮ್ರಾಜ್ಯದ ಏಳು ಬೀಳುಗಳನ್ನು ಕಂಡವರು ಇವರು. ಕನಕದಾಸರು ಸ್ವತಃ ಪಾಳೆಯಗಾರನಾಗಿ ಧನ ಸಂಪತ್ತನ್ನು, ವೈಭವವನ್ನು, ಅಧಿಕಾರವನ್ನು ಅನುಭವಿಸಿದವರು. ಆದರೆ ನಂತರದ ತಮ್ಮ ಜೀವನದಲ್ಲಿ ಇವುಗಳ ನಿಷ್ಪ್ರಯೋಜಕತೆಯನ್ನು ಮನಗಂಡು ಹರಿಗೆ ಶರಣಾಗಿ ಹರಿದಾಸರಾದರು. ಕನಕದಾಸರ ಕೀರ್ತನೆಗಳನ್ನು ನೀವೆಲ್ಲರೂ ಕೇಳಿದ್ದೀರ. ಬಹಳ ಭಾವಪೂರ್ಣವಾಗಿರುವ ಕೀರ್ತನೆಗಳು. ಈ ಕೀರ್ತನೆಗಳ ಮೂಲಕ ಭಗವಂತನಲ್ಲಿ ಭಕ್ತಿಯನ್ನು ಸಾರುವುದರ ಜೊತೆಗೆ ಸಾಮಾಜಿಕ ಮೌಲ್ಯಗಳನ್ನು ಇವರು ಎತ್ತಿ ಹಿಡಿದಿದ್ದಾರೆ. ಕೆಲವು ಅಸಂಪ್ರದಾಯಿಕ ಆಚರಣೆಗಳನ್ನು ಒರೆಗಲ್ಲಿಗೆ ಹಚ್ಚಿ ಪ್ರಶ್ನಿಸಿದ್ದಾರೆ. ಸ್ವಸ್ಥ ಸಮಾಜದ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬರಿಗೂ ಮಾನಸಿಕ ನೆಮ್ಮದಿಯ ಅವಶ್ಯಕತೆ ಇದೆ. ಅದು ಭಗವದ್ ಭಕ್ತಿಯಿಂದ ಲಭಿಸುವುದು. ನಾಸ್ತಿಕತೆಯು ಮನುಷ್ಯನಲ್ಲಿ ತಲ್ಲಣವನ್ನ, ನಿರಾಸೆಯನ್ನ, ಭ್ರಮೆಯನ್ನ, ಹತಾಶೆಯನ್ನ ಉಂಟು ಮಾಡುತ್ತದೆ. ದೇವರಲ್ಲಿ ಅನನ್ಯ ಭಕ್ತಿಯನ್ನ ಸಾರುವ ತಲ್ಲಣಿಸದಿರು ಕಂಡೆಯ ತಾಳುಮನವೇ, ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯವಿಲ್ಲ ಮುಂತಾದ ಅನೇಕ ಕೀರ್ತನೆಗಳನ್ನ ಕಾಣಬಹುದು. ಆದರೆ ಡಾಂಬಿಕ ಭಕ್ತಿಯನ್ನು ಇವರು ಎಂದೂ ಒಪ್ಪುತ್ತಾ ಇರಲಿಲ್ಲ. ಜಪವ ಮಾಡಿದರೇನು, ತಪವ ಮಾಡಿದರೇನು, ವಿಪರೀತ ಕಪಟ ಗುಣ ಕಲುಷವಿದ್ದವರು ಎಂದು ಅವರು ದೂಷಿಸಿದ್ದಾರೆ. ಕನಕದಾಸರು ಸಮಾಜದ ಒಳಿತಿಗೆ ಧರ್ಮಾಚರಣೆಯ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ. ಸಮಾಜದಲ್ಲಿ ಸತ್ಯ ಧರ್ಮಗಳು ಮಾಯವಾಗುತ್ತಿರುವುದನ್ನು ನೋಡಿ ಮರುಗಿದ್ದಾರೆ. ಧರ್ಮವಿಲ್ಲದ ಅರಸು ಮುರಿದ ಕಾಲಿನ ಹೊರಸು, ನಿರ್ಮಲವಿಲ್ಲದ ಮನಸ್ಸು ಅದು ಕಜ್ಜಿ ತಿನಿಸು. ಸತ್ಯ ಧರ್ಮಗಳೆಲ್ಲ ಎತ್ತ ಪೋದವೋ ಕಾಣೆ, ಉತ್ತಮರ ಜೀವನಕ್ಕೆ ದಾರಿ ಇಲ್ಲ. ನಿತ್ಯದಲ್ಲಿ ಕಳವು ವ್ಯಭಿಚಾರ ಉಳ್ಳವರೆಲ್ಲ ಅರ್ಥ ಸಂಪದರಾಗಿ ಅನುಭವಿಸುತ್ತಿಹರು. ಹುಟ್ಟಿದ ಕುಲ ಮುಖ್ಯವಲ್ಲ, ಗುಣ ಮುಖ್ಯ. ಉತ್ತಮ ಗುಣಗಳಿದ್ದರೆ ದೇವರು ಅಂಥವರನ್ನು ಉದ್ಧಾರ ಮಾಡುತ್ತಾನೆ ಎಂಬುದನ್ನು ಸ್ವ ಅನುಭವದ ಮೂಲಕ ಜಗತ್ತಿಗೆ ತೋರಿಸಿಕೊಟ್ಟ ಮಹಾಮಹಿಮರು ಕನಕದಾಸರು. ಅದನ್ನು ಮಾರ್ಮಿಕವಾಗಿ ನಮ್ಮನ್ನು ಎಚ್ಚರಿಸಿದ ಪರಿ ಈ ರೀತಿಯಾಗಿದೆ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲೀರ. ಕುಲ ಕುಲ ಕುಲವೆನ್ನುತ್ತಿಹರೋ, ಕುಲವಾವುದು ಸತ್ಯ ಸುಜನರಿಗೆ. ಮೋಸದ ಜೀವನವನ್ನು, ಅನ್ಯಾಯದ ಜೀವನವನ್ನು ಕನಕ

ದಾಸರು ಒಪ್ಪಿದವರಲ್ಲ. ಅಂತಹ ಜೀವನ ಅವರನ್ನೇ ನಾಶ ಮಾಡುತ್ತದೆ ಎಂಬುದು ವಿಡಂಬನೆ ಮಾಡಿದ್ದಾರೆ. ಮೋಸದಿ ಜೀವರ ಘಾಸಿ ಮಾಡಿದ ಪಾಪ ಕಾಶಿಗೆ ಹೋದರೆ ಹೋದೀತೆ, ಶ್ರೀಶನ ಭಕುತರ ದೂಷಿಸಿದ ಫಲ ಕಾಸು ಕೊಟ್ಟರೆ ಬಿಟ್ಟೀತೆ, ಭಾಷೆಯ ಕೊಟ್ಟು ನಿರಾಶೆಯ ಮಾಡಿದ ಫಲ ಕ್ಲೇಶಗೊಳಿಸದೆ ಬಿಟ್ಟೀತೆ, ಭೂಸುರಸ್ವವ ಹ್ರಾಸ ಮಾಡಿದ ಫಲ ಏ ಸೇಸು ಜನ್ಮಕ್ಕೂ ಬಿಟ್ಟೀತೆ, ನ್ಯಾಯವ ಬಿಟ್ಟ ನ್ಯಾಯವ ಪೇಳಲು ನಾಯಿಗೆ ನರಕವು ತಪ್ಪೀತೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲವನ್ನ ನಾವು ಅನುಭವಿಸುತ್ತಿದ್ದೇವೆ. ಹಾಗಾಗಿ ಇಂದು ಗಳಿಸಿದ ಸಂಪತ್ತನ್ನು ಅಸಹಾಯಕರಿಗೆ ದಾನ ಮಾಡಿದರೆ ಮುಂದೆಯೂ ಸುಖವಾಗಿರಬಹುದೆಂದು ದಾನದ ಮಹತ್ವವನ್ನು ಕನಕದಾಸರು ನಮಗೆ ಅವರ ಕೀರ್ತನೆಗಳ ಮೂಲಕ ತಿಳಿ ಹೇಳಿದ್ದಾರೆ. ಇಷ್ಟ ಸಂಪತ್ತನ್ನು ಬಡವರ ಕರೆತಂದು ಕೊಟ್ಟು ಮಾಡಿದ ಪುಣ್ಯ ಫಲ ತನ್ನೋದು. ಸೃಷ್ಟಿಯೊಳು ಕಾಗಿನೆಲೆ ಆದಿ ಕೇಶವನ ಅಂಗ್ರಿ ಮುಟ್ಟಿ ಮನದಲ್ಲಿ ಭಜಿಸೋ ಭ್ರಷ್ಟ ಜೀವನವೇ. ಈ ರೀತಿಯಾಗಿ ಹೇಳಿದ ಕನಕದಾಸರು 90 ವರ್ಷಗಳ ಕಾಲ ಸುದೀರ್ಘ ಸಾರ್ಥಕ ಜೀವನ ನಡೆಸಿದರು. ಅವರು ರಚಿಸಿದ ಕೀರ್ತನೆಗಳು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅನರ್ಘ್ಯ ಮಾಣಿಕೆಗಳು. ನಿತ್ಯ ನೂತನೀತಿಯಿಂದ ಕೂಡಿರುವ ಈ ಕೀರ್ತನೆಗಳು ನಮಗೆ ಮಾರ್ಗದರ್ಶನಕವಾಗಿದೆ. ಇನ್ನೊಂದಷ್ಟು ವಿಷಯ ಕನಕದಾಸರ ಬಗ್ಗೆ ನನಗೆ ಹೇಳಬೇಕು, ರಾಮಧಾನ್ಯ ಚರಿತ್ರೆಯ ಬಗ್ಗೆಯೂ ನಿಮಗೆ ನಾನು ವಿವರಿಸಬೇಕು. ಸೊ ಎಲ್ಲೂ ಹೋಗಬೇಡಿ, ಮತ್ತೆ ಬರ್ತೀನಿ. ಹೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಈಗ ಒಂದು ಚಂದದ ಹಾಡು ನಿಮಗೋಸ್ಕರ, ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಇಲ್ಲೊಂದು ನಾನು ಮಾತು ಹೇಳಿದೆ, ಕನಕದಾಸರು ಮುಂಡಿಗೆಯನ್ನ ಬರೀತಾ ಇದ್ರು ಅಂತೇಳಿ. ಈಗ ಮುಂಡಿಗೆ ಅಂದ್ರೆ ಏನು, ಅದೊಂದು ಸಂಶಯ ಅಲ್ವಾ? ನೋಡಿ, ಮುಂಡಿಗೆ ಎಷ್ಟು ಚೆನ್ನಾಗಿರ್ತದೆ ಅಂತ ಒಗಟಿನ ರೀತಿ ಇರ್ತದೆ, ಅದರ ಆ ಒಗಟಿನ ಆಳಕ್ಕೆ ಹೋಗ್ತಾ ಹೋಗ್ತಾ ಅದನ್ನು ನಾವು ಬಿಡಿಸ್ತಾ ಹೋಗಬೇಕು. ಯಾವ ರೀತಿ ಬರೀತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ನಾನೊಂದು ಇನ್ನೊಂದಿಷ್ಟು ಮಾಹಿತಿಗಳನ್ನು ಕೊಡ್ತೇನೆ. ಒಮ್ಮೆ ಕನಕದಾಸರು ತಿರುಪತಿ ಕ್ಷೇತ್ರಕ್ಕೆ ಹೊರಟಿದ್ರು. ಅವರು ಅಲ್ಲಿಗೆ ಹೋಗುವ ಕಾಲದಲ್ಲಿ ದೇವಳದಲ್ಲಿರುವ ಮುಖ್ಯಸ್ಥರಿಗೆ ನಾಳೆ ದೇವಾಲಯಕ್ಕೆ ಹರಿದಾಸರು ಬರ್ತಾರೆ, ಅವರಿಗೆ ದೇವಾಲಯದ ಮರ್ಯಾದೆಯನ್ನು ಮಾಡಬೇಕು ಅಂತ ಕನಸು ಬಿತ್ತಂತೆ. ಮರುದಿನ ದೇವಸ್ಥಾನದ ಪಾರುಪತ್ಯದಾರರು ದೇವಸ್ಥಾನಕ್ಕೆ ಬರುವ ದಾಸರಿಗೆ ಮರ್ಯಾದೆ ನೀಡಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಕಾಯ್ತಾ ಇದ್ರು. ಯಾರು ಹರಿದಾಸರು ಬರ್ತಾರೆ ಅವರಿಗೂ ಕ್ಯೂರಿಯಾಸಿಟಿ, ಯಾರು ಅಂತ ಅವರಿಗೂ ಗೊತ್ತಿಲ್ಲ. ಅದೇ ಸಮಯಕ್ಕೆ ಕನಕದಾಸರು ಕಂಬಳಿಯನ್ನು ಹೊದ್ದುಕೊಂಡು ಕೈಯಲ್ಲಿ ಏಕನಾದ ತಂಬೂರಿಯನ್ನು ಹಿಡಿದು, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, ದೋಷರಾಶಿ ನಾಶ ಮಾಡು ಶ್ರೀಶ ಕೇಶವ ಅಂತ ಹಾಡ್ತಾ ಹೇಳ್ತಾ ಹೋಗ್ತಿದ್ರು. ದಾಸರಿಗಾಗಿ ಕಾಯುತ್ತಿದ್ದವರು ನೋಡಿದ್ರು ಅಂದ್ರೆ ಅವರಿಗೆ ದಾಸರು ಹೇಳಿದ್ರೆ ಒಂದು ಬೇರೆ ಇಮ್ಯಾಜಿನೇಷನ್ ಇತ್ತು. ದಾಸರು ಹೇಳಿದ್ರೆ ತಲೆಗೆ ಪೇಟ ಹಾಕ್ಕೊಂಡು, ಸೊಂಟಕ್ಕೆ ಶಲ್ಯ ಸುತ್ತಿಕೊಂಡು, ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು, ಕೈಯಲ್ಲಿ ತಂಬೂರಿ ಹಿಡಿದು ಭಜನೆ ಮಾಡ್ತಾ ಹೋಗ್ತಾರೆ ಹೀಗೆ ಅಂತ ತಿಳ್ಕೊಂಡಿದ್ರು. ಆದ್ರೆ ಇವ್ರು ಯಾರು? ಹೀಗೆ ಯೋಚಿಸಿ ಯಾಕೆ ಸುಮ್ಮನೆ ನಾವು ನಮ್ಮ ಮನಸ್ಸಲ್ಲಿ ಯೋಚನೆ ಮಾಡೋದು, ಅವರಲ್ಲಿ ಕೇಳಿದ್ರ ಆಯ್ತು ಅಂತ ಹೇಳಿ ಸೀದಾ ಹೋಗಿ ಕನಕದಾಸರ ಹತ್ರ ಕೇಳ್ತಾರೆ, ಸ್ವಾಮಿ ತಾವು ಯಾವ ರೀತಿಯ ದಾಸರು ಅಂತ ಹೇಳಿ. ಆಗ ಭಗವಂತನ ಕರುಣೆಗೆ ಪಾತ್ರರಾದ ದಾಸರು ಭಾಗವತದ ಸ್ಮರಣೆಯನ್ನು ಮಾಡುವಂತ ಉತ್ತರವನ್ನು

ಭಾನುದಾಸರ ದಾಸಿಯರ ಮನೆಯ ಮಂಕುದಾಸರ ಮನೆಯ ಶಂಕುದಾಸ ಬಾಡದಾದಿ ಕೇಶವನ ದಾಸಕಾಣೆ ಎಂದು ಇಡೀ ಭಾಗವತೋತ್ತಮರ ಹೆಸರುಗಳನ್ನು ಸ್ಮರಣೆ ಮಾಡುವತ್ತ ಮುಂಡಿಗೆ ಪ್ರಾಕಾರದಲ್ಲಿ ಹೇಳುವ ಮೂಲಕ ಅವರಿಗೆ ಉತ್ತರವನ್ನು ಕೊಡ್ತಾರೆ. ಈಗ ಇಲ್ಲಿ ತುಂಬ ದಾಸರು ಬಂದು ಹೋದರು, ಯಾರು ಈ ದಾಸರುಗಳೆಲ್ಲ, ಯಾವ ರೀತಿಯ ಒಗಟೆ ಇದು, ಇದನ್ನು ಹೇಗೆ ಬಿಡಿಸುವುದು, ಈಗ ಒಂದೊಂದನ್ನಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಅವರು ಹೇಳ್ತಾರೆ, ಪುಟ್ಟದಾಸ 5 ವರ್ಷದ ಬಾಲಕ ಧ್ರುವ ತಂದೆಯ ತೊಡೆ ಮೇಲೆ ಕುಳಿತುಕೊಳ್ಳಬೇಕೆಂದು ಆಸೆ ಪಟ್ಟು ಹೋದಾಗ ಮಲತಾಯಿಯಿಂದ ತಿರಸ್ಕೃತನಾಗ್ತಾನೆ. ಆಮೇಲೆ ನಾರದರಿಂದ ಉಪದೇಶ ಪಡೆದು ಭಗವಂತನ ಅನುಗ್ರಹಕ್ಕೆ ಪಾತ್ರನಾದ ಧ್ರುವ ಪುಟ್ಟದಾಸ. ಇನ್ನು ದಿಟ್ಟದಾಸ, ಮನೆಯಲ್ಲಿ ತಂದೆಯಾದಂತ ಹಿರಣ್ಯಕಶಿಪು ಹೇಳ್ತಾರೆ, ಇನ್ನು ಮುಂದೆ ಹರಿ ಶ್ರೀಹರಿ ಎನ್ನುವ ಹೆಸರನ್ನೇ ಹೇಳಬಾರದು ಅಂತ ಪ್ರಹ್ಲಾದನಿಗೆ ಹೇಳ್ತಾರೆ. ಆತ ಹೇಳಿದಾಗ ಅನೇಕ ಶಿಕ್ಷೆಯನ್ನು ಕೊಡ್ತಾರೆ. ಆವಾಗ ಕೊನೆಗೆ ಹಿರಣ್ಯಕಶಿಪು ಕೇಳ್ತಾರೆ, ಎಲ್ಲಿದ್ದಾನೆ ನಿನ್ನ ಶ್ರೀಹರಿ ಅಂತ ಕೇಳಿದಾಗ, ಈ ಕಂಬದಲ್ಲಿ ನಿನ್ನ ಹರಿ ಇರುವನೆ ಅಂತ ಕೇಳಿದಾಗ ಹೇಳ್ತಾನೆ, ಎಳ್ಳು ಕೊನೆಯು ಮುಳ್ಳು ಮನೆಯು ಎಲ್ಲೂ ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಗೌರಿ ವಲ್ಲಭನಿದ್ದಾನೆ ಅಂತ ಹೇಳಿದಾಗ ಕಂಬವನ್ನು ಸೀಳಿಕೊಂಡು ನರಸಿಂಹ ಬಂದು ಪ್ರಹ್ಲಾದನ ತಂದೆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡುತ್ತಾನೆ. ತಂದೆಯನ್ನೇ ಎದುರು ಹಾಕಿಕೊಂಡ ಪ್ರಹ್ಲಾದ ದಿಟ್ಟದಾಸ. ಇನ್ನು ಮೂರನೆಯದು ಸಿಟ್ಟುದಾಸ. ಕೋಪಿಷ್ಠರೆಂದೇ ಹೆಸರಾದಂಥ ದೂರ್ವಾಸರು, ಭೃಗು ಮಹರ್ಷಿಗಳು, ವಿಶ್ವಾಮಿತ್ರರು ಸಿಟ್ಟುದಾಸರು. ಇನ್ನು ಸುಟ್ಟದಾಸ, ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಇಡೀ ಲಂಕಾನಗರವನ್ನು ಸುಟ್ಟು ಸುಟ್ಟಂತಹ ಆ ಹನುಮಂತ ಸುಟ್ಟದಾಸ. ಸುಡುಗಾಡುದಾಸ, ಸುಡುಗಾಡನ್ನು ಕಾಂದಂತಹ ಹರಿಶ್ಚಂದ್ರನಾಗಲಿ ರುದ್ರದೇವರಾಗಲಿ ಸುಡುಗಾಡುದಾಸರು. ಇನ್ನು ಕಷ್ಟದಾಸ, ಭೂಮಿಯನ್ನು ಹಾಸಿಗೆ ಆಕಾಶವೇ ಹೊದಿಕೆ ಅನ್ನುವಂತೆ ಹಾಸಿ ಹೊದೆಯುವಷ್ಟು ಬಡತನವಿದ್ದರೂ ಸಂತಾನಕ್ಕೆ ಕೊರತೆಯಿಲ್ಲದೆ ಮನೆ ತುಂಬ ಮಕ್ಕಳು ಬಡತನ ತಾಳಲಾರದೆ ಹೆಂಡತಿ ಕೇಳ್ತಾಳೆ, ನಿಮಗೆ ಸಹಾಯ ಮಾಡುವ ಸ್ನೇಹಿತರಿಲ್ವೇ ಸ್ವಾಮಿ ಅಂತ. ಆಗ ಇದ್ದಾರೆ, ಅವನನ್ನು ನನ್ನ ಬಾಲ್ಯದ ಗೆಳೆಯ ಕೃಷ್ಣ ಎಂದು ಸಂತೋಷದಿಂದ ಹೇಳಿ ಹೆಂಡತಿ ಕೊಟ್ಟ ಹಿಡಿ ಅವಲಕ್ಕಿಯನ್ನು ಗಂಟು ಕಟ್ಟಿಕೊಂಡು ತಂದು ಕೃಷ್ಣನಿಗೆ ಕೊಟ್ಟು ಸಕಲ ಸೌಭಾಗ್ಯವನ್ನು ಪಡೆದ ಕುಚೇಲ, ಅವಲಕ್ಕಿ ಗಂಟನ್ನು ಬಿಚ್ಚಿದ ಅದೇ ರೀತಿ ಸುಧಾಮನ ದಾರಿದ್ರ್ಯದ ಗಂಟನ್ನು ಕೃಷ್ಣ ಬಿಚ್ಚಿ ಬಿಡ್ತಾನೆ. ಶ್ರೀಹರಿ ಒಪ್ಪಿ ಅವಲಕ್ಕಿಗೆ ಕೊಟ್ಟಂತಹ ಆ ಅಖಿಲಾರ್ಥವನ್ನು ಪಡೆದಂತಹ ಕುಚೇಲ ಕಷ್ಟದಾಸ. ಇನ್ನು ಪುಟ್ಟದಾಸ, 3 ಪಾದಗಳಷ್ಟು ಜಾಗವನ್ನು ವಾಮನ ಬೇಡಿದಾಗ ಕೊಡ್ತಾನೆ. 2 ಪಾದಗಳಿಂದ 14 ಲೋಕವನ್ನು ಅಳೆದ ಮೇಲೆ 3ನೇ ಪಾದ ಎಲ್ಲಿಡಲಿ ಅಂತ ಕೇಳಿದಾಗ ನನ್ನ ತಲೆ ಮೇಲೆ ಇಡುವಂತ ಅಂದು ತನ್ನನ್ನೇ ತಾನು ಸಮರ್ಪಣೆ ಮಾಡಿದಂತಹ ಬಲಿಚಕ್ರವರ್ತಿ ಪುಟ್ಟದಾಸ. ಪುಟ್ಟದಾಸ ಯುಧಿಷ್ಠಿರನ ತಮ್ಮ ಭೀಮ, ಅವನಿಗೆ ಇನ್ನೊಂದು ಹೆಸರು ವೃಕೋದರ. ವೃಕ ಏನು ಹೇಳುವುದು, ಅಗ್ನಿ ಎಂದರೆ ಜಠರಾಗ್ನಿ, ಹೆಬ್ಬೆಟ್ಟು ಗಾತ್ರವಿದ್ದು ಇದು ಆಹಾರವನ್ನು ಜೀರ್ಣ ಮಾಡುತ್ತದೆ. ಜಾನಿ ವಿರಾಗಿ ಹರಿಭಕ್ತ ಅತಿಬಲವಂತ ಧೃತಿ ಸ್ಮೃತಿ ಪ್ರಾಣ ಹೀಗೆ ಹಲವಾರು ವಿಶೇಷಕತೆಗಳಿಂದ ಕೂಡಿರುವ ಭೀಮಸೇನ ಪುಟ್ಟದಾಸ. ಇಟ್ಟಿಗೆದಾಸ, ತಂದೆ ತಾಯಿಯನ್ನು ತೊಡೆಯ ಮೇಲೆ ಮಲಗಿಸಿಕೊಂಡಂತ ಪುಂಡರೀಕ ಪಾಂಡುರಂಗ ಬಂದು ನಿಂತಾಗ ತಂದೆ ತಾಯಿಗೆ ನಿದ್ದೆ ತಪ್ಪಿದೆಂದು ಇಲ್ಲೇ ನಿಂತಿರು ಎಂದು ಇಟ್ಟಿಗೆಯನ್ನು ತಳ್ಳಿದ. ಪಾಂಡುರಂಗ ಅದರ ಮೇಲೆ ನಿಂತು ನಿಂತು ಆತನಿಗೆ ಸಾಕಾಯಿತು. ಸೊಂಟದ ಮೇಲೆ ಕೈಯಿಟ್ಟುಕೊಂಡಾಗ ಎದ್ದು ಬಂದ ಪುಂಡರೀಕ, ಕಲಿಯುಗ ಮುಗಿಯುವ ತನಕ ಹೀಗೆ ನಿಂತು ಬಿಡು ಸ್ವಾಮಿ ಎಂದ. ಭಕ್ತ ಪುಂಡರೀಕನ ಮಾತಿಗೆ ಕಟ್ಟು ಬಿದ್ದು ಪುಂಡರೀಕನಾಗಿ ಬಂದ ಕೃಷ್ಣ ಪಾಂಡುರಂಗ ವಿಠಲ ಎನಿಸಿಕೊಂಡು ಅಲ್ಲಿ ನಿಂತನು. ಹೀಗೆ ಭಕ್ತರ ಪುಂಡರೀಕ ಪಾಂಡುರಂಗ ಇಟ್ಟಿಗೆ ದಾಸ. ಶಿಷ್ಟದಾಸ, ರಾವಣ ಕುಂಭಕರ್ಣರ ತಮ್ಮನಾಗಿ ಜನಿಸಿ ದೈತ್ಯರ ನಡುವೆ ಇದ್ದ ವಿಭೀಷಣ ರಾಮನಿಗೆ ಹನುಮನಿಗೆ ಶರಣಾಗತನಾದ. ವಿಭೀಷಣನನ್ನು ಸ್ವೀಕಾರ ಮಾಡಲೇ ಅಂತ ರಾಮ ಕೇಳಿದಾಗ ಹನುಮಂತ ಸ್ವೀಕರಿಸು ಎಂದ. ಶಿಷ್ಟದಾಸ, ಆತನೇ ವಿಭೀಷಣ. ನಿಷ್ಠದಾಸ, ಏಕಾದಶಿ ವ್ರತ ಮಾಡುವ ರುಕ್ಮಾಂಗದ ಅಂಬರೀಷನಾದದ್ದು ಆತ ನಿಷ್ಠದಾಸ. ಭ್ರಷ್ಟದಾಸ, ಬ್ರಾಹ್ಮಣನಾಗಿದ್ದು ಮಾಡಬೇಕಾದ್ದನ್ನು ಮಾಡದೆ ವೇಶ್ಯಾಸರಿ ಹಿಂದೆ ಹೋಗಿ ತಿನ್ನಬಾರದ್ದನ್ನು ತಿಂದು ಕುಡಿಯಬಾರದ್ದನ್ನು ಕುಡಿದು ಮಾಡಬಾರದ್ದನ್ನು ಮಾಡಿ ಅಂತ್ಯಕಾಲದಲ್ಲಿ ಜಾನೋದಯವಾಗಿ ದೀರ್ಘಕಾಲದವರೆಗೂ ಹರಿಸ್ಮರಣೆ ಮಾಡಿ ವಿಷ್ಣು ದೂತರ ಬಂದು ಕರೆದುಕೊಂಡು ಹೋದ ಅಜಾಮಿಳ ಭ್ರಷ್ಟದಾಸ. ವಿತ್ತದಾಸ, ನವಕೋಟಿ ನಾರಾಯಣ ಎಂದೆನಿಸಿ ಬಿಡಿಗಾಸನ್ನೂ ಬಿಚ್ಚದೆ ಬೇಡಿ ಬಂದ ಹರಿಗೆ 6 ತಿಂಗಳು ಸತಾಯಿಸಿ ಕಾಸು ಕೊಡದೆ ಪತ್ನಿಯ ಮೂಲಕ ಜಾನದ ಅರಿವಾಗಿ ಬಿಡಿಗಾಸನ್ನು ಇಟ್ಟುಕೊಳ್ಳದೆ ಇಡೀ ಮನೆಯ ಸಮೇತ ತುಳಸಿ ದಳವನ್ನ ಹಾಕಿ ಶ್ರೀಕೃಷ್ಣಾರ್ಪಣ ಎಂದು ಹೇಳಿ ಹೆಂಡತಿ ಮಕ್ಕಳೊಂದಿಗೆ ಹೋಗಿ ವ್ಯಾಸರಿಗೆ ಶರಣಾದ ಪುರಂದರದಾಸ, ಅವರು ವಿತ್ತದಾಸ. ಹುತ್ತದಾಸ, ನಾರದರಿಂದ ರಾಮಮಂತ್ರ ಉಪದೇಶ ಪಡೆದು

ತಪಸ್ಸಿಗೆ ಕುಳಿತು ಮೈ ಮೇಲೆ ಹುತ್ತ ಬೆಳೆದರೂ ತಿಳಿಯದೆ ರಾಮನಾಮ ಜಪವನ್ನು ಬಿಡದೆ ಜಪಿಸುತ್ತಲೇ ಇದ್ದಾಗ ಬ್ರಹ್ಮನು ಬಂದು ಕಮಂಡಲದಲ್ಲಿ ನೀರನ್ನು ಪ್ರೋಕ್ಷಿಸಿ ಹುತ್ತವನ್ನು ಕರಗಿಸಿ ನಾರದರ ಅಣತಿಯಂತೆ ರಾಮಾಯಣ ಬರೆದಿರುವ ವಾಲ್ಮೀಕಿ ಹುತ್ತದಾಸ. ಇನ್ನು ಶ್ರೇಷ್ಠದಾಸ ತಂದೆ ಶಂತನು ಮಹಾರಾಜರಿಗೆ ಕೊಟ್ಟ ಮಾತಿನಂತೆ ಅಜನ್ಮ ಬ್ರಹ್ಮಚಾರಿಯಾಗಿ ಇಚ್ಛಾಮರಣಿಯಾಗಿ ಧೃತರಾಷ್ಟ್ರನಿಗೆ ನಿಷ್ಠನಾಗಿ ಅನ್ನತಿಂದ ಋಣದಿಂದಾಗಿ ದುರ್ಯೋಧನನ ಕಟುಮಾತು ಅಧರ್ಮದ ಕೆಲಸಗಳನ್ನು ನೋಡಿಯೂ ಅಸಹಾಯಕತೆಯಿಂದ ಕವರವರ ಜೊತೆಯಲ್ಲೇ ಇದ್ದು ವಯೋವೃದ್ಧ ಮಹಜ್ಞಾನಿಯಾಗಿ ಜೀವನದ ಅಂತ್ಯದವರೆಗೂ ಬದುಕನ್ನು ಹೋರಾಟದಲ್ಲೇ ಕಳೆದು ಕೃಷ್ಣನ ಅನುಗ್ರಹ ಪಡೆದು ಇಚ್ಛಾಮರಣಿಯಾದ ದೇವವೃತ ಭೀಷ್ಮ ಶ್ರೇಷ್ಠದಾಸ. ಶಂಕುಕರ್ಣ ಎಂಬುದು ಬ್ರಹ್ಮದೇವನ ಶಾಪದಿಂದ ಭೂಲೋಕದಲ್ಲಿ ಶ್ರೀ ಪ್ರಹ್ಲಾದರಾಜರ ಅವತಾರಿಗಳಾದ ಶ್ರೀ ವ್ಯಾಸರಾಜರ ಶಿಷ್ಯ. ಈ ಷೋಡಶ ದಾಸರುಗಳ ದಾಸಾನುದಾಸಿಯರ ಮಂಕುದಾಸರ ಮನೆಯ ಶಂಕುದಾಸ, ಬಾಡದಾದಿ ಕೇಶವ, ಕಾಗಿನೆಲೆಯಾದಿ ಕೇಶವನ ದಾಸಾನುದಾಸ ನಾನು ಕನಕದಾಸ ಎಂದು ತಿಳಿಸಲು ದಾಸರುಗಳು ಮತ್ತು ಅವರ ಶ್ರೇಷ್ಠತೆ ತಿಳಿಸುವ ಮೂಲಕ ಒಂದು ಮುಂಡಿಗೆಯನ್ನೇ ಮಾಡಿದರು. ಜನಪದ ಶೈಲಿಯಲ್ಲಿ ಒಗಟುಗಳು ಎನ್ನಬಹುದು. ಮುಂಡಿಗೆಗಳು ಹರಿದಾಸ ಸಾಹಿತ್ಯಕ್ಕೆ ವಿಶೇಷವಾದ ಕೊಡುಗೆಯಾಗಿದೆ. ಇದು ಭೂರಿ ಭೋಜನದಂತೆ ಸವಿಯಾಗಿದೆ. ಹೇಳ್ತಾ ಇರಿ ರೇಡಿಯೋ ಸಾರಂಗಿ. ಇನ್ನಷ್ಟು ಕನಕದಾಸರ ಬಗ್ಗೆ ಮತ್ತೆ ಮಾತಾಡ್ತೇನೆ. ಈಗೊಂದು ಸೂಪರ್ ಆಗಿರೋ ಟ್ರ್ಯಾಕ್ ನಿಮಗೋಸ್ಕರ ಮತ್ತೆ ಬರ್ತೀನಿ.

ಹೇಳ್ತಾ ಇದ್ದಾರೆ. ಸೊ ನಾನು ಮಂಜುಳ, ಕನಕ, ಜಯಂತಿ ಮುಂಡಿಗೆಗಳನ್ನೇ ಕುರಿತು ಮಾತಾಡ್ತಾ ಇದ್ದೆ. ಇನ್ನೊಂದಷ್ಟು ಅದರ ಬಗ್ಗೆ ಹೇಳಿಬಿಡ್ತೇನೆ, ಯಾಕಂದ್ರೆ ನಮಗೆ ಮುಂಡಿಗೆಗಳ ಪರಿಚಯವಿಲ್ಲ, ಅದು ಏನು ಅಂತಾನೇ ಗೊತ್ತಿಲ್ಲ. ಆದ ಹಾಗಾಗಿ ಅದರ ಬಗ್ಗೆ ಇನ್ನೊಂದಷ್ಟು ವಿಷಯವನ್ನ ಹೇಳ್ತೇನೆ. ಮುಂಡಿಗೆಗಳು ಹರಿದಾಸ ಸಾಹಿತ್ಯದಲ್ಲಿ ಬರುವ ಒಂದು ಪ್ರಕಾರ. ಅಂದ್ರೆ ಮುಂಡಿಗೆ ಅಂದ್ರೆ ಮಂಡಿಗೆ ಕೆಲಸ ಕೊಡೋದು. ಮುಂಡಿಗೆ ನೇರವಾಗಿ ಹೇಳಬೇಕಾದಂತ ವಿಚಾರಗಳನ್ನ ಸುತ್ತಿ ಬಳಸಿ ಹೇಳುವಂತೆ ವೇದ ಪುರಾಣಗಳಲ್ಲಿರುವ ವಿಚಾರಗಳನ್ನೆಲ್ಲ ಅದರೊಳಗೆ ಅಡವಳಿಸಿ ಚಿಂತನೆಗೆ ಅವಕಾಶ ಮಾಡಿಕೊಡುವುದಕ್ಕೆ ಮುಂಡಿಗೆ ಅಂತ ಕರೀತಾರೆ. ಮುಂಡಿಗೆ ಅಂದ್ರೆ ಹೀಗಿರುತ್ತದೆ. ಉದಾಹರಣೆ ಕೊಡ್ತೇನೆ ನೋಡು, ನಿಮ್ ಬಿಡಿಸ್ಲಿಕ್ಕೆ ಆಗ್ತದ ನೋಡಿ. ಸಜ್ಜನರು ದಿನಗಳನ್ನ ಹೇಗೆ ಕಳೆಯುತ್ತಾರೆ, ಅದಕ್ಕೆ ಉತ್ತರ ಈ ರೀತಿಯಾಗಿದೆ, ಇದನ್ನ ನೀವು ಬಿಡಿಸಬೇಕು. ಸಜ್ಜನರು ಬೆಳಗ್ಗೆ ಜೂಜಾಡುತ್ತಾರೆ, ಮಧ್ಯಾಹ್ನ ಶ್ರೀ ವಿಹಾರದಲ್ಲಿ ಕಳೆಯುತ್ತಾರೆ, ರಾತ್ರಿ ಕಳ್ಳತನ ಮಾಡುತ್ತಾರೆ. ಇದೆಂತ ಉತ್ತರ ಅಂತ ನಿಮ್ಗೆ ಅನಿಸಿದ್ರೆ ಅದರ ಅಂತರಾರ್ಥ, ಅದರ ಉತ್ತರ ಬೇರೆನೇ ಇರುತ್ತೆ. ಪ್ರಾತಃ ಕಾಲದಲ್ಲಿ ಜೂಜಾಡ್ತಾರೆ ಅಂದ್ರೆ ಪ್ರಾತಃ ಕಾಲದಲ್ಲಿ ದ್ಯೂತ ಪ್ರಸಂಗ ಅಂದ್ರೆ ಮಹಾಭಾರತವನ್ನು ಶ್ರವಣ ಮಾಡುವ ಮೂಲಕ ಉತ್ತಮ ಚಿಂತನೆಯಲ್ಲೇ ಕಳೆಯುವುದು. ಮಧ್ಯಾಹ್ನ ಏನಿದೆ ನಮ್ಗೆ ಮಧ್ಯಾಹ್ನ ಹೇಳಿದ್ರೆ ಸ್ತ್ರೀ ವಿಹಾರದಲ್ಲಿ ಕಾಲ ಕಳೆಯುತ್ತಾರೆ. ಸೀತಾಪಹರಣ ಮಾಡಿದ ಪ್ರಧಾನವಾದ ರಾಮಾಯಣ ಕತೆ ಓದಿ ಕೇಳುವ ಮೂಲಕ ಮಧ್ಯಾಹ್ನ ಕಾಲ ಕಳೆಯುತ್ತಾರೆ. ರಾತ್ರಿಯಲ್ಲಿ ಕಳ್ಳತನ ಮಾಡೋದಂದ್ರೆ ಹಾಲು ತುಪ್ಪ ಬೆಣ್ಣೆ ಕದ್ದ ಮೊಸರು ಕದ್ದ ಎಂಬ ಆ ನವನೀತ ಚೋರ ಕೃಷ್ಣನ ಕಥೆಯನ್ನು ಭಾಗವತವನ್ನು ಪಾರಾಯಣ ಮಾಡುವ ಮೂಲಕ ಕಥೆಗಳನ್ನು ಶ್ರವಣ ಮನನ ಮಾಡಿಕೊಳ್ಳುವುದು. ಹೀಗೆ ಜಾನಿಗಳು ತ್ರಿಕಾಲದಲ್ಲಿ ದಿನನಿತ್ಯದ ಕಾರ್ಯಗಳ ಜೊತೆಗೆ ಭಗವಂತನ ಚಿಂತನೆಯಲ್ಲಿ ಕಾಲ ಕಳೆಯುತ್ತಾರೆ. ಧ್ಯಾನವು ಕೃತಯುಗದಿ ಯಜ್ಜ ಯಜೌನ ತ್ರೇತಾಯುಗದಿ ದಾನಮಾಂತಕನ ದೇವತಾರ್ಚನೆಯು ಕಲಿಯುಗದಿ ಗಾನದಿ ಕೇಶವನೆಂದರೆ ಕೈಗೂಡುವನು ಕಲಿಯುಗದಿ ರಂಗವಿಠಲ. ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರಿಗೆ ಅರ್ತಿಯಿಂದ ಸಲಹುತ್ತಿರುವ ಕರ್ತೃಕೇಶವ, ಮರೆಯದಲ್ಲಿ ಹರಿಯ ನಾಮ ಬರೆದು ಓದಿ ಪೇಳದವರಿಗೆ ಕರೆದು ಮುಕ್ತಿ ಕೊಡುವ ನಮ್ಮ ಕಾಗಿ ನೆಲೆಯಾದಿ ಕೇಶವ, ಇದು ಕನಕದಾಸರ ಕೀರ್ತನೆ. ಈಗ ನಿಮಗೆ ನಾನು ಹೇಳಿದ್ದೆ ಆವಾಗಲೇ ರಾಮ ಧಾನ್ಯ ಚರಿತೆ ಬಗ್ಗೆ ನಿಮಗೊಂದಷ್ಟು ವಿಷಯಗಳನ್ನ ಹೇಳ್ತೇನೆ ಅಂತೇಳಿ ಈಗ ಹೇಳ್ತೇನೆ. ಏನಿದು ರಾಮ ಧಾನ್ಯ ಚರಿತೆ ಅಂತ ಹೇಳಿದ್ರೆ, ರಾಮನು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳ್ತಾನೆ. ಮಾರ್ಗ ಮಧ್ಯದಲ್ಲಿ ಮುನಿಗಳು ಅವರಿಗೆ ವಿವಿಧ ಧಾನ್ಯಗಳಿಂದ ತಯಾರಿಸಿದ ಭಕ್ಷ್ಯಗಳನ್ನು ಉಣಬಡಿಸುತ್ತಾರೆ. ಇದರಿಂದಾಗಿ ಯಾವ ಧಾನ್ಯ ಇದರಲ್ಲಿ ಶ್ರೇಷ್ಠ ಅಂತ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಯಾಕಂದ್ರೆ ಇಲ್ಲಿ ಭತ್ತ ಮತ್ತು ರಾಗಿಗೆ ಒಂದು ಜಗಳ ಶುರು ಆಗುತ್ತೆ, ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತ. ರಾಮನ ನಿರ್ಧಾರ ಏನ್ ಮಾಡ್ತಾನೆ ಹೇಳಿದ್ರೆ, ರಾಮನು ಇಬ್ಬರನ್ನು 6 ತಿಂಗಳುಗಳ ಕಾಲ ಬಂಧನದಲ್ಲಿಡಲು ನಿರ್ಧರಿಸ್ತಾನೆ. ಇದರಿಂದ ಧಾನ್ಯಗಳ ಶಕ್ತಿ ಮತ್ತು ಗುಣಗಳನ್ನ ಪರೀಕ್ಷಿಸಬಹುದಲ್ವೇ. ಹಾಗೆ 6 ತಿಂಗಳ ನಂತರ ರಾಗಿ ಹೇಗಿರ್ತದಂದ್ರೆ ಗಟ್ಟಿಮುಟ್ಟಾಗಿ ಆರೋಗ್ಯಕರವಾಗಿ ಇತ್ತು, ಆದರೆ ಭತ್ತವು ಸೊರ್ರಗಿ ಟೊಂಕ ಮುರ್ದಾಗಿ ಇತ್ತು. ಈ ಪ್ರದರ್ಶನದ ನಂತರ ರಾಮನು ರಾಗಿ ಧಾನ್ಯವೇ ಶ್ರೇಷ್ಠ ಅಂತ ಘೋಷಿಸ್ತಾನೆ. ಎಲ್ಲರೂ ರಾಗಿಯನ್ನ ಶ್ಲಾಘಿಸ್ತಾರೆ. ಸೊ ಕೇಳ್ತಾ ಇರಿ ರೇಡಿಯೋ ಸಾರಂಗ, ಇನ್ನೊಂದಷ್ಟು ಕನಕದಾಸರ ಬಗ್ಗೆ ಮಾಹಿತಿಗಳನ್ನ ಕೊಡ್ತೇನೆ. ಇದು 107.8 FM ರೇಡಿಯೋ ಸಾರಂಗ, ಇದು ಬಣ್ಣ ಬಣ್ಣದ ಬದುಕು. ಈಗ ನಿಮ್ಗೆ ಸೂಪರ್ ಆಗಿರೋ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳ್ತಾ ಇರಿ.

ಹೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಇವತ್ತು ಇಡೀ ನಮ್ಮ ಕಾರ್ಯಕ್ರಮದಲ್ಲಿ ಕನಕದಾಸರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹೇಳ್ತಾ ಇದ್ದೇನೆ. ರಾಮಧಾನ್ಯ ಚರಿತೆ ಬಗ್ಗೆ ನಾನು ನಿಮಗೆ ಹೇಳಿದೆ. ಮುಂಡಿಗೆಗಳು ಅಂದ್ರೆ ಏನು, ಅದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಹ ನೀವು ತಿಳ್ಕೊಂಡ್ರಿ. ಈಗ ಇನ್ನೊಂದಷ್ಟು ವಿಷಯವನ್ನ ಹೇಳಬೇಕು. ಇದು ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಏನು ಹೇಳಿದ್ರೆ, ಮಹಜ್ಜಾನಿ ವ್ಯಾಸರಾಯರ ಆಶ್ರಮದ ಪಾಠಶಾಲೆ, ಎಲ್ಲ ಶಿಷ್ಯರು ಗುರು ವ್ಯಾಸರಾಯರಿಗಾಗಿ ಕಾಯ್ತಾ ಇದ್ದಾರೆ. ಅದು ಗುರುಗಳು ಬಂದೇ ಬಿಟ್ರು, ಶಿಷ್ಯರಿದ್ದು ವಂದಿಸಿಕೊಳ್ಳಿದ್ರು. ವ್ಯಾಸರಾಯರು ಪಾಠದ ಮಧ್ಯ ಶಿಷ್ಯರನ್ನ ಕೇಳ್ತಾರೆ, ನಿಮ್ಮಲ್ಲಿ ಯಾರು ಸ್ವರ್ಗಕ್ಕೆ ಹೋಗಬಲ್ಲಿರಿ ಅಂತ. ಬಹಳಷ್ಟು ಶಿಷ್ಯರು ಅಂದ್ಕೊಂಡ್ರು ಇದಿಂಥ ಪ್ರಶ್ನೆ. ಅಷ್ಟರಲ್ಲಿ ಶಿಷ್ಯನೊಬ್ಬ ಎದ್ದು ನಿಂತು ಹೇಳಿದ, ನಾನು ಹೋದರೆ ಹೋದೇನು? ಅವನ ಮಾತನ್ನು ಕೇಳಿ ಎಲ್ಲ ಶಿಷ್ಯರು ನಕ್ಕರು. ಆಗ ಗುರುಗಳು ಹೇಳ್ತಾರೆ, ಅರ್ಥ ಮಾಡಿಕೊಳ್ಳದೆ ನಗುವ ನೀವೆಲ್ಲರೂ ಅಜ್ಞಾನಿಗಳು, ನಿಮ್ಮಲ್ಲಿ ಇವನೊಬ್ಬನೇ ಜಾನಿ. ಈ ಅನುಭಾವಿ ಶಿಷ್ಯರೇ ಕನಕದಾಸರು. ಕನಕರ ಹೇಳಿಕೆಯನ್ನು ಇತರ ಶಿಷ್ಯರಿಗೆ ವಿವರಿಸುತ್ತಾ ವ್ಯಾಸರಾಯರು ಹೇಳುತ್ತಾರೆ, ಇಲ್ಲಿ ನಾನು ಎಂದರೆ ಅಹಂಕಾರ, ಅದು ಹೋದರೆ ಮಾತ್ರ ಮನುಷ್ಯ ಸ್ವರ್ಗಕ್ಕೆ ಹೋಗಬಹುದು. ಈ ದಾಸರ ಕೀರ್ತನೆಗಳಲ್ಲಿ ಏನು ವಿಶೇಷತೆ ಇದೆ ಅನ್ನುವುದನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ನೋಡೋಣ, ಕನಕದಾಸರ ಒಂದು ವೈಶಿಷ್ಟ್ಯವೆಂದರೆ ಭಕ್ತಿಯ ಭಾವಪರವಶತೆ. ಅವರು ಭಗವಂತನಿಗೆ ತಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ರು. ಕಾಗಿ ನೆಲೆಯಾದಿ ಕೇಶವನಲ್ಲಿ ಅವರು ಹೀಗೆ ನಿವೇದಿಸಿಕೊಳ್ತಾ ಇದ್ರು, ದೀನ ನಾನು ಸಕಲ ಲೋಕಕ್ಕೆ ದಾನಿ ನೀನು, ಅಜ್ಞಾನಿ ನಾನು ಮಹಾಮಹಿಮನು ನೀನು, ಸುಜ್ಞಾನ ಮೂರ್ತಿ ನನ್ನನ್ನು ರಕ್ಷಿಸುವ ಹೊಣೆ ನಿನ್ನದಯ್ಯ. ಅವರು ಮುಂದುವರಿಸ್ತಾ ಹೇಳ್ತಾರೆ, ಸಕಲಕ್ಕೂ ನೀನೇ ಕಾರಣವಿರುವಾಗ ಇಲ್ಲಿ ನನ್ನದೆನ್ನುವುದು ಏನೂ ಇಲ್ಲ, ನನ್ನ ಸುಖ ದುಃಖಗಳು ನಿನ್ನ ದೇಣಿಗೆ. ಕನಕದಾಸರು ನಿಜವಾಗಲೂ ವೈರಾಗ್ಯ ಮೂರ್ತಿಗಳಾಗಿದ್ದರು, ಆಧ್ಯಾತ್ಮಿಕ ಸೆಲೆಯ ಸೀಮೆ ಪುರುಷರಾಗಿದ್ದರು. ಅವರ ಭಕ್ತಿಗೆ ಮೆಚ್ಚಿ ಪರಿಶುದ್ಧ ಕರೆಗೆ ಓಗೊಟ್ಟು ಸಾಕ್ಷಾತ್ ಶ್ರೀಕೃಷ್ಣನೇ ಕನಕನತ್ತ ತಿರುಗಿ ದೇವಾಲಯದ ಗೋಡೆ ಒಡೆದು ದರ್ಶನ ನೀಡಿದ್ದು ಅವರ ನಿರ್ಮಲ ಭಕ್ತಿಗೆ ಸಾಕ್ಷಿ. ಸಂತರಾದ ಕನಕರು ತೋರಿದ ಮಾರ್ಗ ಅಸಾಧಾರಣವಲ್ಲ, ಎಲ್ಲರೂ ಅನುಸರಿಸಬಹುದಾದ ಸರಳ ಮಾರ್ಗ ಅದು. ಆದರೆ ನಾವು ಅದನ್ನು ಮರೆತಿದ್ದೇವೆ. ಈ ಭೂಮಿಗೆ ನಾವು ಎಲ್ಲಿಂದಲೂ ಬಂದ ಅತಿಥಿಗಳು, ಎಷ್ಟು ಕಾಲ ಇರುತ್ತೇವೋ ಯಾರಿಗೂ ತಿಳಿದಿಲ್ಲ. ಅನ್ಯರ ಮನೆಗೆ ಹೋದಾಗ ನಾವೆಷ್ಟು ಎಚ್ಚರದಲ್ಲಿ ಇರುತ್ತೇವೋ ಅಷ್ಟೇ ಎಚ್ಚರದಲ್ಲಿ ಇಲ್ಲಿ ಇರಬೇಕಾದುದು ನಮ್ಮ ಕರ್ತವ್ಯ. ಏಕೆಂದರೆ ಇಲ್ಲಿ ಇರುವುದು ಯಾವುದು ನಮಗೆ ಯಾರಿಗೂ ಸೇರಿದ್ದಲ್ಲ. ಹೊಟ್ಟೆ ಬಟ್ಟೆಗಳ ಕನಿಷ್ಠ ಅಗತ್ಯ ಪೂರೈಕೆಯೊಂದಿಗೆ ಕಲೆ ಸಾಹಿತ್ಯ ಸಂಗೀತಗಳ ಆರಾಧನೆ ಮಾಡುವುದಷ್ಟೇ ನಮ್ಮ ಕೆಲಸ. ಅದರಿಂದ ಸಕಲ ಜೀವ ಜಗತ್ತಿಗೂ ಕ್ಷೇಮ ಎಂಬುದನ್ನು ತೋರಿಸಿದ್ದಾರೆ ಕನಕದಾಸರು. ಭಗವಂತ ದೇವರು ಎಂದಾಕ್ಷಣ ಅವನನ್ನು ಕಾಣಲು ವೇದ ಶಾಸ್ತ್ರಗಳ ಅಧ್ಯಯನ ಇತ್ಯಾದಿಗಳ ಕಟ್ಟುಪಾಡುಗಳನ್ನು ತೋರಿಸಲಾಗುತ್ತದೆ. ಆದರೆ ಅವನನ್ನು ಕಾಣಲು ಅದು ಯಾವುದರ ಅಗತ್ಯವಿಲ್ಲ, ಯಾರು ಬೇಕಾದರೂ ಸಾಧನೆಯ ಮೂಲಕ ಸಾಧಿಸಬಹುದು ಎಂದು ಮಧ್ಯಯುಗದಲ್ಲಿ ಬಾಳೆ ಬದುಕಿದ ಕನಕದಾಸರು ತಮ್ಮ ಬದುಕಿನ ಮೂಲಕ ನಮಗೆ ತೋರಿಸಿಕೊಟ್ಟರು. ಸೊ ಕನಕದಾಸರು ತಮ್ಮ ಕೀರ್ತನೆಗಳಲ್ಲಿ ಯಾವುದೆಲ್ಲ ಸಂದೇಶಗಳನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
1: ಎಲ್ಲ ಸಹೋದರರಿಗೆ ನಮಸ್ಕಾರ. ನಾನು ಬಳಿಯ ಎಂದು ಹೇಳಿದ್ದಲ್ಲ, ನಾವಕ್ಕೆ ಶ್ರೀರಾಮಕೃಷ್ಣರ ಜೀವನದಲ್ಲಿ ನೋಡಿರ್ಬೇಕು. ಕಾಳಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಎಲ್ಲಿ ತಡ ಆಗ್ಬಿಡುತ್ತೋ ಅಂತ ಓಡ್ಕೊಂಬರ್ಬೇಕು. ಓಡ್ಕೊಂಬಂದು ಅಮ್ಮ ತಪ್ಪಾಯ್ತು ಅಂದು ತಡ ಆಯ್ತು ನಾನು ಬರೋದಕ್ಕೆ ನಿನಗೆ ಅಂತ ಹೇಳುವಂಥದ್ದು. ಅದು ಮೂರ್ತಿ ಅಂತ ಅನಿಸೋದೇ ಇಲ್ಲ, ಅದು ಜೀವಂತ ಭಾವ. ಅದು ಭಗವಂತ ಇದ್ದಾನೆ, ಲೇಟ್ ಆಯಿತು ಅಂತ ಕ್ಷಮೆ ಕೇಳು. ಹಾಗೆ ಒಂದೊಂದ್ಸಲ ದರ್ಶನ ಆಗದೆ ಹೋದರೆ ತನ್ನ ಉದ್ದ ಕೂದಲುಗಳನ್ನೆಲ್ಲ ಎಲ್ಲ ಸಾರಿಸ್ಬಿಟ್ಟು ಅಮ್ಮ ಒಂದು ದಿವಸ ಹೋಯ್ತು ನಂದು ದರ್ಶನ ಕೊಡಲಿಲ್ಲ ನೀನು ಅಂತ ಹೇಳಿ ಒದ್ದಾಡುವಂಥದ್ದು. ಇದನ್ನು ಭಕ್ತಿಯ ಉನ್ಮಾದ ಆ ಹಂತಕ್ಕೆ ಹೋದಾಗ ಬಸವೇಶ್ವರರು ಹೇಗೆ ಮಾಡ್ತಾರೆ ಅಂದರೆ, ಹೋಗ್ಬಿಟ್ಟು ತಡ ಆಯ್ತು ಬದುಕಿದೆ ಬದುಕಿದೆ ಹೂ ಸಿಕ್ತಲ್ಲ ಅಂತ ಹೇಳಿ ನದಿಗೆ ಬಂದು ಶೋಧಿಸಿದ ತಂಪು ನೀರನ್ನು ತುಂಬಿಕೊಂಡು ಆ ಎರಡು ಕೊಡೆಗಳಲ್ಲಿ ಸೋಸ್ಬೇಕು. ಸೋಸ್ಬಿಟ್ಟು ತಂಪು ನೀರನ್ನು ತುಂಬಿಕೊಂಡು ಹೆಗಲಿಗೆ ಹೊತ್ಕೊಂಡು ಆ ಹೂ ತಮಗೆ ಬರಬೇಕಂತೆ. ದೇವಾಲಯಕ್ಕೆ ಬಂದು ಯಾವಾಗ ಪೂಜೆ ಮಾಡೇನೋ ಅಂತ ಆತರದಿಂದ ಬರಬೇಕು. ಆ ನೀರನ್ನು ಮತ್ತೊಮ್ಮೆ ಸೋಸ್ಬೇಕು ದೇವಸ್ಥಾನಕ್ಕೆ ಬಂದು, ಅದರಿಂದ ಅಭಿಷೇಕ ಮಾಡಬೇಕು, ಆಮೇಲೆ ಹೂ ಅಲಂಕಾರ ಹಾಕಿ ವಿಭೂತಿಯಕ್ಕೆ ಅಲಂಕಾರ ಮಾಡಬೇಕು. ಇದೆಲ್ಲ ಮಾಡಿ ದೇವ ತಡವಾಯಿತು ಕ್ಷಮಿಸು ಎಂದು ದೈನ್ಯದಿಂದ ಮೊರೆಯಿಟ್ಟು ನನ್ನಯ್ಯ ಎನ್ನರಸ ಎನ್ನ ಬಂಧುವೆ ಎಂದು ಒಂದಳತಿ ಕಣ್ಣೀರು ಸುರಿಸ್ಕೊಂಡು ಪೂಜೆ ಮಾಡಬೇಕು.

0: रेडियो सारंग 107.8 एफएम
1: ಕಣ್ಣೀರು ಸುರಿಸ್ಕೊಂಡು ಪೂಜೆ ಮಾಡೋದು ಅಂತ ಹೇಳ್ತೀನಲ್ಲ, ಕೆಲವರಿಗೆ ಕೆಲವರಿಗೆ ಮಾತ್ರ ಕಣ್ಣಲ್ಲಿ ನೀರು ಬರುತ್ತೆ ಪೂಜೆ ಮಾಡಬೇಕಾದ್ರೆ. ಯಾವಾಗ ಬರುತ್ತೆ ಅಂತಂದಾಗ ಅವ್ರು ತಮ್ಮನ್ನು ಮರೆತಿರ್ತಾರೆ. ನಾನು ಹಿಂದೆ ಹೇಳಿದ್ನೆಲ್ಲ ನೆನಪಿಲ್ಲ ನನಗೆ. ಮಾಸ್ತಿ ಅವ್ರದ್ದೊಂದು ಪುಟ್ಟ ಕಥೆಗಳ ಸಂಗ್ರಹ ಇದೆ, ನವರಾತ್ರಿ ಕಥೆಗಳು ಅಂತ, ಕವನ ಸಂಕಲನ. ಅದು ಒಳ್ಳೆ ಬ್ಯೂಟಿಫುಲ್ ಕಥೆ. ಒಂದೊಂದು ಕಥೆ ಇದೆ, ಅದರಲ್ಲೊಂದು ಕತೆ ಬರ್ತದೆ. ಇಬ್ಬರು ಆಚಾರ್ಯರು ಇದ್ದರಂತೆ, ದೊಡ್ಡ ಆಚಾರ್ಯರು ಕಿರಿಯ ಆಚಾರ್ಯರು ಅಂತ ಮೇಲ್ಕೋಟೆಯಲ್ಲಿ ಇದ್ದರಂತೆ. ಹಿರಿಯ ಆಚಾರ್ಯರು ಚೆನ್ನಾಗಿ ತಿಳ್ಕೊಂಡವ್ರು, ಮಂತ್ರ ಗಿಂತ್ರ ತಿಳ್ಕೊಂಡವ್ರು, ಪೂಜೆ ಅದು ಹೇಗೆ ಮಾಡಬೇಕು, ಒಂದಾದ ನಂತರ ಏನು ಮಾಡಬೇಕು ಎಲ್ಲ ತಿಳ್ಕೊಂಡವ್ರು, ಚೆನ್ನಾಗಿ ಪೂಜೆ ಮಾಡ್ತಿದ್ರು. ಈ ಕಿರಿಯ ಆಚಾರ್ಯರಿಗೆ ಅಷ್ಟೇನು ಬರಲ್ಲ, ಸುಮ್ಮನೆ ಅವ್ರು ನೋಡ್ಕೊಂಡು ನೋಡ್ಕೊಂಡು ಮಾಡೋರು, ಮಂತ್ರ ಜಾಸ್ತಿ ಬರಲ್ಲ. ಯಾರೋ ಹೋಗಿ ಶೃಂಗೇರಿ ಸ್ವಾಮಿಗಳು ಹೇಳಿದ್ರಂತೆ, ನೋಡಿ ಆ ಸಣ್ಣವ್ರನ್ನ ತೆಗೆದುಹಾಕಿ ತಪ್ಪು ತಪ್ಪು ಮಂತ್ರ ಅಂತಾರೆ, ಸರಿ ಅನ್ನೋಲ್ಲ, ಸರಿ ಆಗುತ್ತೆ, ತಪ್ಪಾಗುತ್ತೆ ಭಗವಂತನ ಸನ್ನಿಧಿಯೊಳಗೆ ಅಂತ. ನಾನು ನೋಡ್ತೀನಿ ಅಂದರು. ಒಂದು ದಿವಸ ಹಿರಿಯ ಆಚಾರ್ಯ ಇಲ್ಲದೆ ಹೋದಾಗ ಮಾತ್ರ ಪೂಜೆ ಮಾಡೋದು ಇವರು. ಸ್ವಾಮಿಗಳು ಬಂದು ಕಂಬದಿಂದ ಅಡ್ಕೊಂಡು ಕೂತ್ಕೊಂಡಿದ್ರಂತೆ, ನೋಡೋಣ ಏನು ಮಾಡ್ತಾರೆ ಇವರು ಅಂತ. ಕಿರಿಯ ಆಚಾರ್ಯ ಗೊತ್ತಿಲ್ಲ ಪಾಪ, ಪೂಜೆ ಮಾಡ್ತಾಯಿದ್ರು, ಅಭಿಷೇಕ ಮಾಡ್ತಾಯಿದ್ರು, ಹೇಳ್ತಾ ನಮ್ಮ ಇದೆಲ್ಲ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಹೇಳ್ಕೊಂಡು ಒಂದು ಕಡೆ ಬಂದಾಗ ಹೊಚ್ಚಾಡೋ ಹೊಚ್ಚಳೋ ಹೊಚ್ಚಿ ಅಂದ್ಕೊಂಡು ಅಭಿಷೇಕ ಮಾಡ್ತಾ ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ತಪ್ಪದು, ಒತ್ಸಲೋ ಒತ್ಸಲೋ ಒತ್ಸಿ ಇರೋದನ್ನ ಹೊಚ್ಚಾಳೋ ಹೊಚ್ಚಳೋ ಹೊಚ್ಚಿ ಅಂತ ಅಂತಿದ್ರಂತೆ. ಅವ್ರ ಶಿಷ್ಯ ಹೇಳಿದ್ ನೋಡಿ ಸ್ವಾಮಿ, ನೋಡಿ ಸ್ವಾಮಿ, ಹಿಂಗಂತಾನೆ ಮಂತ್ರ ಇವನು, ಹಿಂಗೆ ಅನ್ಬೇಕಾ, ಮಂತ್ರ ಆಗಿದೆಯಾ, ಹೊಚ್ಚಾಳೋ ಹೊಚ್ಚಳೋ ಹೊಚ್ಚಿ ಅಂತಾನೆ ಅವನು. ಸ್ವಾಮಿಗಳು ಸುಮ್ಮನೆ ಕೂತ್ಕೊಂಡ್ರು. ಆ ಕಿರಿಯ ಸಾಂಬಾರು ಪೂಜೆ ಮುಗಿಸ್ ಬಂದಾಗ ಸ್ವಾಮಿಗಳು ನೋಡಿದ್ರು, ದುಃಖ ಆಗ್ಬಿಡ್ತು, ಹೋಗಿ ಕಾಲು ಇಟ್ಕೊಂಡು ತಪ್ಪಾಯ್ತು ಅಂತ ಗೊತ್ತಿಲ್ಲ ಸ್ವಾಮಿ, ಪೂಜೆ ಮಾಡ್ತಾ ಇದ್ದೆ, ನಾನು ತಿಳಿದು ಹಾಕಿ ಪೂಜೆ ಮಾಡ್ತಿದ್ದೆ. ಅವ್ರು ಕೇಳಿದ್ರಂತೆ, ಒಂದು ಮಾತು ಆಚಾರ್ಯರೇ, ನೀವು ಅಭಿಷೇಕ ಮಾಡುವಾಗ ನೀವು ಒಳ್ತಾ ಇದ್ದಿರಲ್ಲ, ಯಾಕೆ ಕಣ್ಣಲ್ಲಿ ನೀರು ಯಾಕೆ ಬರ್ತಾ ಇತ್ತು ನಿಮಗೆ ಅಂತ. ಅವ್ರು ಹೇಳಿದ್ರಂತೆ, ನನಗೆ ಯಾವಾಗಲೂ ಹಿಂಗೆ ಆಗುತ್ತೆ ಸ್ವಾಮಿ, ಅಭಿಷೇಕ ಮಾಡೋಕ್ಕೆ ಹೋದಾಗಲೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ನೋಡಿ, ಕಲ್ಪನೆ ಮಾಡ್ಕೊಳ್ಳಿ, ಮೊದಲು ಎಲ್ಲಿರೋದು ವಿಷ್ಣು ಇರೋದೆಲ್ಲಿ ಪರಮಾತ್ಮ, ಸಮುದ್ರ, ಹಾಲಿನ ಸಮುದ್ರ, ಅದು ಬಿಸಿ ಇರುತ್ತಾ, ತಂಪಿರುತ್ತೆ ಸಮುದ್ರ. ಆದರೆ ಮಲ್ಕೊಂಡದ್ದು ಎದುರ ಮೇಲೆ ಆದಿಶೇಷನ್ ಮೇಲೆ, ಹಾವು ಮೊದಲೇ ತಂಪು, ಹಾವಿನ ಮೈ ತಂಪು ಅಂತಾರೆ. ಆ ಹಾಲಿನ ಸಮುದ್ರದೊಳಗೆ ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ, ಬರಿ ಮೇಲೆ ಮಲ್ಕೊಂಡಿದ್ದಾನೆ, ಮೊದಲೇ ವಿಪರೀತ ತಂಪು. ಅಲ್ಲಿ ಕೂತಿದ್ದಾಳೆ ಕಾಲ ಹತ್ತಿರ ಲಕ್ಷ್ಮಿ, ಹೊಚ್ಚಬೇಕು ಅಂತ ತಿಳಿಯಲ್ಲ ಆಕೆಗೆ, ಅದಕ್ಕೆ ನನಗೆ ಭಯ, ನಾನು ತಣ್ಣೀರು ಬೇರೆ ಹಾಕ್ತಾ ಇದ್ದೀನಿ, ಅಭಿಷೇಕ ಮಾಡ್ತಾ ಇದ್ದೀನಿ, ಸ್ವಲ್ಪ ಬೆಚ್ಚಗೆ ಮಾಡ್ತೀನಿ, ಆದರೂ ಕಷ್ಟಾನೆ ಪಾಪ ಅವನಿಗೆ ಹಾಕಬೇಕಾದ್ರೆ. ಆ ಕೂತಿದ್ದಾಳಲ್ಲ ಸುಮ್ಮನೆ, ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಹುಚ್ಚಿ ಕೂತಿದ್ದಾಳಲ್ಲ, ಹೊಚ್ಚಿದ್ದಾಳೋ ಇಲ್ಲೋ ನಾನು ವಿಷ್ಣುವಿಗೆ ಅಂತ ದುಃಖ ಆಗಿ, ಚಳಿ ಆಗತ್ತಲ್ಲ ಏನು ಮಾಡೋದು ಅಂತ ನೆನೆಸ್ಕೊಂಡು ಅಳು ಬರುತ್ತೆ ನನಗೆ. ಆಗ ಇವ್ರು ಹೋಗಿ ಹೇಳಿದ್ರು, ನೋಡಿ ಹಿಂಗೆ ಮಾಡ್ತಾನೆ ಇವನು ಅಂತ. ಆಗ ಸ್ವಾಮಿಗಳು ಹೇಳಿದ್ರಂತೆ, ನಿಮ್ಮ ದೊಡ್ಡ ಆಚಾರ್ಯ ಪೂಜೆ ಭಗವಂತನಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಸಣ್ಣ ಆಚಾರ್ಯ ಪೂಜೆ ಮಾತ್ರ ಖಂಡಿತ ಇಷ್ಟ ಆಗ್ತದೆ. ಯಾಕಂದರೆ ಅವರಿಗೆ ಅದು ವಿಗ್ರಹ ಆಗಿ ಉಳಿದಿಲ್ಲ, ನಿಜವಾಗ್ಲೂ ಪರಮಾತ್ಮ ನಿಂತ್ಕೊಂಡಿದ್ದಾನೆ ಅಂತ ಭಾವನೆ ಬಂದಿದೆ. ಹಾಗೆ ಬಂದಿರೋದ್ರಿಂದ ಅವರಿಗೆ ತನ್ಮಯತೆ ಬಂದು ಛೇ ಅಳು ಬರುತ್ತೆ. ಮಂತ್ರ ತಪ್ಪು ಬಂದಿರಬಹುದು, ಭಗವಂತ ಮಂತ್ರ ನೋಡ್ತಾನೆ ಇಲ್ಲೋ ಗೊತ್ತಿಲ್ಲ, ಹೃದಯ ಮಾತ್ರ ಖಂಡಿತ ನೋಡ್ತಾನೆ. ಆದ್ದರಿಂದ ಅವನ ಪೂಜೆ ಇಷ್ಟ ಆಗತ್ತೆ ಅಂತ ಹೇಳಿದ್ರು.

0: रेडियो सारंग 107 डेट एफएम
1: ಹೀಗಾದಾಗ ಭಕ್ತಿ ದಿನ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಹೋಯ್ತು. ಅವ್ರ ಪೂಜೆ ನೋಡೋಕೆ ಅಂತ ಹೇಳಿ ಕಪ್ಪಡಿ ಜನ ಬರ್ತಾ ಇದ್ರಂತೆ. ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾನೆ ಹುಡುಗ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ಬರೋರು. ಬಂದವರು ನಿಧಾನಕ್ಕೆ ನೋಡಿ ಹ್ಯಾಂಗೆ ಬೆಳವಣಿಗೆ ಆಗುತ್ತೆ ಅಂತ. ಇದು ಬಹಳ ಮುಖ್ಯ ಜೀವನದಲ್ಲಿ ಆಗುವಂಥ ಒಬ್ಬ ಆಧ್ಯಾತ್ಮಿಕ ಜೀವನಿಗೆ ಆಗುವಂಥದ್ದು. ಅವನು ಪೂಜೆ ಮಾಡ್ತಾನ, ಸಂಗಮನಾಥನ ಮುಟ್ಟಿ ಪೂಜೆ ಮಾಡೋದು ದೊಡ್ಡತನ ಅಂತ ಅನಿಸ್ತು ಎಲ್ಲರಿಗೂ, ಹಳ್ಳಿ ಜನಕ್ಕೆ ಬಂದವರಿಗೆ. ಪೂಜೆ ಮಾಡಿ ಹೊರಗೆ ಬಂದು ಪೂಜಾರಿಗೆ ಕೂಡ ನಮಸ್ಕಾರ ಮಾಡೋಕೆ ಶುರು ಮಾಡಿದ್ರು ಜನ. ಕಲ್ಪನೆ ಮಾಡ್ಕೊಳ್ಳಿ, ಈ ನಮಸ್ಕಾರ ಮಾಡೋದು ಬಹಳ ಸುಲಭ, ಮಾಡಿಸ್ಕೊಳ್ಳೋದು ಬಹಳ ಕಷ್ಟ ಕೆಲಸ. ಮಾಡಿಸ್ಕೊಳ್ಳೋದು ಎದೆ ಗಟ್ಟಿ ಇರಬೇಕು, ಮಾಡೋರು ಮಾಡಿಬಿಡ್ತಾರೆ, ತಡ್ಕೊಳ್ಳೋ ಶಕ್ತಿ ಇರಬೇಕಲ್ಲ ಒಳಗಡೆ. ಅದು ಹೇಗಾಗತ್ತೆ ಅಂದ್ರೆ ನನ್ಗೆ ಸನ್ಸ್ಬಿಡುತ್ತೆ ಅನಿಸುತ್ತೆ. ಎಷ್ಟೋ ಜನ ಹೇಳಿದ್ದಾರೆ ನಂಗೆ, ಸಣ್ಣ ತರುಣ ಸನ್ಯಾಸಿಗಳು ಹೇಳ್ತಾರೆ, ನಿಜವಾಗ್ಲೂ ಭಯ ಆಗತ್ತೆ, ನಾವು ನಿಜವಾಗ್ಲೂ ಪಕ್ವ ಆಗಿದ್ದೀವ ಇಲ್ಲ ಒಳಗಡೆ ನೋಡ್ಕೋಬೇಕು. ಈ ಚಿಂತೆ ಬಸವಣ್ಣಕ್ಕೆ ಶುರು ಆಯಿತು. ನಮಸ್ಕಾರ ನನಗೆ ಯಾಕೆ ಮಾಡ್ತೀರಿ, ಮಾಡಬೇಡ್ರಿ ಅಂತ ಹೇಳಿ ಆತ ಹೊಸ ಪದ್ಧತಿ ಶುರು ಮಾಡಿದ. ವಿಚಿತ್ರ ನೋಡಿ ಇದು ಹೇಗಿದೆ ಅಂತ. ಆತ ಬಂದವರು ತಾನೇ ನಮಸ್ಕಾರ ಮಾಡೋಕೆ ಶುರು ಮಾಡಿದ. ಈ ವಿನಯ ಅನ್ನುವಂಥದ್ದು ಬರೋದು ಹೇಗೆ ಬಂತು? ಮುಂದೆ ಜೀವನದುದ್ದಕ್ಕೂ ಬಸವಣ್ಣವ್ರು ಕಾಪಾಡ್ಕೊಂಬಂದ್ರಿ ಇದನ್ನು ವಿನಯವನ್ನು. ನನಗಿಂತ ಕಿರಿಯರಿಲ್ಲ, ಶರಣರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ಕೊಂಡು ಹಾಗೆ ಮಾತಾಡ, ನನ್ನಂತ ಸಣ್ಣವ್ರು ಯಾರೂ ಇಲ್ಲ ಅಂತ ಹೇಳಿ ತಾನಾಗೆ ಹೊರಗೆ ಬಂದ ತಕ್ಷಣ ಎಲ್ಲರಿಗೂ ನಮಸ್ಕಾರ ಮಾಡೋದು, ಎಲ್ಲರಿಗೂ ಬೇಡ್ಕೊಳ್ಳೋದಂತ ಮಾಡೋದು. ಅದಕ್ಕೆ ಹೇಳ್ತಾರೆ ಅವ್ನು ಹೇಗಿದ್ರು ಅಂದ್ರೆ, ಅವಾಗ ನಡುವಲ್ಲಿ ಶಿವಧ್ಯಾನ, ಉಡುವಲ್ಲಿ ಉಂಬಲ್ಲಿ ಶಿವಧ್ಯಾನ, ಕೊಂಬಲ್ಲಿ ಕೊಡುವಲ್ಲಿ ಶಿವಧ್ಯಾನ. ಹೀಗೆ ಬಸವಣ್ಣನವರು ತುಂಬ ಯೌವನ ಶಿವಧ್ಯಾನದಲ್ಲಿ ಮುಳುಗೋಯ್ತು.

0: Radio Sarang 107 Beat FM.
1: ಆ 80 ವರ್ಷ ದಯವಿಟ್ಟು ಗಮನಿಸ್ಬೇಕು ಹೇಗೆ ಹಂತ ಬರ್ತದೆ. ಒಂದು ಮನೆಯನ್ನು ಬಿಟ್ಟು ಹೋದಂತಹದ್ದು, ಅಲ್ಲಿ 80 ವರ್ಷ ಕಪ್ಪಡಿಯಲ್ಲಿ ಇದ್ದದ್ದು. ಕಪ್ಪಡಿ ಇಲ್ಲದೆ ಬರೀ ಭಕ್ತಿ ಒಂದೇನೆ, ಮತ್ತೊಂದು ಯಾವುದೂ ಇಲ್ಲ, ಸಾಮಾಜಿಕ ಕಾರ್ಯ ಯಾವುದೂ ಇಲ್ಲ, ಬರೀ ತಾನು ಸಂಗಮನಾಥ ಎರಡೇ ಇದ್ದದ್ದು. ಯಾವುದೋ ಒಂದು ಹಂತ ಬರುತ್ತೆ ಜೀವನದಲ್ಲಿ, ಮನುಷ್ಯ ಟಕ್ ಅಂತ ಬದಲಾಯಿಸ್ಬಿಡುತ್ತೆ, ಜೀವನನ ಬದಲಾಯಿಸ್ಬಿಡುತ್ತೆ. ಒಂದು ಸಲ ಹೀಗೆ ಮಲ್ಕೊಂಡಾಗ, ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಂಡಾಗ ಕನಸಿನಲ್ಲಿ ಈಶ್ವರ ಬಂದಂಗೆ ಆಯ್ತಂತೆ. ಆ ಮಾತು ಹೆಂಗಿದೆ ನೋಡಿ, ಎಲೆ ಮಗನೇ ಬಸವ, ಹರಿಹರನ ಮಾತು, ಎಲೆ ಮಗನೇ ಬಸವ ಬಸವಣ್ಣ, ನಿನ್ನನ್ನು ಮಹೀತಳದೊಳಗೆ ಮೆರೆಸುವೆನು, ನೀನು ಬಿಜ್ಜಳರಾಯನಿರುವ ಮಂಗಳವಾಡಕ್ಕೆ ಹೋಗು ಅಂತ ಅಪ್ಪಣೆ ಆಯಿತು. ಮಂಗಳವೇಡೆ ಅಂತ ಒಂದಿದೆ, ಮಂಗಳವಾಡ ಅಂತ ಕರೀತಾರೆ ಅದಕ್ಕೆ. ಮಂಗಳವಾಡಿಗೆ ನೀನು ಹೋಗು, ಅಲ್ಲಿ ಬಿಜ್ಜಳ ಇದ್ದಾನೆ ಅಂತ. ಇವ್ರು ನಾನು ಯಾಕೆ ಹೋಗ್ಬೇಕು, ಇವ್ರು ಹೋಗೋದ್ರೆ ಸಂತೋಷ ಆಗಲಿಲ್ಲ, ಗಾಬರಿ ಆಗ್ಬಿಟ್ಟು, ದುಃಖ ಆಯ್ತು. ಯಾಕಂದ್ರೆ ನಾನು ಬಂದದ್ದೇ ಸಂಗಮನಾಥನ ಜೊತೆಗಿರೋದಕ್ಕೆ, ಪೂಜೆ ಮಾಡೋದಕ್ಕೆ, ಅವನು ಬಿಟ್ಟು ಒಂದು ಕ್ಷಣ ಇರೋಕ್ಕಾಗೋದಿಲ್ಲ, ಬಿಟ್ಟು ಹೋಗೋದಿಲ್ಲ ನಾನು ಅಂತ ಹೇಳಿ ಅಳೋಕೆ ಶುರು ಮಾಡಿದ್ರಂತೆ. ಅದು ಹೇಗೆ ಅಳುತ್ತಾರೆ ನೋಡಿ, ಆ ಕಂಬಕ್ಕೆ ತಲೆಗೆ ಚಚ್ಚಿಕೊಂಡು ಅಳುವಂಥದ್ದನ್ನ ಹರಿಹರ ಎಷ್ಟು ಚೆನ್ನಾಗಿ ದಾಖಲೆ ಮಾಡ್ತಾನೆ. ದೇವ ದೇವ ಸಂಗ ಕಂಡಯ್ಯ, ಕೆಟ್ಟೆ ಕೆಟ್ಟೆ ಥಟ್ಟನೆ ಹೀಗೆ ಕಣ್ಣನ್ನು ನೋಡದೆ ಹೊಣ್ಣನ್ನು ನೋಡದೆ ಹೋಗೆನ್ನುವರೇ ದೇವ, ಅಮೃತವೇಕೆ ವಿಷವೇಕೆ, ನೀನೇಕೆ ಈ ನನ್ನ ನುಡಿಯೇಕೆ, ನಂಬಿದವರ ಕೊರಳನ್ನು ಕೊಯ್ಯುವರೆ, ಶಿಶುವನ್ನು ಇರಿಯುವರೆ, ಹಸುವನ್ನು ಕೊಲ್ಲುವರೆ, ನನ್ನನ್ನು ಹೋಗೆನ್ನುವರೆ. ಕರುಣಿ ಕರುಣಿ, ನಿನ್ನ ಕರುಣ ಲೇಸಾಯಿತು, ಪೂಜಿಸುವುದಕ್ಕೆ ಫಲವಾಯಿತು, ಇನ್ನೇನು ಶಾಪ ಮಾಡಿ, ಇದಕ್ಕೆ ಪ್ರಣಯ ಕಲಹ ಅಂತ ಬರೀತಾರೆ. ಸಿಟ್ಟು ಬಂದಿದೆ ಅಂತೂ ಕಳಿಸ್ಬಿಡ್ತೀಯಾನ ಅಂತ ಹೇಳಿ ಜಗಳಾಡ್ಕೊಂಡು ಒಬ್ಬರೇ ಮಾತಾಡ್ಕೊಂಡು ಅದ್ರ ಮುಂದೆ ಕೂತ್ಕೊಂಡು ನಾನು ಹೋಗೋದಿಲ್ಲ ಅಂತ ಹೇಳಿ ಊಟ ಮಾಡದೇನೆ ಎಚ್ಚರ ತಪ್ಪಿ ಆ ಲಿಂಗದ ಮುಂದೆ ಮಲ್ಕೊಂಡ್ಬಿಟ್ಟಿರ್ತೀವಿ.

0: Radio Sarum 107 Beat FM.
1: ಮಲ್ಕೊಂಡಾಗ ಮತ್ತೆ ರಾತ್ರಿ ಈಶ್ವರ ಬಂದು, ಎಲೆ ಮಗನೆ ಕಂದ, ಎಲೆ ಬಸವ, ನಿನ್ನನ್ನು ಆಗಲಿ ನಾನಿರಲಾರೆ ಕಣ, ನೀ ನನ್ ಬಿಟ್ಟು ಹೋಗ್ತೀನಿ ಅಂತ ಅನ್ಕೋಬೇಡಪ್ಪ, ನೀನ್ ಬಿಟ್ಟು ನನಗಿರೋಕಾಗೋದಿಲ್ಲ, ನಿನಗಿಷ್ಟು ದುಗುಡಬೇಕೆ, ಬೇಡಯ್ಯ ಬೇಡ ಮಗನೆ, ನನ್ನ ನಿಧಿಯೇ, ನಾನು ನಿನ್ನೊಡನೆ ಬಿಡದೆ ಬರುತ್ತೇನೆ, ನಾನೇ ಬರ್ತೀನಿ ನಿನ್ ಜೊತೆಗೆ, ಯಾಕೆ ಚಿಂತೆ ಮಾಡ್ತೀಯಾ ಅಂತ ಈಶ್ವರ ಹೇಳ್ದಂಗಾಯ್ತು. ನಾಳೆ ಮಧ್ಯಾಹ್ನ ಒಂದು ಸೂಚನೆ ಕೊಡ್ತಾರೆ, ನಾಳೆ ಮಧ್ಯಾಹ್ನ ಶುದ್ಧಾಂಗನಾಗಿ ನಂದಿಕೇಶ್ವರನ ಮುಂದೆ ನಾನು ನೆನೆಯುತ್ತಾ ಕುಳಿತಪ್ಪು ಅಂತ. ನಂದಿಕೇಶ್ವರನ ಮುಂದೆ ಕೂತ್ಕೊಂಡು, ನಂದಿಕೋಲ್ ಇದೆಯಲ್ಲ ಅಲ್ಲಿ ಮುಂದೆ ಕೂತ್ಕೋ, ಧ್ಯಾನ ಮಾಡ್ಕೊಂಡು ಕೂತ್ಕೋ, ನಾನು ಬರ್ತೀನಿ ಅಂತ ಸೂಚನೆ ಸಿಕ್ತು. ಏನೋ ಭಗವಂತ ಹೇಳಿದ್ದಾನಲ್ಲ ಅಂತ ಮರುದಿನ ಅದಕ್ಕೆ ಹೆಂಗೆ ಮಾತು, ನನಗೆ ಅದು ಹರಿಹರ ಮಾತು ತಿಳ್ಕೊಂಡಾಗ ಒಟ್ಟು ಓದಬೇಕು ಅನ್ಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಅವನ ಮಾತು. ಒಂದು ಕಡೆ ಇಷ್ಟು ಕಾವ್ಯಾತ್ಮಕವಾಗಿ ಬಂದ್ಬಿಡುತ್ತಲ್ಲ ಅದು, ಹರನ ಕರುಣೆಯೇ ಉದಯವಾದಂತೆ ಅರುಣೋದಯವಾಯಿತು, ಹರನ ಕರುಣೆಯೇ ಉದಯವಾದಂತೆ ಅರುಣೋದಯವಾಯಿತು. ಬೆಳಗಾಯಿತು, ಮತ್ತೆ ಸ್ನಾನ ಮಾಡಿಕೊಂಡು ಪೂಜೆ ಗೀಜೆ ಮುಗಿಸ್ಕೊಂಡು ಹೋಗಿ ಅವ್ರು ಹೇಳಿದಂಗೆ ನಂದಿ ಕೂತು ನಂದಿಕೇಶ್ವರ ಹತ್ರ ಕೂತ್ಕೊಂಡ್ಬಿಟ್ರು. ಯಾರು ಬರ್ತಾರೆ ಅಂತ ಆಗ ಒಂದು ನಂದಿ ಬಂತಂತೆ, ನಂದಿ ಬಂದಂಗಾಯ್ತು. ನಂದಿಕೇಶ್ವರ ಬಂದು ಒಂದು ಲಿಂಗವನ್ನು ಬಸವಣ್ಣನವರ ಕೈಯಲ್ಲೇ ಕೊಟ್ಟು, ಇಷ್ಟಲಿಂಗ ಕೈಯಲ್ಲೇ ಕೊಟ್ಟು ಅವರ ತಲೆ ಮೇಲೆ ತನ್ನ ಮುಖವನ್ನಿಟ್ಟು ಪಂಚಾಕ್ಷರಿನ ಉಪದೇಶ ಮಾಡಿತು. ಇದು ಜೀವನ ಬದಲಾಯಿಸುವಂಥ ರೀತಿ.

ಯಾವುದೋ ಒಂದು ಕ್ಷಣದಲ್ಲಿ ಬದಲಾಯಿಸ್ಬಿಡುತ್ತೆ ಜೀವನ. ಯಾವುದೋ ನಿಧಾನಕ್ಕೆ ಹೋಗ್ತಿರುವಂಥದ್ದು, ಬರೀ ಭಕ್ತಿ ಮಾರ್ಗದಲ್ಲಿ ನಾನಾಯಿತು ನನ್ನ ಸಂಗಮನಾಥ ಆಯಿತು ಅಂತ ಹೋದಂಥ ಬಸವಣ್ಣವರು ಒಂದು ಕ್ಷಣದಲ್ಲಿ ಪರಿವರ್ತನೆ ಬೇರೆ ಆಗಬೇಕು ಅಂದರೆ ಈ ಘಟನೆ ಇಟ್ಟು ಪಂಚಾಕ್ಷರನ ಉಪದೇಶ ಮಾಡಿದರು. ಕೈಯಾಗ ಇಷ್ಟಲಿಂಗ ಬಂತು, ಈ ದಿವಸ ಇರಲಿಲ್ಲ. ಇಷ್ಟಲಿಂಗ ಕೈಯಲ್ಲಿ ಕೊಟ್ಟದ್ದು ಯಾರು ಕೊಟ್ಟದ್ದು? ಸಾಮಾನ್ಯ ಯಾರು ಕೊಟ್ಟದ್ದಲ್ಲ, ನಂದಿಕೇಶ್ವರನೇ ಕೈಯಲ್ಲಿ ಕೊಟ್ಟಂಥದ್ದು. ಅದು ಅಲ್ಲದೆ ಪಂಚಾಕ್ಷರ ಹೇಳಿದಂಥದ್ದು ನಂದಿಕೇಶ್ವರ. ಈ ಎರಡೂ ಆದ್ದರಿಂದ ಅವ್ರು ಹೇಳ್ತಾರೆ, ಅವತ್ತೇ ನನಗೆ ಲಿಂಗ ಪತಿಯಾದ, ನಾನು ಸತಿಯಾದೆ. ಅವತ್ತ ಲಿಂಗಪತಿ, ನಾನು ಶರಣ ಸತಿ ಅಂತ ಹೇಳಿದಾಗೆ ನಾನು ಆಗ್ಬಿಟ್ಟೆ. ಅಂದಿಂದ ಸದ್ಭಕ್ತಿ ಅಂತ ಏನು ಕೊಟ್ಟ ನಂದಿಕೇಶ್ವರ ಕೊಟ್ಟ, ಬಹುಶಃ ಆತ ಹೇಳಿರಬೇಕು. ಬರೀ ಇಲ್ಲೇ ಭಕ್ತಿ ಮಾರ್ಗದಲ್ಲಿ ಕೂತ್ಕೊಂಡ್ರೆ ಸಮಾಜ ಸುಧಾರಕ ಬಸವಣ್ಣನ ಕಾಣ್ತಾ ಇರಲಿಲ್ಲ ನಾನು, ಅಲ್ಲಿಂದ ಹೋಗು ಅಂತ ಹೇಳಿದ್ರಂತೆ. ಹೊರಟರು, ಆದರೂ ಹೊರಟ ತಕ್ಷಣ ಹೊರಡಲಿಲ್ಲ, ಹೋಗು ಅಂದರು. ಯಾವತ್ತು ಅಂತ ಡೇಟ್ ಕೊಟ್ಟಿಲ್ಲಲ್ಲ ಇನ್ನ, ಆದ್ರಿಂದ ಆದಷ್ಟು ಇಟ್ಕೊಂಡು ಅಲ್ಲೇ ಕೂತಿದ್ದಾರೆ. ಕೂತ್ಕೊಂಡಾಗ ದಿನಾಲು ಕನಸದಲ್ಲಿ ಶುರು ಆಯ್ತಂತೆ, ಹೊರಡು ನೀನು ಮಂಗಳವಾಡೆ, ಹೊರಡು ಮಂಗಳವಾಡೆ, ಹೊರಡು ಅಂತ ದಿನ ದಿನ ಬರೋಕ್ಕೆ ಶುರು ಆಯ್ತು. ಅವಾಗ ಅನ್ಕೊಂಡ್ರಂತೆ, ನನ್ನ ಬಿಡಲ್ಲ ಹಾಗಾದರೆ, ನನ್ನ ಕಳಿಸೇ ಬಿಡ್ತಾನೆ, ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡು. ಆದರೂ ಅಪರಿಚಿತ ದೇಶ ಅಂತ ಚಿಂತೆ ಮಾಡಬೇಕಾಗಿಲ್ಲ, ನನಗೆ ಅಕ್ಷರಾಭ್ಯಾಸ ಆಗಿದೆ, ಸ್ವಲ್ಪ ತಿಳುವಳಿಕೆ ಇದೆ, ಪ್ರಸಂಗ ಬಂದರೆ ಅಲ್ಲಿ ಎಲ್ಲಾದರೂ ಚಾಕರಿ ಮಾಡಿ ಹಣ ಗಳಿಸಿ ಅಲ್ಲಿದ್ದಂಥ ಶರಣರಿಗೆ ಹಂಚ್ತೇನೆ, ದಾಸೋಹ ಮಾಡ್ತೇನೆ, ಆ ತಲೆ ಕೂತ್ಕೊಂಡು ದಾಸೋಹ ಮಾಡ್ತೇನೆ, ನಾನು ಗಳಿಸ್ಕೊಂಡು ದಾಸೋಹ ಮಾಡ್ತೇನೆ ಅಂತ ಹೊರಟು. ಅದಕ್ಕೆ ನೋಡಿ ಹೇಗಿದೆ, ವೇಷ ಬದಲಿಯಾಯಿತು. ಆ ಪಟ್ಟಣಕ್ಕೆ ಸರಿಯಾದಂಥ ವೇಷಭೂಷಣ ಧರಿಸ್ಕೊಂಡಿದ್ದಾರೆ. ಇನ್ನು ಮಂಗಳವಾಡೆಗೆ ಹೋಗಬೇಕಲ್ಲ, ಬಿಜ್ಜಳನ ಕಡೆ ಹೋಗಬೇಕಲ್ಲ, ಪಟ್ಟಣಕ್ಕೆ ಸರಿಯಾದಂಥ ವೇಷಭೂಷಣ ಧರಿಸ್ಕೊಂಡು ಅಲ್ಲಿ ಹೋಗಿ ವಿಗ್ರಹದ ಮುಂದೆ ನಿಂತ್ಕೊಂಡ್ರು. ಮತ್ತೊಂದು ಸಲ ಈಶ್ವರಲಿಂಗದ ಮುಂದೆ ಸಂಗಮನಾಥ ನಿಂತ್ಕೊಂಡು ಪರ್ಮಿಷನ್ ತೊಗೋಬೇಕಲ್ಲ, ಹೋಗಿ ಬರ್ತೀನಪ್ಪ ಏನು ಕೊಡು ಅಂತ ಹೇಳಿ. ನೋಡಿ, ಇವತ್ತು ಬಿಟ್ಟವರು ಇನ್ನು ವಾಪಸ್ ಬರೋದು ಐಕ್ಯದ ಸಮಯಕ್ಕೆ ವಾಪಸ್ ಬರೋದು, ಅಲ್ಲಿವರೆಗೆ ಬರೋದಿಲ್ಲ. ಅಲ್ಲಿ ಹೊರಟಾಗ ಕೈ ಮುಗಿದು ನಿಂತ್ಕೊಂಡಾಗ ಕಣ್ಣು ಸುರಿತ ನೀರು ಸುರಿತಿತ್ತಂತೆ. ಆಗ ಸಂಗಮನಾಥ ಪ್ರತ್ಯಕ್ಷನಾಗಿ ಕಣ್ಣೀರು ಒರೆಸಿ ಹೇಳಿದ ಅಂತ ಭಾಳ ಚೆನ್ನಾಗಿದೆ. ಬೇಡೆನ್ನ ಕಂದ, ನಿನ್ನೊಡನೆಯೇ ಬರುವೆ, ನೆನೆಯೇ ಮುಂದಿರುವೆ, ಕರೆದರೆ ಓ ಎನ್ನುವೆ, ಮನದೊಳಗೆ ಕರದೊಳಗೆ ತನುವಿನೊಳಗೆ ನಾನಿರುವೆ. ನಡೆಯಯ್ಯ, ನಡೆ ಮಗನೇ, ನಡೆ ಕಂದ ಬಸವಣ್ಣ. ನೋಡಿ, ನಮ್ಮ ಕಡೆ ಮಾತು ಹೆಂಗಿದೆ, ಪೊಡವಿಗಧಿಪತಿಯಾಗಿ ಬಾಳೆಣ್ಣ ಬಸವಣ್ಣ. ನೀನು ಭಕ್ತಿಯೊಳಗಿರು, ನಾನು ಪೂಜೆ ಮಾಡಿಕೊಂಡಿರು ಅಂತ ಹೇಳಿಲ್ಲ. ನಿರ್ದೇಶ ಆದದ್ದು ಇದುವರೆಗೂ ಭಕ್ತಿ ಹಂತ ಸಾಕು, ಇನ್ನು ಮುಂದೆ ಹೋಗು, ಸಮಾಜ ಸುಧಾರಕ್ಕೆ ಹೋಗು ಅಂಥೇಳಿ ಕೊನೆಗೆ ಪೊಡವಿಗಧಿಪತಿಯಾಗಿ ಬಾಳೆಣ್ಣ ಬಸವಣ್ಣ ಅಧಿಪತಿಯಾಗು ಅಂತ ಹೇಳಿದಂಗಾಯ್ತು. ಅಲ್ಲಿಂದ ಬಸವಣ್ಣವ್ರು ಹೊರಟರು.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ. ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಇಟ್ಕೊಂಡು ಒಂದಿಷ್ಟು ಪ್ರಶ್ನೆ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆ ಬಂದಿದ್ದೇನೆ. ಸೊ ಆಗ್ತಾನೆ ನನಗೆ ಒಬ್ಬರು ಕಾಲ್ ಮಾಡಿದರು, ಇದನ್ನು ನನಗೆ ಹೇಳಬೇಕು ಅಂತ ಅನ್ನಿಸ್ತು. ಏನು ಗೊತ್ತಾ, ಕಾಲ್ ಮಾಡಿ ಅವರು ಏನು ಹೇಳಿದರು ಅಂತ ಹೇಳಿದರೆ, ರೀಸೆಂಟಾಗಿ ನನಗೆ ಒಬ್ಬರು ಪರಿಚಯಸ್ತರೆ, ತುಂಬ ಕ್ಲೋಸ್ ಇದ್ದವರೇ, ಅವ್ರು ಹೇಳಿದ್ರಂತೆ ಒಂದು ಇನ್ವೆಸ್ಟ್ಮೆಂಟ್ ಇದೆ, ಶೇರ್ ಇನ್ವೆಸ್ಟ್ ಮಾಡುವಂಥದ್ದು, ಇದು ಸರ್ಕಾರದಿಂದಲೇ ಇರುವಂಥದ್ದು. ನೀವು ಎಷ್ಟು ಹಾಕ್ತೀರಿ, 1 ಲಕ್ಷ ಹಾಕಿದರೆ ನಿಮಗೆ 2 ತಿಂಗಳಲ್ಲಿ 2 ಲಕ್ಷ, 1 ತಿಂಗಳಲ್ಲಿ 2 ಲಕ್ಷ ಸಿಗ್ತದೆ, ಇಷ್ಟೆಲ್ಲ ಡಬಲ್ ಆಗುವಂಥ ವ್ಯವಸ್ಥೆ ಇದೆ ಅಂತ ಹೇಳಿ, ಹಾಗೆ ಹೀಗೆ ಅವರು ಕೊಟ್ಟಿದ್ದಾರೆ ಇವರು ಕಟ್ಟಿದ್ದಾರೆ ಅಂತೆಲ್ಲ ಎಲ್ಲ ಹೇಳಿಲಿ, ಇಷ್ಟೆಲ್ಲ ತೋರಿಸಿದ್ರಂತೆ. ಇವ್ರಿಗೆ ಕೂಡ ನಂಬಿಕೆ ಬಂತು, ಇವ್ರು ಏನೋ ಒಂದು ಸೇವಿಂಗ್ ಮಾಡಿಟ್ಟಂಥ ಒಂದು 70,000-75,000 ಅವ್ರಿಗೆ ಕೊಟ್ಟುಬಿಟ್ಟು ಡಬಲ್ ಆಗುತ್ತೆ ಅಂತ. ಒಂದು ವಾರ ಬಂದು ತೋರಿಸ್ತಾ ಇದ್ರಂತೆ, ನೋಡಿ ನಿಮ್ಮ ಹಣ ಡಬಲ್ ಆಗ್ತಾ ಉಂಟು ಒಂದು ಸಾಫ್ಟ್ವೇರಲ್ಲಿ, ಹಾಕಿದ ಹಣ ಮೇಲೆ ಹೋಗ್ತಿರೋದೆಲ್ಲ ತೋರಿಸ್ತಾ ಇದ್ರಂತೆ. ತೋರಿಸಿದ ನಂತರ ಈಗ ಕಾಲ್ ತೆಗೀತಾ ಇಲ್ಲ ಅಂತೆ. ನೋಡಿದರೆ ಅವರ ಪರಿಚಯಸ್ಥರು ಹೇಳಿದರೂ ಕೂಡ ಅವರ ಕಾಲನ್ನು ರಿಸೀವ್ ಮಾಡ್ತಾ ಇಲ್ಲ. ಕಾಲ್ ರಿಸೀವ್ ಮಾಡಿದರೂ ಕೂಡ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ಹೀಗೆ ಏನು ಮಾಡೋದು ಅಂತ. ಸಿ, ಈ ರೀತಿಯ ಫ್ರಾಡ್ಗಳು ಸದ್ಯಕ್ಕೆ ಬಹಳ ದೊಡ್ಡ ಮಟ್ಟಿನಲ್ಲಿ ಕಾರ್ಯಾಚರಿಸ್ತಾ ಇದೆ. ಹಣವನ್ನು ಶೇರ್ ಮಾರ್ಕೆಟ್ಗೆ ಹಾಕ್ತೀವಿ, ನಿಮ್ಮ ಹಣ 15 ದಿವಸದಲ್ಲಿ 1 ತಿಂಗಳಲ್ಲಿ ಡಬಲ್ ಆಗುತ್ತೆ ಅನ್ನೋದು. ನೀವು ಈಗ ತಾನೇ ಬೇರೆ ಬೇರೆ ರೇಡಿಯೋದಲ್ಲಿ ನಮ್ಮ ಕಾರ್ಯಕ್ರಮಗಳು ಅದರ ಬಗ್ಗೆ ಬರ್ತಾ ಇದೆ, ಒಂದು ಅಲರ್ಟನ್ನು ಮೂಡಿಸುವಂಥದ್ದು. ಒಂದಂತೂ ನಾವು ತಿಳ್ಕೊಳ್ಬೇಕು, ಯಾವುದರಲ್ಲೂ ಕೂಡ ಹಾಕಿದ ತಕ್ಷಣ 1 ತಿಂಗಳಲ್ಲಿ ಡಬಲ್ ಆಗುತ್ತೆ ಅಂತ ಹೇಳಿದರೆ ಅದು ಸರಿಯಾದಂಥ ರೀತಿಯಲ್ಲಿ ಹಣ ಡಬಲ್ ಆಗೋದು ಅಲ್ವೇ ಅಲ್ಲ ಅಂತ. ಅದೆಲ್ಲವೂ ಕೂಡ ಫ್ರಾಡ್ ಆಗಿರ್ತದೆ. ಸೊ ದಯವಿಟ್ಟು ಇಂತಹ ಬಲೆಗಳಿಗೆ, ಇಂತಹ ಏನು ಕೆಲವೆಲ್ಲ ಫೇಕ್ ಸಂಗತಿಗಳಿಗೆ ನಿಮ್ಮನ್ನು ನೀವು ಏನು ಹಾಗೆ ಹೀಗೆ ದುಡ್ದು ಕಷ್ಟಪಟ್ಟು ದುಡ್ದು ಇಟ್ಟಂಥ ಹಣವನ್ನು ಅದಕ್ಕೆಲ್ಲ ಕೊಟ್ಟು ಕಳ್ಕೊಳ್ಬೇಡಿ ಅನ್ನೋದು ನಮ್ಮೆಲ್ಲರ ಕೋರಿಕೆ. ದಯವಿಟ್ಟು ನೋಡಿ, ನಿಮಗೂ ಕೂಡ ಇಂಥ ಅನುಭವಗಳು ಆಗ್ಬೋದು. ಯಾವುದಕ್ಕೂ ಕೂಡ ಈ ರೀತಿಯ ಹಣ ಡಬಲ್ ಆಗುತ್ತೆ ಅಥವಾ ಇನ್ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನೋದನ್ನು ನೀವು ಖಂಡಿತ ದಯವಿಟ್ಟು ನೋಡಲಿಕ್ಕೆ ಹೋಗಬೇಡಿ. ಅದರ ಬಗ್ಗೆ ನೀವು ಹಣ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಅದು ಹೆಚ್ಚಿನದೆಲ್ಲ ಫ್ರಾಡ್ ಆಗಿರ್ತದೆ ಅನ್ನೋದನ್ನು ದಯವಿಟ್ಟು ತಾವೆಲ್ಲರೂ ಕೂಡ ಗಮನಿಸಬೇಕು. ನಮಗೇನು ಹೇಳಲಿಕ್ಕೂ ಆಗುವುದಿಲ್ಲ ಇಂಥವರಿಗೆ ಅಲ್ವಾ. ಸೊ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೂಡ ಬಹಳ ದೊಡ್ಡ ಮಟ್ಟಿನ ಅಲ್ಲಿ ಕ್ರಮಗಳು ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂತೇಳಿದ್ರೆ ಇಲ್ಲಿ ನಮ್ಮ ತಪ್ಪುಗಳು ತುಂಬ ಇದೆ. ಈ ಕಾರಣಕ್ಕೋಸ್ಕರ ದಯವಿಟ್ಟು ಎಲ್ಲ ಕೇಳುಗರು, ಇಂಥ ಏನಾದರೂ ನಿಮಗೂ ಕೂಡ ಹೇಳ್ತಾ ಬಂದರೆ, ನಿಮ್ಮ ಹಣವನ್ನು ಡಬದು ಪರಿಚಯಸ್ಥರೇ ಇರಲಿ, ಸಂಬಂಧಿಕರೇ ಇರಲಿ, ಹತ್ತಿರದವರೇ ಇರಲಿ, ಯಾರೇ ಇರಲಿ, ಮೊದಲಿಗೆ ಎಸ್ ಒಂದು ಒಬ್ಬರಿಗಿಬ್ಬರಿಗೆ ಬಂದಿರಬಹುದು, ಬಂದ ನಂತರ ಅದು ನಮ್ಮನ್ನು ಏನು ಮಾಡುತ್ತೆ ಅಂತ ಹೇಳಿದರೆ, ಆ ವರಭತ್ತನದ ಕುಡಪಾಡ್ಗ ಅಂತ ನಮ್ಮನ್ನು ನಮಗೆ ಅದು ಒಳಗಡೆಯಿಂದ ಆಸೆಗೆ ಮಿತಿ ಇಲ್ಲ ನೋಡಿ, ಹಾಕ್ತಾ ಹೋಗುತ್ತೆ, ಹಣ ಹಾಕ್ತಾ ಹೋಗ್ತೇವೆ, ಇದರಿಂದಾಗಿ ಅನೇಕ ಸಮಸ್ಯೆಗಳು ಆಗ್ತಾ ಇದೆ. ದಯವಿಟ್ಟು ಇದರ ಬಗ್ಗೆ ಗಮನಿಸಬೇಕು. ಹಾಗೆಯೇ ಸಾಫ್ಟ್ವೇರ್ನ ಮೂಲಕ ಅದೆಲ್ಲ ಡಿಜಿಟಲಾಗಿ ಸೆಟ್ ಆಗಿರುತ್ತೆ, ನಮಗೆ ನೋಡಲಿಕ್ಕೆ ಮಾತ್ರ ಕಾಣೋದು ಹಣ ಹೆಚ್ಚಾಗ್ತಿದೆ ಅಂತ, ಬಟ್ ಆ ರೀತಿಯಲ್ಲಿ ಇರೋದಿಲ್ಲ ಅದು. ಇದನ್ನು ದಯವಿಟ್ಟು ನಾವೆಲ್ಲರೂ ಕೂಡ ಗಮನಿಸಿ, ಈ ಮೂಲಕವಾಗಿ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಅನ್ನೋದನ್ನು ನನಗೆ ಒಬ್ಬರು ಕಾಲ್ ಮಾಡಿದ ಒಂದು 1/2 ಗಂಟೆ ಹಿಂದೆ ಅಷ್ಟೇ ನಾನು ಮಾತಾಡಿದ್ದು, ಅದಕ್ಕೆ ನಿಮಗೂ ಕೂಡ ಹೇಳಬೇಕು ಅಂತ ಅನ್ನಿಸ್ತು. ಇದು ನಿಮ್ಮ ಗಮನದಲ್ಲಿ ಇರಲಿ ಅನ್ನೋದನ್ನು ಹೇಳ್ತಾ, ಪ್ರಶ್ನೆಯನ್ನು ಕೇಳಬೇಕು, ಏನು ಪ್ರಶ್ನೆ ಕೇಳಬೇಕು ಅಂತ ಕಾಯ್ತಾ ಇದ್ದೆ. ಸ್ವಲ್ಪ ಹೊತ್ತಲ್ಲೇ ಬಂದು ಕೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 ಎಫ್ಎಂ. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸೊ ಪ್ರಶ್ನೆ ಏನು ಅಂತ ಹೇಳಿದ್ರೆ ನೋಡಿ, ನಮ್ಮ ಒಂದೊಂದು ಊರುಗಳು ಒಂದೊಂದು ಫುಡ್ ಐಟಮ್ ಒಂದೊಂದು ತಿಂಡಿಗಳಿಗಾಗಿ ತುಂಬ ಫೇಮಸ್. ಓಕೆ, ಸೊ ನಾನು ಈಗ ಕೆಲಸ ಮಾಡ್ತೇನೆ, ಒಂದೊಂದು ಪ್ರಮುಖವಾದಂಥ ತಿಂಡಿಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಅಂತ. ನೀವು ಇದು ಯಾವ ಊರಿಗೆ ಫೇಮಸ್, ಯಾವ ಊರಿನ ಫೇಮಸ್ ಅಂತ ಹೇಳಬೇಕು. ಓಕೆ, ಸೊ ಫಸ್ಟ್ ನಾನು ಹೇಳ್ತಿರೋದು ಕರ್ನಾಟಕದಲ್ಲಿ ಒಂದು ತಿಂಡಿ ಹೆಸರನ್ನು ಹೇಳ್ತೇನೆ, ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ ನಮ್ಮ ಕರ್ನಾಟಕದ ಯಾವ ಒಂದು ಊರಿಗೆ ಫೇಮಸ್ ಆಗಿದೆ ಆಲೋಚನೆ ಮಾಡಿ. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ, ತುಂಬ ಈಸಿ ಇದೆ. ನೀವು ಉತ್ತರ ಹೇಳಿದರೆ ಇನ್ನೊಂದು ನಾನು ಬೇರೆ ಪ್ರಶ್ನೆಯನ್ನು ಕೇಳ್ತೇನೆ. ಕಾಲ್ ಮಾಡಿ ನೋಡುವ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು, ನನಗೆ ನೀವು ಹೇಳ್ಬೋದು. ಸೊ ಬೆಣ್ಣೆ ದೋಸೆ ಯಾವ ನಮ್ಮ ಕರ್ನಾಟಕದ ಯಾವ ಸಿಟಿಗೆ, ಯಾವ ನಗರಕ್ಕೆ, ಯಾವ ಜಿಲ್ಲೆಗೆ ಅತ್ಯಂತ ಪ್ರಸಿದ್ಧವಾಗಿರುವಂಥ ಒಂದು ತಿಂಡಿಯಾಗಿದೆ? ಯಾರು ಹೇಳ್ತೀರಿ? ಯಾರಿಗೆಲ್ಲ ಉತ್ತರ ಗೊತ್ತಿದೆ, ಹೆಚ್ಚಿನವ್ರಿಗೆ ಗೊತ್ತಿರಬಹುದು, ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು, ನಿಮಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಅನೇಕ ಜನ ವಾಟ್ಸಪ್ಪನ್ನು ಮಾಡ್ತಾ ಇದ್ರಿ, ಹೇಳ್ತಾ ಇದ್ರಿ, ಕಾಲ್ ಮಾಡಿ ಹೇಳಿದರೆ ತುಂಬ ಚೆನ್ನಾಗಿರ್ತಿತ್ತು. ಓಕೆ, ನಿಮ್ಮ ಕಾಲ್ಗೋಸ್ಕರ, ಉತ್ತರಕ್ಕೋಸ್ಕರ ನಾನಂತೂ ಕಾಯ್ತಾ ಇದ್ದೀನಿ. ಬೆಣ್ಣೆ ದೋಸೆ ಯಾವ ಊರು, ಕಾಲ್ ಮಾಡಿ ಹೇಳಿ ಯಾವ ಊರಿಗೆ ಆಗಿರ್ಬೋದು ಅಂತ. ಸೊ ಬಹಳ ಫೇಮಸ್. ಈಗಂತೂ ನೋಡಿ, ಫುಡ್ ಅನ್ನೋದಿದೆಯಲ್ಲ, ತಿನ್ನುವಂಥ ತಿಂಡಿಗಳು ಅನ್ನೋದು ಜನರಿಗೂ ಕೂಡ ನೋಡಿ, ಏನಾದರೂ ನೀವು ಯೂಟ್ಯೂಬ್ ಚಾನೆಲ್ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಅದು ಕೂಡ ಫುಡ್ ರಿಲೇಟೆಡ್ ಮಾಡಿದ್ರೆ, ತಿಂಡಿಯ ರಿಲೇಟೆಡ್ ಮಾಡಿದರೆ ಬಹಳ ಬೇಗದಲ್ಲಿ ಅದು ಫೇಮಸ್ ಆಗಿಬಿಡುತ್ತೆ ಅಂತ. ಅನೇಕ ಸಬ್ಸ್ಕ್ರೈಬರ್ ಅದಕ್ಕೆ ಸೇರಿಕೊಳ್ತಾರೆ ಅಂತ. ಅದಕ್ಕಾಗಿ ಎಲ್ಲರೂ ಕೂಡ ಹೆಚ್ಚಿನವರೀಗ ತಿಂಡಿ ರಿಲೇಟೆಡ್ ಯೂಟ್ಯೂಬ್ ಚಾನಲ್ಗಳನ್ನೇ ಮಾಡೋದು ಅಥವಾ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನೇ ಮಾಡೋದು. ಅದರ ರೀಚ್ ತುಂಬ ಬೇಗ, ಜನರು ತುಂಬ ಇಷ್ಟಪಡ್ತಾರೆ. ಅಟ್ಲೀಸ್ಟ್ ನೋಡುವಂಥದ್ದು ಅಥವಾ ನೋಡಿದ್ದನ್ನು ಮನೆಯಲ್ಲಿ ಹಾಗೆ ಮಾಡುವಂಥದ್ದು, ಹೀಗೆ ತಿಂಡಿ ಅನ್ನುವಂಥದ್ದು ಬಹಳ, ಹಾಗೆಯೇ ಇಂಡಸ್ಟ್ರಿ, ಈ ಫುಡ್ ಇಂಡಸ್ಟ್ರಿ ಏನಿದೆ ಅದು ಕೂಡ ಬಹಳ ಫೇಮಸ್ ಆಗಿರುವಂಥದ್ದು. ಮುಂದಿನ ಕಾಲ್ ಒಬ್ಬರು ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ನಮಸ್ತೆ,
0: ಹೇಳಿ, ಯಾರಿದು?
1: ದಾವಣಗೆರೆ.
0: ಯಾರು ಮಾತಾಡ್ತಿರೋದು?
1: ಶೈಲಜಾ
0: ಮೇಡಮ್, ದಾವಣಗೆರೆ. ಯಾವುದು, ಬೆಣ್ಣೆ ದೋಸೆ? ಓಕೆ, ವೆರಿ ಗುಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ದಾವಣಗೆರೆ ಬೆಣ್ಣೆ ದೋಸೆ ರೈಟ್ ಆನ್ಸರ್. ಅಮ್ಮಣಿ ಅವರು ಹೇಳಿದ್ದಾರೆ, ಅಪೂರ್ವ ಅವರು ಹೇಳಿದ್ದಾರೆ ಬೆಣ್ಣೆ ದೋಸೆ ಅಂಥೇಳಿ. ಮುಂದೆ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು, ವಡ ಯಾವುದಕ್ಕೆ ಫೇಮಸ್? ವಡ ಒಂದು ವಡ ಇದೆ, ಫೇಮಸ್ ಆದಂಥ ಒಂದು ವಡ ಇದೆ, ಅದರಲ್ಲಿ ಊರಿನ ಹೆಸರೇ ಇದೆ, ಯಾವುದು ಅಂತ ಹೇಳಿ. ಯಾರಿಗಾದರೂ ಹೇಳಲಿಕ್ಕಿದ್ರೆ ಹೇಳ್ಬೋದಾಯ್ತಾ? ಹಾಂ, ಉತ್ತರ ಹೇಳಿ, ಕಾಲ್ ಮಾಡಿ. ನಿಮ್ಮ ಕಾಲ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಕರ್ನಾಟಕದ್ದೇ ಒಂದು ಊರು, ಅಲ್ಲಿ ವಡ ತುಂಬ ಫೇಮಸ್. ಆ ಊರಿನ ಹೆಸರಿನ ಜೊತೆಗೆ ಆ ವಡ ಕೂಡ ಸೇರಿಕೊಂಡಿದೆ. ಯಾರಿಗಾದರೂ ಉತ್ತರ ಗೊತ್ತಿದ್ದರೆ ಹೇಳ್ಬೋದು, ನೀವು ಆಲೋಚನೆ ಮಾಡ್ಬೋದು. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೇಳಿದರು, ಹಾಗೆಯೇ ಮುಂದೆ ನಾನು ಕೇಳ್ತಾ ಇದ್ದೀನಿ, ವಡ ಯಾವ ಊರಿಗೆ ಫೇಮಸ್? ಥಿಂಕ್ ಮಾಡ್ತಾ ಇರಿ, ಉತ್ತರ ಏನಾದರೂ ಗೊತ್ತಾದರೆ ನನಗೆ ಫಟಾಫಟ್ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ಸಾರಿಕಾರಯ್ಯವರು, ಸಿದ್ದಿಕ್ ತೌಡುಗೋಳಿಯಿಂದ ಇವರೆಲ್ಲ ವಾಟ್ಸಪ್ಪನ್ನು ಮಾಡಿದ್ದಾರೆ, ಉತ್ತರವನ್ನು ಕಳಿಸಿದ್ದಾರೆ. ಮುಂದಿನ ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
2: ನಮಸ್ಕಾರ
0: ಕುಸುಮಾಕರ್ ಅಣ್ಣ, ಫಲನೆ ದಾದಾ ಫನ್ಪರ್.
2: ಮದ್ದೂರ್
0: ವಡ ಓಲ್ ಹೆಚ್ಚ ತಿಕ್ಕೊಂಡಂಕ ಫಲನೆ
2: ಮಂಡ್ಯ ಜಿಲ್ಲೆ
0: ಅದೇ. ಟ್ರೈನ್ಡ್ ಬೋನಾಗ ಹೈಯೆಸ್ಟ್ ಬರ್ಬೇರ ಅದೇ. ಮದ್ದೂರ್ ವಡ ಅಂತ ಹೇಳ್ತಾ ಇದ್ರೆ ಮದ್ದೂರ್ ವಡೆ ಅಂತೇಳಿ ಅಮ್ಮಣಿಯವರು ಕರ್ಕಳದಿಂದ, ಹಾಗೆ ಅಪೂರ್ವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಸೊ ಮುಂದೆ ನಾನು ಕೇಳ್ತಾ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ, ಪೇಡ. ಪೇಡ ಪೇಡ ಪೇಡ ಯಾವುದಕ್ಕೆ ಫೇಮಸ್, ಯಾವೂರು? ತುಂಬಾ ಈಸಿ ಇದೆ, ಏನು ಕಷ್ಟ ಇಲ್ಲ ನೋಡಿ, ಎಷ್ಟು ಈಸಿ. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಯಾರಿಗೆ ಹೇಳಲಿಕ್ಕಿದೆ ಉತ್ತರ ಹೇಳಲಿಕ್ಕಿದೆ ಕಾಲ್ ಮಾಡಿ ಕೇಳ್ತಿರೋದು. ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಎಸ್, ಬೇರೆ ಬೇರೆ ತಿಂಡಿಗಳ ಹೆಸರನ್ನು ಹೇಳ್ತಾ ಇದ್ದೆ, ಸೊ ಪೇಡ ಅಂತ ಹೇಳಿ ಹೋಗಿದ್ದೆ. ಅದು ಬಹಳ ಸಿಂಪಲ್ ಆಗಿದೆ, ಏನು ಕಷ್ಟ ಇಲ್ಲ ಅಲ್ವಾ? ಯಾರಿಗೆ ಹೇಳಲಿಕ್ಕಿದೆ ಖಂಡಿತವಾಗಿಯೂ ಹೇಳ್ಬೋದು. ನನಗೊಬ್ಬರು ಮೆಸೇಜ್ ಮಾಡಿದ್ದಾರೆ, ಓದ್ತೇನೆ. ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಜಯಪ್ರಕಾಶ್ ಅವರೇ, ಏನ್ ಹೇಳ್ತೀರಿ?
1: ಪೇಡ ಧಾರವಾಡ.
0: ಧಾರವಾಡ ಅಲ್ವಾ, ಮಂಗಳೂರು ಅಂತ ಹೇಳಿದ್ರೆ ಯಾವ್ದು ಹೇಳ್ಬೋದು ಜಯಪ್ರಕಾಶ್ ಅವರೇ? ಮಂಗಳೂರು ಬನ್ಸ್ ಅಲ್ವಾ? ಇರ್ಬೋದಲ್ಲ. ಹೌದೌದು. ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ಮಂಗಳೂರು ಯಾವ್ದಕ್ಕೆ ಹೇಳು ಅಂತ ಗೊತ್ತಾಗೋದಿಲ್ಲ, ಅಷ್ಟು ಐಟಮ್ ಇದೆ ನಮ್ಮ ಹತ್ರ ಅಲ್ವಾ. ನೀರು ದೋಸೆ, ಕೋರ್ ರೊಟ್ಟಿ, ಅದ್ರಲ್ಲಿ ಕೂಡ ಎಂತ ಮಂಗಳೂರು ಬಜ್ಜಿ ಅಂತ ಹೇಳ್ತಾರೆ ನಮ್ಮ ಗೋಲಿ ಬಜ್ಜಿಯನ್ನು. ಸೊ ಬನ್ಸ್, ಮಂಗಳೂರು ಬನ್ಸ್ ಅಂತ ಹೇಳ್ತಾರೆ, ಅದು ಕೂಡ ಬಹಳ ಫೇಮಸ್. ಸೊ ಬೇರೆ ಬೇರೆ ಕಾರಣಕ್ಕೋಸ್ಕರ ಬೇರೆ ಬೇರೆ ವಸ್ತುಗಳು ಫೇಮಸ್ ಇದೆ. ರೈಟ್, ನಾನು ಹೇಳ್ತಾ ಇದ್ದೆ, ಯಲ್ಲಪ್ಪ ಯಾದವ್ ರಾಯಚೂರು ಜಿಲ್ಲೆ ಪಂಜಾನ ಗ್ರಾಮ ಕರ್ನಾಟಕದಲ್ಲಿ ಬಾಡ ಎಂಬ ಊರು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿಗೆ ಸೇರಿದೆ. ಇದು ಪ್ರಸಿದ್ಧ ದಾರ್ಶನಿಕ ಸಂತ ಹಾಗೂ ಕವಿ ಶ್ರೀ ಕನಕದಾಸರ ಜನ್ಮಸ್ಥಳವಾಗಿರುವುದರಿಂದ ಅತ್ಯಂತ ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಕನಕದಾಸರ ಸ್ಮಾರಕ ಹಾಗೂ ಸುಂದರವಾದ ಭವನವನ್ನು ನಿರ್ಮಿಸಲಾಗಿದೆ ಅನ್ನುವುದನ್ನು ನನಗೆ ಕಳಿಸಿದ್ದಾರೆ ಯಲ್ಲಪ್ಪ ಅವರು. ಥ್ಯಾಂಕ್ ಯು ಯಲ್ಲಪ್ಪ ಅವರೇ ನಿಮ್ಮ ಮಾಹಿತಿಗಾಗಿ. ಓಕೆ, ಸೊ ಎನಿವೇಸ್, ಮುಂದೆ ಏನು ಕೇಳಬೇಕು? ಓಕೆ, ಮುಂದೆ ನಾನು ಸ್ವಲ್ಪ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇದ್ದೀನಿ ಆಯಿತಾ. ಬೇರೆ ಒಂದು ಫೇಮಸ್ ಆದಂಥ ತಿಂಡಿ, ತಿಂಡಿಯ ಹೆಸರು ಛೋಲಾ ಭಟೋರೆ ಅಂತ, ಛೋಲೆ ಭಟೋರೆ ಅಂತ ಹೇಳ್ತಾರೆ. ಸೊ ಛೋಲೆ ಭಟೋರೆ ಎಲ್ಲಿದ್ದು, ಯಾವ ರಾಜ್ಯದ ಬಹಳ ಫೇಮಸ್ ಆದಂಥ ಒಂದು ತಿಂಡಿಯಾಗಿದೆ ಛೋಲೆ ಭಟೋರೆ? ಸೊ ಹೇಳ್ಬೋದು, ನೋಡಿರ್ಬೋದು ಅಲ್ವಾ. ಸೊ ಅದು ಪೂರಿ ಟೈಪಲ್ಲಿ ದೊಡ್ಡದಿರುತ್ತೆ, ಮತ್ತು ಕಡಲೆ ಚೆನ್ನಾಗೆಲ್ಲ ಇರ್ತದೆ ಅಲ್ವಾ. ಸೊ ಛೋಲೆ ಭಟೋರೆ ಯಾವ ಊರಿದ್ದು ಬಹಳ ಫೇಮಸ್ ಆದಂಥ ತಿಂಡಿ? ಒಂದು ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಛೋಲೆ ಭಟೋರೆ ಕೇಂದ್ರ ಕಾಲ್ ಮಂತರದ ಬಾರಿ ಸಂತೋಷ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಛೋಲೆ ಭಟೋರೆ ಏನು ಯಾನ್ ಬಂದಿತ್ತು ಯಾರಿಗಾಣ ಗೊತ್ತಿದ್ದಪ್ಪ ನೋಡಿ, ಯಾವ ರಾಜ್ಯದಲ್ಲಿ ಬಹಳ ಫೇಮಸ್ ಆಗಿದೆ ಅಂತ ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಹೇಳಿ. ಕರ್ನಾಟಕ ಬಿಟ್ಟು ಸ್ವಲ್ಪ ದೂರ ಹೋಗಿದ್ದೇನೆ, ತುಂಬ ಈಸಿ ಇದೆ, ಏನು ಕಷ್ಟ ಇಲ್ಲ. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಬಹುದು. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: Yes, welcome back to Radio Sarang 107.8 FM, Radio Sanjay Ali, Nanadini Arche, Abhishek, so, ನಿನ್ನೆ ನಾನು ಟಾಕ್ಸಿಕ್ ಮೂವಿ ನೋಡಿದ್ದೆ ಆಯ್ತಾ. ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ರಿವ್ಯೂ ಎಲ್ಲ ಕೊಡ್ತಾ ಇದ್ದಾರೆ. ಸೊ ನೀವು ಕೂಡ ಏನು ಮೂವಿ ನೋಡ್ಬೋದು. ಸೊ ನಾನೇನಾದರೂ ರಿವ್ಯೂ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಿದೆ ಹೀಗಿದೆ ಅಂತ. ಸೊ ಮೂವಿ ಅನ್ನೋದೊಂದು ಅನುಭವ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವವನ್ನು ಕೊಡ್ಬೋದು. ಸೊ ಟೈಮ್ ಇದ್ರೆ ಮೂವಿ ನೋಡುವ ಮನಸ್ಸಿದ್ರೆ ನೋಡ್ಬೋದು. ಓಕೆ, ಮುಂದಿನ ಕಾಲ್ ಇದ್ದಾರೆ. ಹಲೋ, ನಮಸ್ಕಾರ.
1: ಗುರು ಗೌರಂಗ ಗದಾಧಾರ್ ಶ್ರೀ ಕೃಷ್ಣ ಚೈತನ್ಯ ಗದಾಧಾರ್ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ ಪ್ರದೀಪ್ ಕಥ್ಯಾಣಿ ಮಂಗಳಾಂಬಿಕೆ ಮಂಗಳೂರಿಂದ. ಸರ್, ಇದು ಆಗ ನೀವು ಪೇಡ ಕೇಳಿದ್ದೆ, ಅದು ಮಥುರಾ ಅಲ್ವಾ ಫೇಮಸ್? ಮತ್ತೆ ಇಲ್ಲಿ ಮನೋಹರ್ ಲಾಡು ಅಂತ ಉಡುಪಿ ಕೃಷ್ಣನಿಗೆ ನೈವೇದ್ಯ ಮಾಡ್ತಾರೆ, ಅದು ತುಂಬಾ ಫೇಮಸ್.
0: ಪೇಡ ಕರ್ನಾಟಕದಲ್ಲಿ ಧಾರವಾಡ ಸರ್, ಧಾರವಾಡ ಪೇಡ ತುಂಬಾ ಫೇಮಸ್.
1: ಜನ್ಮಾಷ್ಟಮಿ ಪೂರ್ವ ಶುಭಾಶಯಗಳು ನಿಮ್ಗೆ ಬಾಂಧವರಿಗೆ. ಇದು ಚೋಲಭಟ್ಟೂರ್ ಅನ್ನ
0: ಕೇಳಿದ್ದು, ಚೋಲಭಟ್ಟೂರ್
1: ಅದು ನಮ್ಮ ಕುರುಕ್ಷೇತ್ರ ಸೈಡ್ ಇದೆಲ್ಲ, ಅಲ್ಲಿ ನಮ್ಮ ಇದು ಉಂಟಲ್ಲ ಹರಿಯಾಣ, ಅಲ್ಲೆಲ್ಲ ತುಂಬಾ ಅದನ್ನ ಫೇಮಸ್.
0: ಪಂಜಾಬ್ ಹರಿಯಾಣ ಅಲ್ವಾ? ಓಕೆ ಓಕೆ ಓಕೆ ಓಕೆ. ಎಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಎಸ್, ಆ ಕಡೆ ಕೂಡ ಇದೆ, ಬಟ್ ಒಂದು ಊರಿದೆಯಲ್ಲ ಅದಕ್ಕೆ ತುಂಬ ಫೇಮಸ್ ಆ ಊರು. ಆ್ಯಕ್ಚುಲಿ ಅದು ಏನು ಪಂಜಾಬ್ ಕಡೆ ಹೆಚ್ಚಾಗಿ ಅದು ಏನು ಅದು ಅರ್ಜುನ್ ಬಂದಿದ್ದರೂ ಕೂಡ ಒಂದು ದೇಶದ ಒಂದು ಊರು ಬಹಳ ಫೇಮಸ್ ಆಗಿದೆ. ಯಾವುದದು ಅಂತ ನಿಮ್ಮ ಹತ್ರ ಕೇಳ್ತಾ ಇರೋದು. ಯಾರಿಗಾದರೆ ಹೇಳಲಿಕ್ಕಿದ್ರೆ ಹೇಳ್ಬೋದು ಆಯಿತಾ? ಕಾಲ್ ಮಾಡಿ, ಕಾಲ್ ಮಾಡಬೇಕಾ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ. ಚೋಲೆ ಭಟೂರೆ ಯಾವ ಒಂದು ಸಿಟಿಯಲ್ಲಿ ತುಂಬ ಫೇಮಸ್ ಆದಂಥ ಒಂದು ಸ್ಟ್ರೀಟ್ ಫುಡ್ ಕೂಡ ಅದಾಗಿದೆ. ಸೊ ಈ ಊರಲ್ಲಿ ಅತಿ ಹೆಚ್ಚು ಚೋಲೆ ಭಟೂರಿಯನ್ನು ತಿಂತಾರೆ ಅಥವಾ ಸೇಲ್ ಆಗುತ್ತೆ ಅಂತ ಹೇಳಿ ಯಾವುದಿರ್ಬೋದು ಅಂತ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೇನೆ. ಯಾರಿಗಾದರೂ ಹೇಳಲಿಕ್ಕಿದ್ರೆ ಹೇಳ್ಬೋದು, ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದಂಥ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ ನಿಮಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ. ಅದರ ಜೊತೆಗೆ ಇನ್ನೊಂದು ಕೇಳ್ತಾ ಇದ್ದೀನಿ, ವಡಪಾವ್. ಸೊ ವಡಪಾವ್ ನೋಡಿ, ವಡಪಾವ್ ಕೂಡ ತುಂಬ ಫೇಮಸ್ ಅಲ್ವಾ? ವಡಪಾವ್ ತಿಂದೇ ಜೀವನವನ್ನು ಸಾಗಿಸುವಂಥವರು ಸೊ ಇವತ್ತಿಗೂ ಕೂಡ ಇರ್ಬೋದು ಅಲ್ವಾ? ಸೊ ಅಂದರೆ ಆ ಟೈಮಲ್ಲಿ ಒಂದು ಕಡಿಮೆ ರೇಟಲ್ಲಿ ಅಷ್ಟೋ ಜನರ ಹೊಟ್ಟೆಯನ್ನು ತುಂಬಿಸಿದಂತಹ ಆಹಾರಗಳಲ್ಲಿ ವಡಪಾವ್ ಕೂಡ ಒಂದು. ಈಗ ಮೊದಲು ಬೇರೆ ಕಡೆಯಲ್ಲಿ ತುಂಬ ಹೆಚ್ಚು ಇತ್ತು, ಬಟ್ ಈಗ ನಮ್ಮ ಮಂಗಳೂರಿಗೆ ಕೂಡ ಅಲ್ಲಲ್ಲಿ ವಡಪಾವ್ಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಸೊ ವಡಪಾವ್ ಯಾವ ಊರಿಗೆ ತುಂಬ ಫೇಮಸ್ ಅಂತ ಕೇಳ್ತಾ ಇದ್ದೀನಿ. ಎರಡು ಕೇಳಿದ್ದೇನೆ, ಒಂದು ಚೋಲಾ ಭಟೂರೆ ಹಾಗೂ ವಡಪಾವ್. ಯಾರಿಗಾದರೂ ಉತ್ತರ ಹೇಳಲಿಕ್ಕಿದ್ರೆ ಹೇಳ್ಬೋದು. ಎಲ್ಲ ಊರಲ್ಲೂ ಕೂಡ ಇದೆ, ಬಟ್ ಕೆಲವು ಸಿಟಿಗಳು ಇದಕ್ಕೋಸ್ಕರ ತುಂಬ ಫೇಮಸ್, ಇಲ್ಲಿ ಹೈಯೆಸ್ಟ್ ಸೇಲ್ ಆಗುತ್ತೆ, ಈ ಊರು ಅಂತ ಹೇಳಿದರೆ ಈ ತಿಂಡಿ ನೆನಪಾಗುತ್ತೆ ಅಂತ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು, ಯಾರಿಗೆ ಯಾವುದು ಗೊತ್ತಿದೆ ಕಾಲ್ ಮಾಡಿ ಹೇಳಿ. ನಿಮ್ಮ ಕಾಲ್ಗೋಸ್ಕರ ನಾನಂತ ಕಾಯ್ತಾ ಇದ್ದೀನಿ. ಕಾಲ್ ಮಾಡಬೇಕಾ ಸಂಖ್ಯೆ 6364204949. ಎರಡು ತಿಂಡಿಗಳ ಹೆಸರನ್ನು ಹೇಳಿದ್ದೀನಿ, ಚೋಲಾ ಭಟೂರೆ ಹಾಗೂ ವಡಪಾವ್. ಯಾವ ಊರಿನ ತಿಂಡಿ ಯಾವ ಊರಿಗೆ ತುಂಬ ಫೇಮಸ್ ಆಗಿದೆ ಆಲೋಚನೆ ಮಾಡ್ತಾ ಇರಿ. ಯಾರಿಗೆಲ್ಲ ಹೇಳಲಿಕ್ಕಿದ್ರೆ ಹೇಳಿ. ಕಾಲ್ ಮಾಡಬೇಕಾ ಸಂಖ್ಯೆ 6364204949. ಹಾಗೆಯೇ ಸ್ವಲ್ಪ ಹೊತ್ತಲ್ಲೇ ಇವತ್ತಿನ ಇದರಿಂದ ಸುದ್ದಿಯನ್ನು ಕೂಡ ಹೇಳಬೇಕು, ಏನೆಲ್ಲ ಏನು ಕತೆ ಏನು ವಿಷಯ ಅಂತ ಅದು ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ರೇಡಿಯೋ ಸಂಜೆ ನಾನು ಆರ್ಜೆ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜಿಗಲ್ಲಿ ನಾನಿದ್ದೀನಿ, ಆರ್ಜೆ ಅಭಿಷೇಕ್. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ನಮಸ್ತೆ ನಮಸ್ತೆ. ಹಾ ಅಮ್ಮಣ್ಣಿ ಮೇಡಮ್, ಹೇಗಿದ್ದೀರಿ? ಆರಾಮ?
1: ಎಸ್,
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಳಿ, ಏನ್ ಹೇಳ್ತೀರಿ?
1: ಚಲೋ ಬಟ್ಟೆ. ಡೆಲ್ಲಿಯಲ್ಲಿ
0: ಓಕೆ, ವೆರಿ ಗುಡ್. ಮುಂಬೈ ಪ್ರಸಿದ್ಧ ಅಲ್ವಾ? ವೆರಿ ಗುಡ್, ವೆರಿ ಗುಡ್. ಎರಡು ಕೂಡ ತಿಂದಿದ್ದೀರಾ ನೀವು? ತಿಂದಿದ್ದೀರಾ? ಟೇಸ್ಟ್ ಮಾಡಿದ್ದೀರಾ? ಹಲೋ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅಮ್ಮಣಿ ಅವರೇ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನಿಮ್ದು. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ ಓಕೆ ಓಕೆ, ಪರವಾಗಿಲ್ಲ. ಏನು ಹೇಳಿದ್ರಿ ನೀವು? ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಎರಡು ಉತ್ತರವನ್ನು ಹೇಳಿದ್ರೆ ರೈಟ್ ಆನ್ಸರ್ ವಡಪಾ, ಮುಂಬೈ ಅಲ್ವಾ. ಛೋಲಾ ಭಟೂರೆ ದೆಹಲಿಯಲ್ಲಿ ಭಾರಿ ಫೇಮಸ್. ನನಗೆ ಛೋಲಾ ಭಟೂರೆ ಅಂತೇಳಿ ದೆಹಲಿ, ನನಗೆ ಜಯರಾಮ್ ಎಣ್ಮೂರಿಂದ ಹೇಳಿದ್ದಾರೆ, ಛೋಲಾ ಭಟೂರೆ ದೆಹಲಿ ವಡಪಾವ್. ವಡಪಾವ್ ಕೇರಳ ಅಂತ ಕಳಿಸಿದ್ದಾರೆ ಅವರು. ಓಕೆ ಫೈನ್. ಇನ್ನು ಪಂಜಾಬ್, ಉತ್ತರ ಭಾರತ. ಇದು ಮೂಲತಃ ಪಂಜಾಬ್ ರಾಜ್ಯದ ಪ್ರಸಿದ್ಧ ತಿನಿಸು. ಪಂಜಾಬ್ನ ಪ್ರತಿಯೊಂದು ಹಳ್ಳಿಯಿಂದ ಹಿಡಿದು ದೊಡ್ಡ ನಗರಗಳವರೆಗೆ ಅತಿ ಹೆಚ್ಚು ಜನಪ್ರಿಯವಾಗಿದೆ. ದೆಹಲಿ ಮತ್ತು ರಾಷ್ಟ್ರೀಯ ರಾಜಧಾನಿ ವಲಯ ದೆಹಲಿಯ ಬೀದಿ ಬದಿಗಳಲ್ಲಿ ಹೊತ್ತು ಹೋಟೆಲ್ಗಳಲ್ಲಿ ಸಿಗುವ ಛೋಲೆ ಭಟೂರೆಗೆ ವಿಶ್ವದಾದ್ಯಂತ ವಿಶೇಷ ಖ್ಯಾತಿ ಇದೆ. ದೆಹಲಿಯಲ್ಲಿ ಇದು ಹೆಚ್ಚು ತಿನ್ನುವ ಉಪಹಾರಗಳಲ್ಲಿ ಒಂದಾಗಿದೆ. ಯಲ್ಲಪ್ಪ ಯಾದವ್ ರಾಯಚೂರಿಂದ ನನಗೆ ಕಳಿಸಿದ್ದಾರೆ. ನೋಡಿ, ಪಲ್ಲವರು ನನಗೆ ಏನು ಅದರ ಇದೇ ಬರೆದಿದ್ದಾರೆ ಜಾತಕವನ್ನೇ, ವಡಪಾವ್ ಮತ್ತು ಛೋಲಾ ಭಟೂರೆದ್ದು. ಥ್ಯಾಂಕ್ ಯು. ಹಾಗೆಯೇ ನಾಗೇಶ್ ಸುವರ್ಣ ಕಲ್ಯಾಣ್ ಮುಂಬೈಯಿಂದ, ನೋಡಿ ಮುಂಬೈಯಿಂದ ನನಗೆ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಛೋಲಾ ಭಟೂರೆ ರಾಜಸ್ಥಾನ್ ಅಂತ ಹೇಳ್ತಾ ಇದ್ದಾರೆ, ವಡಪಾವ್ ಅಮ್ಚಿ ಮುಂಬೈ ಅಂತ ಹೇಳಿ ನಾಗೇಶ್ ಸುವರ್ಣ ಕಲ್ಯಾಣ್ ಮುಂಬೈಯಿಂದ ಹೇಳ್ತಾ ಇದ್ದಾರೆ. ಹಾಗೆಯೇ ಸ್ವಪೂರ್ ಅವರು ಕಳಿಸಿದ್ದಾರೆ, ಸಾದಿಕ್ ಅವರು ಕಳಿಸಿದ್ದಾರೆ, ಹಾಗೆ ತುಂಬ ಜನ ವಾಟ್ಸಪ್ಪನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು, ಇಸ್ ರೈಟ್ ಆನ್ಸರ್. ಓಕೆ, ಮುಂದಿನ ಸುದ್ದಿ ಏನಿದೆ, ಏನೆಲ್ಲ ವಿಶೇಷ ಇದೆ ಅದನ್ನು ಕೂಡ ನಾನು ನಿಮಗೆ ಹೇಳಬೇಕು. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡಬೇಕು. ಕೇಳ್ತಾ ಬಂದಿದ್ದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಕೇಳ್ತಿರೋದು ರೇಡಿಯೋ ಸಾರಂಗ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್. ಇವತ್ತಿನಿಂದ ಸುದ್ದಿಗಳನ್ನೊಮ್ಮೆ ರಪ್ಪ ರಪ್ಪ ನೋಡ್ತಾ ಬರೋಣ. ಪ್ರಸಕ್ತ ಆರ್ಥಿಕ ವರ್ಷದ ಜೂನ್ ತ್ರೈಮಾಸಿಕದಲ್ಲಿ ದೇಶದ ಜಿಡಿಪಿ ಬೆಳವಣಿಗೆ ಶೇಕಡಾ 7.8% ಬದಲಾಗಿದೆ. ಕಳೆದ ಆರ್ಥಿಕ ವರ್ಷದ ಇದೇ ತ್ರೈಮಾಸಿಕದಲ್ಲಿ ಜಿಡಿಪಿ ಶೇಕಡಾ 6.9% ದಾಖಲಾಗಿತ್ತು ಅನ್ನುವುದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಸೊ ಇದರಿಂದ ಕೇಂದ್ರದ ಸುಧಾರಣೆಗಳೇ ಕಾರಣ ಇದಕ್ಕೆ ಅಂತ ಹೇಳಿ ನಮ್ಮ ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಅನ್ನುವಂಥದ್ದು. ಇನ್ನು ಇರುವ ಎಲ್ಲ ಒಳ್ಳೆಯ ವಿಚಾರಗಳನ್ನು ಸೇರಿಸಿ ನಾನೇ ಒಂದು ಧರ್ಮವನ್ನು ಯಾಕೆ ಮಾಡಬಾರದು ಅಂತ ಹೇಳಿ ಉನ್ನತ ಶಿಕ್ಷಣ ಸಚಿವರಾದಂಥ ಬಸವರಾಜ ರಾಯರೆಡ್ಡಿಯವರು ಪ್ರಶ್ನೆಯನ್ನು ಮಾಡಿದ್ದಾರಂತೆ. ಇನ್ನು ಭವಿಷ್ಯದ ಪ್ರಧಾನಿ ಅಭ್ಯರ್ಥಿ ವಿಚಾರವಾಗಿ ತಮಿಳುನಾಡಿನಲ್ಲಿ ಭಾರೀ ಚರ್ಚೆ ನಡೀತಾ ಇದೆ. ಇದೇ ವಿಚಾರವು ಆಡಳಿತಾರೂಢ ಮೈತ್ರಿಕೂಟದಲ್ಲಿರುವಂಥ ತಮಿಳಗ ವೆಟ್ರಿ ಕಳಗಂ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಬಿಕ್ಕಟ್ಟು ಸೃಷ್ಟಿಸಿದೆ. ಪರಸ್ಪರ ಟೀಕಾ ಪ್ರಹಾರಗಳು ಕೂಡ ಆಗಿದೆ ಅನ್ನುವುದು ಕೂಡ ರಾಜಕೀಯ ಬೆಳವಣಿಗೆಗಳಲ್ಲಿ ಒಂದಾದಂಥ ಸುದ್ದಿಯಾಗಿದೆ. ಇನ್ನು ಇದನ್ನು ಬಿಟ್ಟರೆ ಸಿಎಂ ಡಿಸಿಎಂ ಪ್ರತ್ಯೇಕ ಬರ ಪ್ರವಾಸ, ಪರಿಸ್ಥಿತಿ ಪರಾಮರ್ಶೆಗೆ ಸಿದ್ಧತೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಬರದ ಪರಿಸ್ಥಿತಿ ತೀವ್ರಗೊಂಡ ನಡುವೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಪ್ರತ್ಯೇಕ ಜಿಲ್ಲಾ ಪ್ರವಾಸವನ್ನು ಆರಂಭಿಸಿದ್ದಾರೆ. ಸೆಪ್ಟೆಂಬರ್ 1 ಮಂಗಳವಾರದಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿವಿಧ ಜಿಲ್ಲೆಗಳಿಗೆ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಇನ್ನು ತೀವ್ರ ಬರದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ತಿಯಿಂದ ಮೇವನ್ನು ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಗೆ ಮಾರಾಟ ಮಾಡುವುದು ಇಲ್ಲವೇ ಸರಬರಾಜು ಮಾಡುವುದನ್ನು ಜಿಲ್ಲಾಡಳಿತ ನಿರ್ಬಂಧಿಸಿರುವಂಥದ್ದು ಕೂಡ ಪ್ರಮುಖ ಸುದ್ದಿಗಳಲ್ಲಿ ಒಂದಾಗಿದೆ. ಇನ್ನು ಸುರಂಗ ರಸ್ತೆ ಯೋಜನೆ ಮತ್ತು ಉದ್ಯಾನವನಗಳ ಶೇಕಡಾ 5% ಭೂಮಿ ಪರಭಾರೆ ಮಾಡುವುದನ್ನು ವಿರೋಧಿಸಿ ಭಾನುವಾರ ಅಂದರೆ ನಿನ್ನೆ ಬೆಳಗ್ಗೆ ಲಾಲ್ಬಾಗ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಸೊ ಲಾಲ್ಬಾಗ್ ಬಂಡೆಯನ್ನು ತಬ್ಬಿ ಪ್ರತಿಭಟನೆಯನ್ನು ಮಾಡಿದರು. ಸೊ ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಇದು ಇವತ್ತಿನ ಸುದ್ದಿ. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್. ರಪ ರಪ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM, ರೇಡಿಯೋ ಸಂಜೆಯಲ್ಲಿ ನಾನು ಇದ್ದೀನಿ ಆರ್ಜೆ ಅಭಿಷೇಕ್. ಬೇರೆ ಬೇರೆ ಊರುಗಳ ತಿಂಡಿಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಅನೇಕ ಜನ ಕಾಲ್ ಮಾಡಿದ್ರಿ, ಮೆಸೇಜ್ ಮಾಡಿದ್ರಿ, ತಿಂಡಿಗಳ ಬಗ್ಗೆ ಹೇಳಿದ್ರಿ. ಸೊ ಒಟ್ಟಿನಲ್ಲಿ ಅಪರೂಪಕ್ಕಾದರೂ ನಾವು ಇಂಥ ತಿಂಡಿಗಳನ್ನು ಯಾವಾಗ ತಿನ್ನಲಿಕ್ಕೆ ಆಗದಿದ್ರೂ ಕೂಡ ಎಲ್ಲಿಗಾದರೂ ಹೋದರೆ ಒಮ್ಮೆ ಅದು ಟೇಸ್ಟ್ ಮಾಡಬೇಕು ಅಂತ ಲೆಕ್ಕಕ್ಕಿಂತ ಹೆಚ್ಚು ತಿನ್ನಲಿಕ್ಕೆ ಆಗದಿದ್ದರೂ ಕೂಡ ಟೇಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಸೊ ಹಾಗೆಯೇ ತಮಿಳುನಾಡು ಕೆಲವು ಕಡೆಗಳಲ್ಲಿ ಹಲ್ವಾ ತುಂಬ ಫೇಮಸ್ ಆಗಿದೆ. ಹಾಗೆಯೇ ನಾವು ಮಧುರೈ ತಮಿಳುನಾಡಲ್ಲಿ ಜಿಗರ್ ತಂಡ ಮಧುರೈಯಲ್ಲಿ ಸ್ವಲ್ಪ ಫೇಮಸ್ ಆಗಿರುವಂಥದ್ದೊಂದು. ಹಾಗೆಯೇ ನಾವು ಬೆಳಗಾವಿಯಲ್ಲಿ ಕುಂದ ಸ್ವಲ್ಪ ಫೇಮಸ್. ಬೆಂಗಳೂರು ಅಂತ ಹೇಳಿದರೆ ಬಿಸಿಬೇಳೆ ಬಾತ್ ಫೇಮಸ್. ಇಂಥದ್ದೆಲ್ಲ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ತಿಂಡಿಗಳು ಒಂದೊಂದು ಕಾರಣಕ್ಕೋಸ್ಕರ ಫೇಮಸ್ ಆಗಿರುತ್ತೆ. ಹಾಗೆಯೇ ಹೈದರಾಬಾದ್ ಅಂತ ಹೇಳಿದರೆ ನಮಗೆ ಬಿರಿಯಾನಿ ನೆನಪಾಗುತ್ತೆ ಅಲ್ವಾ. ಸೊ ಉತ್ತರ ಪ್ರದೇಶದಲ್ಲಿ ಪೇಥಾ, ಸೂರತ್ತಲ್ಲಿ ಲೋಚೋ, ಹೀಗೆಲ್ಲ ಬೇರೆ ಬೇರೆ ಪೋಹಾ, ಇಂದೂರಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ತಿಂಡಿಗಳು ಫೇಮಸ್ ಆಗಿದೆ. ನಾವು ಅಮೃತಸರಕ್ಕೆ ಪಂಜಾಬ್ ಕಡೆಗೆ ಕುಲ್ಚಾ ಕೂಡ ಫೇಮಸ್ ಆಗಿರುವಂಥ ತಿಂಡಿಗಳಲ್ಲಿ ಒಂದು. ಒಟ್ಟಿನಲ್ಲಿ ಆಹಾರಗಳು ನಮಗೆಲ್ಲರಿಗೂ ಕೂಡ ಏನು ಆರೋಗ್ಯವನ್ನು ಕೊಡಲಿ ಅನ್ನೋದೇ ನಮ್ಮ ಆಶಯ. ಈ ಕಾರಣಕ್ಕೋಸ್ಕರ ಈಗ ತಾನೇ ಯಾರು ಮುಂಡೆ ಅವರು ಬಹಳ ಫೇಮಸ್ ಆಗಿದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಆಹಾರಗಳ ಮೇಲೆ ಏನು ಹೋಟೆಲ್ಗಳ ಮೇಲೆ ರೈಡ್ ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ಬೇರೆ ಬೇರೆ ಆಹಾರದಿಂದ ಸಮಸ್ಯೆ ಏನಾಗ್ತಿದೆ ಅದನ್ನು ತಡೆಗಟ್ಟುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರನ್ನ ಎಷ್ಟು ಸಮಯ ಅಧಿಕಾರದಲ್ಲಿ ಇರ್ತಾರಾ, ಆ ಪೋಸ್ಟಲ್ಲಿ ಯಾವಾಗ ಅವರನ್ನು ಶಿಫ್ಟ್ ಮಾಡ್ತಾರೆ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇಡೀ ಭಾರತದಲ್ಲಿ ಸಂಚಲನ ವ್ಯಕ್ತಪಡಿಸಿದ ಒಂದು ಉಂಟು ಮಾಡಿದಂಥ ವ್ಯಕ್ತಿಯವರು ಆಹಾರಗಳು ನಮಗೆ ಆರೋಗ್ಯವನ್ನು ಕೊಡಲಿ ಅನ್ನೋದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಕಾಲ್ ಮಾಡಿದಂಥ, ಕಾಲ್ಗೆ ಟ್ರೈ ಮಾಡಿದಂಥ, ವಾಟ್ಸಪ್ಪನ್ನು ಮಾಡಿದಂಥ, ಉತ್ತರವನ್ನು ಕೊಟ್ಟಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಕೇಳ್ತಾರೆ ರೇಡಿಯೋ ಸಾರಂಗ 107.8 FM. ನಾನು ಆರ್ಜೆ ಅಭಿಷೇಕ್ ನಿಮ್ಗೆ ಹೇಳ್ತಾ ಇದ್ದೀನಿ, ಟಾಟಾ, ಟೇಕ್ ಕೇರ್, ಬಾಯ್.
1: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
2: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
1: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ, ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಬೇತೆ ಬೇತೆ ರಂಗುಡು ಬೆನ್ಪಿನ ಜನಕ್ಲೆನ ಸಾಧನದ ಪಲಬು ಅಂಚನೆ ಬದುಕದ ದುನಿಪುನು ತೆರಿಪವನ ಕಾರ್ಯಕ್ರಮ
1: ರೇಡಿಯೋ ಸಾರಂಗ್ 107.8 FM. ಇನಿತ ಬಿನ್ನರ ಪಾತ್ರ ಕತೆ ಕಾರ್ಯಕ್ರಮಗೂ ನಿಕ್ಲೆಗ್ ಮಾತ್ರೆಗ್ಲ ಮೋಕಿ ದಿಂಜಿ ಸೊಲ್ಮೆಲು. ಇನಿತ ಈ ಬಿನ್ನರ ಪಾತ್ರ ಕತೆಟ್ ನಮ್ಮೊಟ್ಟು ಗುಪ್ಪನ ಬಿನ್ನೆರ್ ಪಂಜ ಗುಡ್ಡಪ್ಪ ಸುವರ್ಣ, ಹಿರಿಯ ಯಕ್ಷಗಾನ ಕಲಾವಿದೆ ಸಸಿಹಿತ್ಲು ಶ್ರೀ ಭಗವತಿ ಮೇಳ.
2: ನಮಸ್ಕಾರ ಕೇಳುಗರೆ, ನಿಕ್ಲಿಕ್ಕೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗರಂಗದ ಬದುಕು ಎಂಕಲು ಬೇತೆ ಬೇತೆ ಕ್ಷೇತ್ರಗಳು ಬೇಲೆ ಬೆನ್ನಿ ಬೆಂದಿನಂಚಿನ ಕೆಲವಾತ ಸಾಧಕರನ್ನು ಎಂಕಲು ಪರಿಚಯ ಮಲ್ಪನಂಚಿನ ಕಾರ್ಯಕ್ರಮ ಪಂಡ ಅವು ಬಿನ್ನರೆ ಪಾತ್ರಕತೆ. ಇಂಥ ಬಿನ್ನರೆ ಪಾತ್ರಕತೆ ಕಾರ್ಯಕ್ರಮಗಳು ಎಂಕಲು ಇವರು ಹಿರಿಯ ಯಕ್ಷಗಾನ ಕಲಾವಿದರು ತಿಕ್ಕಿದರು. ಅವ್ರನ್ನ ಪುದರ್ ಪಂಜ ಗುಡ್ಡಪ್ಪ ಸುವರ್ಣ ಪಂದು ಎಲ್ಲ ಬಾಲ್ಯಡ್ದಿಂಚ ಪಂಡ 16 ವರ್ಷದ ಒಂಜಿ ಪ್ರಾಯಡು ಅವ್ರ ಯಕ್ಷಗಾನ ರಂಗವು ಬೈದರು. ಅಂಚನೆ ಬೇತೆ ಬೇತೆ ಮೇಳುಡು ಅವ್ರ ಯಕ್ಷಗಾನ ಪ್ರದರ್ಶನ ಮಾಡ್ತಾರೆ. ಅಂಚನೆ ಬೇತೆ ಬೇತೆ ಹೊಸ ಕಲಾವಿದರನ್ನು ಪುಟ್ಟಪಾಡಿನ ಒಂಜಿ ಕಲಾವಿದರ ಅಂದು ಅರಳೈತೆ. ಇನಿತ ಬಿನ್ನೆರೆ ಪಾತ್ರಕತೆ ಕಾರ್ಯಕ್ರಮ ಅರಡ ಪಾತಿರದು ಅರ್ನ ಒಂಜಾತ ವಿಷಯವನ್ನು ತೆರವಣಗ ಪಂಜ ಗುಡ್ಡಪ್ಪ ಸುವರ್ಣ ಇನಿತ ಬಿನ್ನೆರೆ ಪಾತ್ರಕತೆ ಕಾರ್ಯಕ್ರಮ ಇರೆಗೆ ಮೋಕೆ ದಿಂಜಿ ಸುಲ್ಮೆ
3: ಇರೆಗ್ಲೆನ್ನ ಉಡಲ್ ದಿಂಜಿ ಸುಲ್ಮೇಲೆ.
2: ಸರ್, ಯಕ್ಷಗಾನ ರಂಗೋಗು ಬತ್ತಿರ ಒಂಜಿ ಕತೆ ಎಂಚ ಬಕ್ಕ ಯಕ್ಷಗಾನ ರಂಗಡಿ ಇರೋ ಒಂಜಿ ವೃತ್ತಿ ಕಲಾವಿದೆ ಆವಡ್ ಪನ್ಪಿನ ಉಮೇದಿರಿಗೆ ಎಂಚ ಪುಟ್ಟುಂಡು ಬೇತೆ ದಾಲ ಬೇಲೆಗೆ ದಾಯ ಪೋಯ್ಜರ್.
3: ಯಾನು ಎಲ್ಲಿಪ್ಪು ನಂಚಿರ ಪಡ್ತು ಶಾಲೆಗೆ ಪೋಯರ ಬಡತನದ ರೇಖೆ ಒಂಜಿ ಆಜಿನ ಕ್ಲಾಸ್ ಇಡ ಅರ್ಧಗ ಮುಟ್ಟಬೋದು ಬಾಕಿ ಮಲ್ತೆ ಅಬಿಡ್ದ ಬಕ್ಕ ಯಕ್ಷಗಾನ ಮಾತಿರ್ಲ ಊರುಡು ಸಂಘ ಸಂಸ್ಥೆದ ಯಕ್ಷಗಾನ ಪುರ ಆವಂದಿತ್ತನು ಸಂಗಮ ಕಲಾ ಸಂಘ ಕಲ್ಮಡ್ಕ ಅಂದೇತ ಅಂದೇತ ವತಿ ಹಿಡ್ದು ಮಾತಿರ್ಲ ಯಕ್ಷಗಾನ ಕಲಾವಿದರೆ ಆವಂದಿತ್ತಿರಿ. ಅವೇನು ತೂಯಿ ನಂಚಿನ ಎಂಕ್ ಬಣ್ಣದ ಬದುಕೆ ಎಡ್ಡೆ ಎಂದ ಆಲೋಚನೆ ಮಲ್ತನ ಯಾನು ಅಗಡ ಪೂರ ಕೇಂಡೊಂಡೆ ಎಂಕ್ಲ ಯಕ್ಷಗಾನ ಗೊಬ್ಬರಳಿ ಅಂದು ಐಕ ನಾಟ್ಯ ಕಲ್ಪೋಡು ಅಂಡೇರಿ. ಅಂಚ ನಾಟ್ಯ ಕಲ್ಪನ ಜಾಗವು ಆ ಕ್ಷೇತ್ರವು ಒಂದ ಆಲೋಚನೆ ಮಲ್ಪನಗ ಕರ್ಗಲ್ ವಿಶ್ವೇಶ್ವರ ಭಟ್ರು ಬಂದ್ಪನಾರಿ ಕರ್ಗಲ್ ಸುಬ್ಬಣ್ಣ ಭಟ್ರೆ ನಮಗೆ ಆರ್ಯನ್ನ ಆರಾಧ್ಯ ಮೂರ್ತಿ ಆದಿ ಅಂಕ ತಿಕ್ಕಿರಿ.

ಎಂಕೈಟದ ತತ್ಪರ ಆಯ್ಜಿ ಸಂತೋಷಡ್ ದಿನ ಕರೆಯಡ್ ಬೊಕ್ಕ ಯಕ್ಷಗಾನೊಡ್ಡು ಈತಂಡ ಬೆಂದಿನಗೆ ಎಂಕ ಪಲ ತಿಕ್ಕು ಪನ್ಪನಂಚಿನ ಆಸೆ ಪಲ ತಿಕ್ಕುತ್ತೇನೆ ಎಂಕ ಬೋಡಿತ್ತನಾತ್ ಅಂಚಾತ ಇಟ್ಟು ಇನಿ ಮುಟ್ಟಲ ಬೆಂದೊಂದುಲ್ಲೆ ಬುಕ್ಕ ಬುಕ್ಕ ಕಾಲದ ದೋಷನ ಕಾಲದ ವೈಪರ್ಯತನ ಅದನ್ನು ಗೊತ್ತಿಜ್ಜಿ ಅಂಚಿತ್ತನ ಒಂಜಿ ಬತ್ತಣ ನಡೆದ ಅಲ್ಲ ಮಲ್ಪೆರ ಸಾಧ್ಯ ಅಂಚೆ ಈತ ನಡೆಯುತ್ತೇನೆ ಎಂಕ ಸಂತೋಷ ತಿಕ್ಕುತ್ತೇನೆ.

0: ತುಂಬು ಯಕ್ಷಗಾನ ಪಂಡ ಭಾರಿ ಒಂಜಿ ಊರು ಊರು ದಕ್ಕಳಿ ಒಂಜಿ ಯಕ್ಷಗಾನ ಮೇಳದಕ್ಕಳಿ ಬತ್ತು ಒಂಜಿ ಆಟ ಗೊಬ್ಬವನಿ ಪಂಡ ಗೊಬ್ಬುನಿ ಪಂಡ ಒಂಜಿ ಊರುಡು ಒಂಜಿ ಪರ್ಬ ಆಯ್ಲಕ ಒಂಜಿ ಜಾತ್ರೆ ಆಯ್ಲಕ ಇತ್ತೆ ಇತ್ತೆ ಆ ಒಂಜಿ ದುಂಬುದ ಒಂಜಿ ಯಕ್ಷಗಾನದ ಅಂಚಿನ ಒಂಜಿ ಯಕ್ಷಗಾನ ಪ್ರೀತಿ ಮಲ್ಪುನ ಮೋಕೆ ಮಲ್ಪುನ ಜನಕುಲು ಕಮ್ಮಿ ಆತೇರಿ ಯಕ್ಷಗಾನದ ಒಂಜಾತ ಜನ ಬರ್ಪಿನಲ್ಲ ಕಮ್ಮಿ ಆತೇನೆ ಓ ತುಂಬುದ ಪಿರಾಕದ ಇರ್ನ ಒಂಜಿ ಜೀವನ ಸುರು ಮಲ್ಪುನಾಗ ಯಕ್ಷಗಾನ ರಂಗೋಡು ಇರ್ ಪದ್ಯ ದಿನಾಗ ಆಪಿನ ಇತ್ತಿನಂಚಿನ ಒಂಜಿ ಯಕ್ಷಗಾನದ ಮೋಕೆ ಇತ್ತೆದ ಜನಕ್ಕೆ ಒಂದು ಕಮ್ಮಿ ಆತನ ಪಂಡ ಇರೇಗ ಏನುಂಡ ಇಂಚ
1: ಖಂಡಿತ ಖಂಡಿತ ಅಪಗವೇ ಸಂತೋಷ ಇತ್ತೆಂದೇ ಸಂತೋಷ ಆನಿದ ದಿನಟ್ಟು ತೂಟೆ ಕಟ್ಟಂತು ಒಂಜಿ ಯಕ್ಷಗಾನ ತೂಯರ ಉಲ್ತುಲ್ತು ನಡತದ ಬರ್ಪಿದರು ಅಂಡ್ ಇತ್ತೆ ನಡತದ ಬರಡಾಯಿನ ಪ್ರಮೇಯದ ಆಲ ಬರ್ಪು ಜನರ ಮನೆಗೆ ಅಕ್ಕಲ ಅಕ್ಕಲ ಬೂಡಿತನ ವ್ಯವಸ್ಥೆ ಇಪ್ಪುಂಡು ಅಂಚದ ಬರ್ಪಿರ ಅಂಡ ಪುಲ್ಯ ಮುಟ್ಟ ನಿದ್ರೆ ಕಜೇರುವೆ ರೌಂದು ಕೇಂಡ ನಂಡ ಕೆಲವು ಇತ್ತೆದ ತುಳು ಪ್ರಸಂಗ ಗೊಬ್ಬಡಾದು ತುಳುಕ ಆದ್ಯತೆ ಕೊರಡು ಬಂದ್ಪಣಕ್ಕೆ ಬಿಡಾದು ತುಳು ಪ್ರಸಂಗ ಭಾರಿ ಹಿಟ್ಟಾಯಿನ ಯಥೋ ಪ್ರಸಂಗಲುಲ್ಲ ಅಂಚನೆ ಅಂಚಿತ್ತನ ಪ್ರಸಂಗಗಳನ್ನು ಪೂರ ಒಂತೆ ಪೊರ್ತು ತೂಪೆ ಮಾರ ಎಂದು ಪಂಡಿತ ರಾತ್ರಿ ಪುಲ್ಯಮುಟ ತೂಯಿನ ಜನಕುಲುಳ್ಳರು ಐಕ್ಯ ಪ್ರಸಂಗನೇ ಸಾಕ್ಷಿ ಬುಕ್ಕ ಆ ಮೇಳೋಡಿತನ ಕಲಾವಿದರಲ್ಲ ಐಕ್ಯ ಸಾಕ್ಷಿ ಅದುಳ್ಳರು ಅಂಚಾತ್ ಆ ಪೊರ್ತುಡು ಅವು ಎಡ್ಡೆ ಅಂಡ ಈ ಪೊರ್ತುಡು ಇಂದು ಎಡ್ಡೆ ಸಂತೋಷ ಅಂದು
0: ಇದು ತುಳುತ್ತ ಒಂಜಿ ಯಕ್ಷಗಾನದ ಬಗ್ಗೆ ಪಂಡರ್ ದುಂಬುಪುರ ಒಂಜಿ ಕಾಲ್ಪನಿಕ ಯಕ್ಷಗಾನ ತುಳುತ್ತ ಒಂಜಿ ಕೆಲವತ್ತ ಕಾಲ್ಪನಿಕ ಯಕ್ಷಗಾನ ಉಳಿತ ಕೋಟಿ ಚೆನ್ನೈ ಪನಿಪಿನ ಒಂಜಿ ಬೇತೆ ಮಾತ ಯಕ್ಷಗಾನ ಉಳಿತ ಆಂಡ ಇತ್ತೆ ಇತ್ತೆ ಒಂದು ದೈವದ ಬೇತೆ ಬೇತೆ ನಮ್ಮ ಕಲ್ಲುಟ್ಟಿನ ಕಲ್ಕುಡನ ಅದುಪು ಅತ್ತನಾಂಡ ಕೊರಗಜ್ಜನ ಬಗ್ಗೆ ಅಂಚನೆ ಬೇತೆ ಬೇತೆ ದೈವದ ಬಗ್ಗೆ ಮಾತ ಯಕ್ಷಗಾನ ಉಳಿತೆ ಬರೋದಿಲ್ಲ ಒಂಜಿ ದೈವದ ಬಗ್ಗೆ ಈ ನಮ್ಮ ತುಳುನಾಡ ಒಂಜಿ ಆರಾಧ್ಯ ದೈವಕಲ ಬಗ್ಗೆ ಒಂಜಾತ ಯಕ್ಷಗಾನ ಹೊಸ ಯಕ್ಷಗಾನ ಪ್ರಸಂಗಗಳು ಒಂಜಿ ಆಯಾ ಕ್ಷೇತ್ರದ ಮಹಾತ್ಮೆಯಲ್ಲಿ ಮಾತ್ರ ತಿರಿಪವನ ಯಕ್ಷಗಾನ ಪ್ರಸಂಗಗಳು ರಚನೆ ಆವೊಂದುಂಡು ದಾದ ಪನ್ಪರ್ ಒಂಜಿ ತುಳುನಾಡದ ಒಂಜಿ ಕಮ್ಮೆನ ಒಂಜಿ ಪರಡವನ ಪಸರವನ್ನು ಒಂಜಿ ಬೇಲೆ ಇನ್ನಿಟ್ಟು ಆವೊಂದುಂಡು ದಾದ ಪನ್ಪರ್
1: ಎಡ್ಡೆ ವಿಷಯ ದಯಪಂಡ ಧರ್ಮನು ಸಾರೋಡು ನಮ್ಮ ಧರ್ಮನು ನಮ ರಕ್ಷಣೆ ಮಲ್ಪಡು ಧರ್ಮ ನಮನ್ ರಕ್ಷಣೆ ಮಲ್ಪಡು ಅಂಚಂದು ಧರ್ಮನು ನಂಕ ರಕ್ಷಣೆ ಮಲ್ಪಿರ ಸಾಧ್ಯ ಉಂಡ ಬಂಡ್ಲೆ ಧರ್ಮ ನಮನೇ ಕಾಪಾಡುತ್ತಂದು ಧರ್ಮನು ನಂಕ ಕಾಪಿರ ಸಾಧ್ಯ ಅಜ್ಜಿ ಅಂಚಂದ ಐಕ ಅಶ್ಲೀಲತೆ ಆವಂದಿಲೆಕ್ಕ ಒಂಜಿ ಇತ್ತೆ ತುಳುನಾಡ ಬಲಿ ಅಂದ್ರೆ ಅಥವಾ ಒಂಜಿ ಧರ್ಮ ದೈವ ಕೊಡ ಮಣಿತಾಯ ಇಂಚಿನ ಪುರುಂಡು ದೈವಲೆಗ್ ಒಂಜಿ ಅಪಚಾರ ಆವಂತಿಲೆಕ್ಕ ದೈವಲಿನ ಪುಗರ್ತೆ ಇಟ್ಟು ಆ ಪಂಡ ಪುಗರೊಡುಂದತ್ತು ದೈವಲಿ ಇಂಚಿನವೇ ಜಾಗಿಡಿ ಇಂಚನೇ ಇಪ್ಪು ಅಂದ್ ಬಂಡತ್ ಐಕ ಗೊತ್ತುಪ್ಪುಂಡು ಅಯ್ನ ಮಲ್ಪುರು ಅಂಡ ಕೆಲವು ಜನ ಐಡ್ತು ದುಂಬು ಪಾಯರ ತೂಪಿರ ಅವು ಒಂಜಿ ಬೇತೆ ಅವು ಅಶ್ಲೀಲ ಪಾತ್ರ ಬಲ್ಲಿನಿ ಅನ್ ಪಣಪುನು ಬುಕ್ಕ ರಂಜನೆಗೆ ಬಡತ ಪಣಪಿರದಾಯ್ತನ ಗೊತ್ತಿಜ್ಜಿ ಅಂಡ್ ಅಂಚಿ ನೇನು ಆವಂತೆ ದೈವ ದೇವರನ ಕಾರ್ಣಿಕ ಸತ್ಯ ಒಂದು ತೆರಿಪಾದ ಅವೇ ಧರ್ಮಂದು ಸಾರ್ನವೇ ಸಾರ್ಥಕ
0: ಇತ ಈ ಯಕ್ಷಗಾನ ರಂಗಪಣ್ಣಗ ಬೇತೆ ಬೇತೆ ಜನಕ್ಕೇನು ನಮ್ಮ ಖುಷಿ ಪಡೆಯಬಿಡಕ್ಕ ಈ ಪಣ್ಲಕ್ಕನೆ ದೈವದ ಬಗ್ಗೆ ಒಂದು ಕತೆ ಪಣ್ಣಗ ಐಕ ಒಂಜಾತ ಹಾಸ್ಯಲ ಬೋಡ ಅವ್ಕೊಂಡ ಅಲ್ಪ ನಿಜವಾದ ಇಜ್ಜಿ ಪಂಡದಲ್ಲ ಆ ಕತೆ ಕೊಂಚೂರು ಒಂಜಿ ಹೊಸ ರೂಪ ಕೊರ್ಪಿಲಕ ಜನಕ್ಕೆ ಜನ ಮೆಚ್ಚಿಗೆ ಆಪಿಲಕ ಕೊರ್ಪಿನ ಕೆಲವು ಸರ್ತಿ ಇಂಚಿನ ಅತಿರೇಕ ಆಪುಣ ಮನಪಿನ ಒಂಜಿ ಮನಸ್ಸುಗಳ ಆಪುಣ ಅಂಡ ಒಂದೇನು ಉಳಿಯರ್ಲತ್ತು ಪತ್ತೇರ್ಲತ್ತು ಮನಪಿನ ಒಂದು ಸಂಗತಿ ಯಕ್ಷಗಾನ ರಂಗಡು ಮಾತಲ ರಸಭಾವ ರಸಕುಲು ಬೋಡಾಪುಣ ಅದೇ
1: ಅಂದ ಈ ಪ್ರಪಂಚಡು ಹೂ ಎಡ್ಡೆ ಅಂದ ಕೇಂಡ ಅವೇನು ಹಾಳು ಅಂದು ಪಣ್ತೀರಿ ಒಬ್ಬ ಹಾಳು ಅಂದ ಕೇಂಡ ಅವೇನು ಎಡ್ಡೆ ಅಂದು ಪಣ್ತೀರಿ ಆಂಡ ಪ್ರಚಲಿತವಾಯಿನಂಚರ ಈ ಪ್ರಪಂಚಡು ಪ್ರತಿಯೊಂಜಿಲ ಬೋಡು ಪ್ರತಿಯೊಂಜಿಗ್ಲ ಆದ್ಯತೆ ಕೊರ್ಪಿರಿ ಅಂಚಂದ ಯಕ್ಷಗಾನನು ಯಕ್ಷಗಾನ ಮಿತ್ತು ಉತ್ತುಂಗ ಶಿಖರಡುಂಡಿದ್ದೆ ಅವೇ ತುಳು ಯಕ್ಷಗಾನ ಪೌರಾಣಿಕ ಲಾತೆ ಉಂಡು ಇತ ಪೌರಾಣಿಕ ಯಥೋ ಮೇಳದಲ್ಲಿ ಪೌರಾಣಿಕನೇ ಗೊಬ್ಬಂದುಳ್ಳಿರು ಐಕೊನ್ಯ ಆತ ಜನ ಅಂಚಪ ಒಂದುಳ್ಳಿರು ತುಳು ಪ್ರಸಂಗನೇ ತೂಡುದು ಅನ್ಕೊಳಕ್ ಲವೇತೋ ಜನ ಉಳ್ಳಿರು ಮಾತಲೈತಂದ ರಸ ನಿಜವಾಯಿನ ಒಂಜಿ ಸ್ತ್ರೀವೇಷ ಬೋಡು ಐಕ ಸರಿಯಾದ ಸ್ತ್ರೀವೇಷ ಬೋಡು ರಾಜವೇಷ ಬೋಡು ಹಾಸ್ಯ ಬೋಡು ಮಾತಲ ಪ್ರಧಾನನೆ ಹೆಚ್ಚಿಗೆ ಇರಬಲ್ಲಿ ಪ್ರತಿಯೊಂಜಿಲ ಅಂಚಂದಿತ್ತನಂಡ ಅವು ಶಾಶ್ವತವಾದ ಊರಿಪ್ಪು ನಂಚಿರ ಬದುಕು ನನದುಂಬುಲ ಅವು ಉತ್ತುಂಗ ಶಿಖರನ್ನು ಏರ್ನೊಂಚಿರುವ ಯಕ್ಷಗಾನ ಅವು ನಿಜವಾದ ಎಡ್ಡೆನೆ ಅಂಚನೆ ನಡತೊಂದಿತ್ತನಂಡ ಮಾತರೆಗಳ ಎಡ್ಡೆ ನಮಕೇನ್ ನಕ್ಲೆಗಳ ತೂಪು ನಕ್ಲೆಗಳ ಪೂರ ಎಡ್ಡೆ ಅಂದ ನನ್ನ ಅಭಿಪ್ರಾಯ
0: ಇರು ಒಂಜಿ ಕಲ್ಪಾಯಿನ ಜೋಕುಲು ಇರು ಯಕ್ಷಗಾನ ಕಲ್ಪಾಯಿನ ಜೋಕುಲು ಇಟ್ಟು ಇರೇಗ ಒಂಜಿ ಖುಷಿ ಕೊರ್ತಿನ ಒಂಜಿ ದಾದನ ಪ್ರತಿಭೆ ಉದಿತ್ತೊಂದು ಬೈದಿನ ಉಂಡ ಏರಂಡ ನೆನಪು ಉಂಡ
1: ಏನು ಕಲ್ಪಾಯಿನ ಅಂಚಿರ ಜೋಕುಲು ಮಸ್ತು ವೇಷ ಮಲ್ತೊಂದುಳ್ಳಿರುತ್ತೆ ಅಂಡ ಕೆಲವು ಒಂಜಿ ದಿವಾಕರ ಮಣಿಯನ ಇಂದುವರಿಯನ್ನ ಪಟ್ಟದ ಶಿಷ್ಯಾಯಿ ಬೆಳ್ಳಾರೆ ಕಾಲೇಜ್ ಇಟ್ಟು ಕಲ್ಪ ಹೊಂದಿತ್ತೆ ಆ ಪುರ್ತುಡು ದಿವಾಕರ ಮಣಿಯನಿ ಬಂದ್ಪಣ ಒಂಜಿ ಹುಡುಗಿಯನ್ನು ಒಟ್ಟು ಮಸ್ತು ಜನ ತೋಟು ಗಾಯ ಭಾರಿ ಮಿತ್ತು ಪೋಯಿ ಆಯ್ನ ಹಾಸ್ಯ ಕಲಾವಿದೆ ಅತ ಮಲ್ತೆ ಆಯ್ ಕದ್ರಿ ಮೇಳೋಡು ಭಾರೀ ಉದರ್ನ ಪಡೆ ಅಂಡ ವಿಧಿನ ಕೈವಾಡ ಆಡ್ತಾಯರ ಆಯ್ ಈ ಲೋಕನ ಬಿಡುದು ಪರಲೋಕನ ಸೇರೊಂದಿ ಅಂಚನ ಏನ ಪಟ್ಟದ ಶಿಷ್ಯ ಎಂದು ಪಣ್ಣೊಳಿ ಅಂಚ ಕೆಲವು ಜನ ಕಟೀಲು ಮೇಳೋಟೇ ಇಲ್ಲರ ನನ್ನ ಶಿಷ್ಯರ ನಗ್ಲೆ ಬಣ್ಣದ ವೇಷ ಮಲ್ಪನಕ್ಕೆ ಕೆಲವು ಜನ ಉಳ್ಳರು. ಯಶೋಧರ ಪಂಜ ಅನ್ನು ಬಣ್ಣದವರು ಬಣ್ಣದ ವೇಷ ಮಲ್ತೊಂದುಳ್ಳರು. ಒಬ್ಬರು ಏನೋ ಶಿಷ್ಯರು ಪಕ್ಕ ಕೆಲವು ಮುಲ್ಪ ಇಜ್ಜರು ದೂರ ದೊಡ್ಡ ವೇಷ ಮಲ್ತ ಮಲ್ತೊಂದುಳ್ಳರು. ಅವಂಕ ಸಂತೋಷ
0: ಈ ಯಕ್ಷಗಾನ ರಂಗಗಳು ಮಲ್ತಿನ ಕೆಲವತ್ತು ಮುಂಜಾತು ಮರಕಿಲಡಿ ಬೇಲೆ ಮಲ್ತಿನಾರು ಪಿರ ತಿರುಗಿದವರ ತೂಣಗ ಎಂಚ ಈ ಯಕ್ಷರಂಗಡಿ ಈತ ಮಾತ ಸಾಧನೆ ಮಲ್ತೇನ ಬಂದಿನ ಒಂಜಿ ದಾತಾಂಡ ಇರೆಗ ಒಂಜಿ ಯಾನ್ ಈತು ಮಲ್ತೇನ ಏನಾರದು ಈತು ಸಾಧನೆ ಮಲ್ತಾರೆ ಸಾಧ್ಯ ಅಂಡ ಬಂದಿನ ಒಂಜಿ ದಾತನ ಒಂಜಿ ಆ ಪಾತ್ರೆಯನ್ನು ಉಡಲ್ಡು ತುಂಬತ್ತಿನ ಉಂಡು ಮನಸ್ಸಡು ಮೂರು ದಿನ ಉಂಡು.
1: ಯಾನ್ ಈ ಜಾಗೆಗೆ ಬರೋಡನಂಡ ಕಾರಣ ಯಕ್ಷಗಾನನೆ ವಾ 14 ವರ್ಷೋಡಿ ಯಾನ ಗೆಜ್ಜೆ ಕಟ್ಟದ ಪದ್ಯದೀತೇನೋ ಅವೇ ಇನಿಂಕ ಆರಾಧ್ಯ ಮೂರ್ತಿಯಾದ ಎನ್ನ ಜೀವನನು ಮಿತ್ತುಕೊಂಡ ಇನ್ನಂಚಿನ ಪ್ರಪಂಚವು ಒಂದಿಕೆಂಡ ಅವು ಯಕ್ಷಗಾನ ಮಾತ್ರ. ಯಕ್ಷಗಾನೋಡು ಕೆಲವು ಜನ ದಾನೆ ಮಲ್ತೆ ಅಂದಿಕೊಂಡ ಯಕ್ಷಗಾನೋಡು ದಾಲ ಮಲ್ತ ಜೀವನ ಪಣ್ಪೇರು ಎನ್ನ ಜೀವನ ಅಂಚಾತಿಜಿ ಯಕ್ಷಗಾನ ಯಾನ ಕಲ್ತು ನಡೆದ ಯಾರ ಆಟೋಡು ಇತ್ತ ನಡೆದ ಹತ್ರ ಇನ್ನು ಈತ ಮಿತ್ತುವೆ ಯಾನ ಪೋಯ ಮಾತ್ರಲ್ಲ ಪುಗ್ಗರೊಂದುಳ್ಳಿರು ಮಾತ್ರಲ್ಲ ಮನ್ನಣೆ ಕೊರೊಂದುಳ್ಳಿರು ಅವು ಅತ್ತಂದೆ ಕೆಲವು ರಾಜ್ಯ ಮಟ್ಟೋಡು ಏಕಪತ್ರ ಅಭಿನಯ ಮಲ್ತದ ರಾಜ್ಯ ಮಟ್ಟೋಡು ಒಂಜಿ ರಡ್ರಡ್ ಸರ್ತಿ ಪ್ರಶಸ್ತಿನ ಪುರ ಎಂಕಲ್ನ ಯುವಕ ಮಂಡಲ ಯುವತಿ ಮಂಡಲ ತಗ್ಲೆ ಕೊನತ್ತು ಕೊಡ್ತೆ ಅವು ಮಾತ ಇಂಕಿ ಯಕ್ಷಗಾನ ಕಲ್ತು ನಡೆದ ಸಾಧ್ಯ ಅಂಚನೆ ಇನಿ ಕಲ್ಸಲ್ ಸರ್ ಪಣರ್ನ ನೇತೃತ್ವಡು ತುಳು ಸಾಹಿತ್ಯ ಅಕಾಡೆಮಿಟ್ ಆರ ಅಧ್ಯಕ್ಷತೆ ಎಂಕಿ ಇನ್ನು ಮುಲ್ಪಂಜಿ ಸನ್ಮಾನ ಎಲ್ಲ ನಡ್ಕೊಂಡು ಎನ್ನ ಒಟ್ಟುಗೂ ರಿಮಿತ್ರೆ ಭಾರಿ ತುಂಬಿತ್ತನಾರು ಸುಬ್ರಹ್ಮಣ್ಯ ಯರ್ಮಾಲ್ ಪಣಪ್ರಾರು ಎಂಕ್ಲ ಆಣಿಡ್ದು ಇನಿ ಮಿಟ್ಟ ಒಟ್ಟಿಗೆ ಕಲ್ತೊಂದಿತ್ತ ಇತ್ತ ದುಡ್ಡ ಒಟ್ಟಿಗೆ ಆಯ ಇನಿ ತಿಮ್ಮಣ್ಣ ವೇದಿಕೆ ಪಣಪಣೆಟ ಎಂಕ್ಲಿ ಎರಡು ಜನಕ್ಕೆ ಸನ್ಮಾನ ಆಡ ಐಡದ ಎಲ್ಲ ಸೌಭಾಗ್ಯ ಎಂಕ್ ಹೇಳ್ತೈತಿ ಹಿಂದೂ ಜೀವನದ ಒಂದು ಆಧಾರ ಸ್ತಂಭ.
0: ಸರಿ ದೊಡ್ಡಪ್ಪ ಸುವರ್ಣ ರೀರಿ ಆತ ದೂರ ಒಟ್ಟು ಬೈತಾರೆ ಪಂಜಡ್ದು ಬರ್ತದೆ ನಿಂತೈರಿ ಒಂದು ಪೋಪಿನ ಒಂದು ಊರಿಗೆ ಹೋಗ್ತೀನಿ ಒಂದು ಬರ್ತಲ್ಲ ತುರ್ತಲ್ಲ ಇದೆ ಒಂದು ಆಂಡ ಏನಿತ್ತು ಒಂದು ಯಕ್ಷ ಜಾತ್ರೆ ಇದೆ ಒಂದು ತಮ್ಮ ನಮಗಿದೆ ರೇಡಿಯೋ ಸಾರಂಗದ ಮಾತ ಕೇಳಬೇಕು ಪರವಾಗಿ ಉಡಲ್ ಬಂದು
1: ಸುಲ್ಸಲ್ಲ
0: ಎಗ್ಲೆಗ್ ಬಿಡೋದು ಎಗ್ಲೆ ಕೇಳಿದ್ರೆ ಬಿಡೋದು ಒಂದು ಯಕ್ಷಗಾನದ ಒಂದು ಸಂಭಾಷಣೆ ಇದನ್ನ ಒಂದು ಪಾತ್ರ ಕುದುರ್ ಪೋಯಿನ ಒಂದು ಪಾತ್ರ ಇತ್ತಿನ ಅಂತ ಈ ಮಾಡ್ತಾರೆ ಒಂದು ಮೋಕೆದ ಇದನ್ನ ಸಂಭಾಷಣೆ.
1: ಮುಡ ಈ ಸೀಮೆದ ಕರೆಪಟ್ಟು ಕುಳ್ಳಿಂಚಿ ಸೂರ್ಯ ದೇವರನ್ನ ಬುಳುಪು ಇಂದ ದುಂಬುದಾನೆ ಇತ್ತಿನಿಂದ ಬಂಡ ಏರೇನೋ ಅಪ್ಪೆಯಿಂದಲೆತ್ತೋ ಏರೇನೋ ಅಮ್ಮರಿಂದಲೆತ್ತೋ ನಮ್ಮ ಜೀವನದ ನಡುವೆ ಆಡಲ ಇನ್ನಿ ಕಾನಕ ಪ್ರಪಂಚದ ಪ್ರತಿಯೊರಿ ನಮ್ಮನ್ನು ಗುರುತಿಸಲೆ ಕಾಂಡು ಇಂದು ನನಗೆ ಸೌಭಾಗ್ಯದ ಮನೆ ಮಾತೆರೆಗಳ ನಮಸ್ಕಾರ ಬರ್ತಾರೆ.
0: ಮರಿಪುರ್ನೂರು ಗುಡ್ಡಪ್ಪ ಸುವರ್ಣ ಪಂಜಾಬ್ ಗುಡ್ಡಪ್ಪ ಸುವರ್ಣ ಈ ರೀತಿ ಪಾತ್ರಕರ್ತಾರೆ ಕೇಳುಕರೆ ಒಂದು ಸಂಭಾಷಣೆ ಕೇಳಿದ್ದಾರೆ ಇಡೀ ನಿಂತ ಬಿನ್ನೆರೆ ಪಾತ್ರಕರ್ತೆ ಕಾರ್ಯಕ್ರಮ ಮುಗಿಯಿಂದು ಕೂಡ ನನ್ನೊಂದು ಸಾಧಕರನ್ನೊಟ್ಟಿಗೆ ಬಿನ್ನೆರೆ ಪಾತ್ರಕರ್ತೆ ತಿಕ್ಕ ಮಾತ್ರೆಗಳ ಸ್ವಲ್ಪ ಕೇಳಿದ್ರೆ ರೇಡಿಯೋ ಸಾಧನ ಕೇಳ್ಕೊಂಡು ಎನ್ಮೇತ ಮುಂದೆ ಬಂದರೆ
2: ಭಿನ್ನ ಪಾತ್ರಕತೆ ಕೇಂದ್ರ ನಮ್ಮೊಟ್ಟಿಗೆ ಭಿನ್ನರು ಪಂಚ ಗುಡ್ಡಪ್ಪ ಸುವರ್ಣ ಹಿರಿಯ ಯಕ್ಷಗಾನ ಕಲಾವಿದರು ಸಸಿಮಿತ್ರು ಶ್ರೀ ಭಗವತಿ ಮೇಳ ಭಿನ್ನರಿನ ಪಾತ್ರ ಪೈನಾರು ಎಡ್ವರ್ಡ್ ಲೋಬೋಟು ಇಡಗ್ರೆ ಈ ಕಾರ್ಯಕ್ರಮ ಮುಗಿದ ಮಾತ್ರೆಗಳ ಸಲ್ಲಲು ಕೇನ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದಲು.

ನಾನು ಕೇರಳ ಎಂಬ ಒಂದು ಈ ದೇಶದ ಆತ್ಮಭಾಗವಾಗಿರುವ ಒಂದು ಹಳ್ಳಿಯಲ್ಲಿ ಇದು ಕೇರಳಕಟ್ಟೆ ಅನ್ನೋದು ನನಗೆ ಇತ್ತೀಚೆಗೆ ಒಂದು 20 ವರ್ಷಗಳಿಂದ ಈ ಕೇರಳಕಟ್ಟೆ ಅನ್ನುವ ಊರಿನ ಬಗ್ಗೆ ವಿಪರೀತ ಕುತೂಹಲ. ಬಹುಶಃ ಭಾರತದ ನಗರೀಕರಣದ ನಕ್ಷೆಯನ್ನು ತಗೊಂಡು

ಕಳೆದ ಒಂದು 20-25 ವರ್ಷಗಳಲ್ಲಿ ದೇರ್ಲಕಟ್ಟೆ ಅನ್ನುವ ಊರು ಬದಲಾದಷ್ಟು ವೇಗವಾಗಿ ಭಾರತದ ಯಾವ ಊರು ಕೂಡ ಬದಲಾಗಿಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನನಗೆ ಗೊತ್ತಿರುವ ಹಾಗೆ ಇಡೀ ದೇಶದಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ಡೀಮ್ಡ್ ಮೆಡಿಕಲ್ ಯೂನಿವರ್ಸಿಟಿ ಇರುವ ಏಕೈಕ ಊರು ಅಂತಂದ್ರೆ ಅದು ದೇರ್ಲಕಟ್ಟೆ. ಈ ಪ್ರಾಂತ್ಯದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಇದೆ. ಹೆಚ್ಚು ಕಡಿಮೆ 20-30 ಸಾವಿರ ವಿದ್ಯಾರ್ಥಿಗಳು LKG ಮೆಡಿಕಲ್ ವರೆಗೆ ಸ್ಥಳೀಯ ದೇರ್ಲಕಟ್ಟೆಯಿಂದ ಹಿಡಿದು ಪ್ರಪಂಚದ ಬೇರೆ ಬೇರೆ ದೇಶದವರೆಗಿನ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಆ ತುದಿಯಲ್ಲಿ ಕಿತ್ತಳೆ ಮಾರಾಟ ಮಾಡಿ ಶಾಲೆ ಕಟ್ಟಿದ ಹಜಬ್ಬ ಅವರ ಸ್ಕೂಲ್ ಇದೆ. ಈ ಬದಿಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯಾದರೂ ಕೂಡ ಕನ್ನಡ ಸಾಹಿತ್ಯ ಸಂಸ್ಕೃತಿಯನ್ನ ಕಳೆದ 15 ವರ್ಷಗಳಿಂದ ಒಂದು ತಪಸ್ಸಿನ ರೀತಿಯಲ್ಲಿ ಆಚರಿಸಿಕೊಂಡು ಬರುವಂತಹ ವಿದ್ಯಾರತ್ನ ಸ್ಕೂಲ್ ಇದೆ. ನನಗೆ ಈ ಸಂಸ್ಥೆ ಯಾಕೆ ಬಹಳ ಮುಖ್ಯವಾಗ್ತದೆ ಅಂತಂದ್ರೆ, ಇವತ್ತು ಕರಾವಳಿ ನಮ್ಮ ಈ ಭಾಗದಲ್ಲಿ ನಿಮಗೆ ಗೊತ್ತಿದೆ, ಜಗತ್ಪ್ರಸಿದ್ಧ ಮೆಡಿಕಲ್ ಕಾಲೇಜುಗಳು, ಜಗತ್ಪ್ರಸಿದ್ಧ ಇಂಜಿನಿಯರಿಂಗ್ ಕಾಲೇಜುಗಳು, ಜಗತ್ಪ್ರಸಿದ್ಧ ಡಾಕ್ಟರ್ಗಳು, ತಂತ್ರಜ್ಞರು ಎಲ್ಲವೂ ಇರುವ ಈ ಕರಾವಳಿಯಲ್ಲಿ ಶಿಕ್ಷಣ ಸಂಸ್ಥೆ ಹೇಗಿರಬೇಕು ಅನ್ನುವ ಪ್ರಶ್ನೆ ಬಂದಾಗ ಅಲ್ಲಿ 2 ಅಂಶಗಳು ಬಹಳ ಮುಖ್ಯ ಆಗಿವೆ. ಒಂದು, ಆಕಾರ ಕೇಂದ್ರಿತ ಶಿಕ್ಷಣ ಸಂಸ್ಥೆಗಳು. ಆ ಶಿಕ್ಷಣ ಸಂಸ್ಥೆ ಎಷ್ಟು ಎಕರೆ ಜಾಗದಲ್ಲಿ ಇದೆ, ಆ ಶಿಕ್ಷಣ ಸಂಸ್ಥೆಯ ಒಳಗಡೆ ಎಷ್ಟು ಹಳದಿ ಬಸ್ಸುಗಳು ನಿಂತಿವೆ, ಆ ಶಿಕ್ಷಣ ಸಂಸ್ಥೆಯನ್ನ ಎಷ್ಟು ಸಿಸಿ ಕ್ಯಾಮೆರಾಗಳು ಆಳ್ತಾ ಇವೆ, ಬಯೋಮೆಟ್ರಿಕ್ಸ್ ಹೇಗಿದೆ, ಸಿಸಿ ಕ್ಯಾಮೆರಾಗಳಿಗೆ ಸ್ಯಾಟಲೈಟ್ ಲಿಂಕ್ ಆಗಿದೆಯಾ, ಆ ಕಾಲೇಜಿನ ಅಥವಾ ಸ್ಕೂಲಿನ ಕ್ಯಾಂಪಸ್ ಕಾಯುವ ವಾಚ್ಮ್ಯಾನ್ ಯೂನಿಫಾರ್ಮ್ ಹೇಗಿದೆ, ಇವೆಲ್ಲವನ್ನು ಗಮನಿಸಿ ಪೋಷಕರು ಆ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಬಿಗಿಯಾಗಿ ಶೂ ಹಾಕಲಾಗುತ್ತೆ, ಎಷ್ಟು ಬಿಗಿಯಾಗಿ ಕೈ ಕಟ್ಟಿಸಲಾಗುತ್ತೆ, ಇವೆಲ್ಲವನ್ನ ಮೌಲ್ಯಮಾಪನ ಮಾಡಿ ಅಲ್ಲಿ ಮಕ್ಕಳನ್ನ ದಾಖಲಿಸುವ ಒಂದು ಮಾದರಿಯ ಶಿಕ್ಷಣ ಸಂಸ್ಥೆಗಳು ಕರಾವಳಿಯಲ್ಲಿವೆ. ಇನ್ನೊಂದು, ಮೌಲ್ಯ ಕೇಂದ್ರಿತ ಬುದ್ಧಿ ಕೇಂದ್ರಿತ ಶಿಕ್ಷಣ ಸಂಸ್ಥೆಗಳು. ಅಲ್ಲಿ ಕಟ್ಟಡಗಳು ಮುಖ್ಯ ಆಗುವುದಿಲ್ಲ, ಕ್ಯಾಂಪಸ್ ಮುಖ್ಯ ಆಗುವುದಿಲ್ಲ, ಹಳದಿ ವಸ್ತುಗಳು ಮುಖ್ಯ ಆಗುವುದಿಲ್ಲ, ಅಲ್ಲಿ ಮನಸ್ಸು ಕಟ್ಟುವ ಕಾರ್ಯಕ್ರಮಗಳು, ಪಠ್ಯಗಳು, ಪೂರಕ ಚಟುವಟಿಕೆಗಳು ಎಷ್ಟಾಗುತ್ತೆ ಅನ್ನುವುದರ ಆಧಾರದ ಮೇಲೆ ಆ ಶಿಕ್ಷಣ ಸಂಸ್ಥೆಯನ್ನು ನಾವು ಅಳತೆ ಮಾಡಬಹುದು. ಇವತ್ತು ನಮ್ಮ ದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಮೌಲ್ಯಮಾಪನ ಮಾಡುವುದಕ್ಕೆ ಬೇರೆ ಬೇರೆ ಸಮಿತಿಗಳಿವೆ. ಕಾಲೇಜಿನ ಮೌಲ್ಯಮಾಪನ ಮಾಡಿದ್ದಕ್ಕೆ ನ್ಯಾಕ್ ಅಂತ ಇದೆ, UGC ಇದೆ, ನಿಮಗೆಲ್ಲ ಗೊತ್ತಿದೆ. ಆದರೆ ನನ್ನನ್ನು ಯಾರಾದರೂ ಒಂದು ಶಿಕ್ಷಣ ಸಂಸ್ಥೆಯ ಮೌಲ್ಯಮಾಪನ ನೀವು ಹೇಗೆ ಮಾಡ್ತೀರಿ ಅಂತ ಹೇಳಿದರೆ, ಆ ಶಿಕ್ಷಣ ಸಂಸ್ಥೆ ಬಹುತ್ವವನ್ನು ಎಷ್ಟು ಸೃಷ್ಟಿಸ್ತದೆ, ಆ ಶಿಕ್ಷಣ ಸಂಸ್ಥೆಯ ಒಳಗಡೆ ಭಾರತ ಎಷ್ಟು ಸೃಷ್ಟಿಯಾಗುತ್ತದೆ. ರಾಮಕೃಷ್ಣ ಅನ್ನುವ ವಿದ್ಯಾರ್ಥಿ ಪಕ್ಕದಲ್ಲಿ ಕೂತಂತ ಅಯ್ಯವಾನನ್ನು ಎಷ್ಟು ಪ್ರೀತಿಸ್ತಾನೆ, ಈ ಬದಿಯಲ್ಲಿ ಕೂತ ಇಬ್ರಾಹಿಮನ್ನು ಎಷ್ಟು ಪ್ರೀತಿಸ್ತಾನೆ. ಒಂದು ಭಾರತ ಮನಸ್ಸಿನ ಒಳಗಡೆ ಮತ್ತು ಆ ಸ್ಥಾವರದ ಒಳಗಡೆ ಎಷ್ಟು ಸೃಷ್ಟಿ ಆಗುತ್ತೆ ಅನ್ನುವ ಬಹುತ್ವ ಮಾದರಿಯ ಶಿಕ್ಷಣ ಸಂಸ್ಥೆ ಅದು ನಮಗೆ ಕರಾವಳಿಗೆ ಇವತ್ತು ಬಹಳ ಮುಖ್ಯ. ಒಂದು ವಚನ ಇದೆ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊಣ್ಣು ಮಾಯೆ ಎಂಬರು ಹೊಣ್ಣು ಮಾಯೆಯಲ್ಲ, ಮನದ ಮಲಿನವೇ ಮಾಯೆ. ನಮ್ಮ ಒಳಗಡೆಯ ಮಲಿನವನ್ನ, ಕಲ್ಮಶವನ್ನ, ಕೆಟ್ಟದ್ದನ್ನ ಶಿಕ್ಷಣ ಸಂಸ್ಥೆ ಎಷ್ಟು ಅಳಚುತ್ತದೆ ಅನ್ನುವುದು ಮುಖ್ಯ. ಮೂರನೆಯದಾಗಿ, ಬಂಧುತ್ವ, ಸಹಕಾರ, ಸಂಬಂಧಗಳನ್ನ ಶಿಕ್ಷಣ ಸಂಸ್ಥೆ ಎಷ್ಟು ಸೃಷ್ಟಿಸುತ್ತದೆ. ನಾಲ್ಕನೆಯದಾಗಿ, ಮುಂದಿನ ಭವಿಷ್ಯದಲ್ಲಿ ಸ್ವಾವಲಂಬಿಯಾಗುವುದಕ್ಕೆ ಅವನನ್ನ ಉದ್ಯೋಗಕ್ಕೆ ಎಷ್ಟು ತಯಾರು ಮಾಡುತ್ತೆ. ಈ ವೇದಿಕೆಯಲ್ಲಿ ಇಷ್ಟು ಜನ ಕೂತಿದಾರಲ್ಲ, ಇವರು ಏಕಕಾಲದಲ್ಲಿ ನಾವು ನನ್ನನ್ನೂ ಸೇರಿಸಿ ನಾವು ಗೋಡೆ ಶಾಲೆಯಲ್ಲೂ ಕಲಿತವರು, ಅದಕ್ಕಿಂತ ಹೆಚ್ಚು ಲೋಕ ಶಾಲೆಯಲ್ಲಿ ಬಯಲು ಶಾಲೆಯಲ್ಲಿ ಬೆಳೆದವರು. ಆದರೆ ಇವತ್ತು ನಿಮ್ಮ ತಲೆಮಾರು ಅದು ಒಂದು ನಿರ್ಬಂಧದ ಒಳಗಡೆ, ಗೋಡೆಯ ಶಾಲೆಯ ಒಳಗಡೆ ಎಲ್ಲ ಒಂದು ರೀತಿಯ ಬಂದೂಕು ತುದಿ. ಯಾಕಂದ್ರೆ ಅದು ಮಕ್ಕಳ ತಪ್ಪಲ್ಲ. ಇದನ್ನ ಬಹಳ ಚೆನ್ನಾಗಿ ಡಾಕ್ಟರ್ ಚಿನ್ನಪ್ಪ ಗೌಡರು ಅವರು ಇತ್ತೀಚೆಗೆ ಕಾಲೇಜಿನ ಒಂದು ಸಮಾರಂಭದಲ್ಲಿ ಹೇಳಿದರು. ಪೋಷಕರು ತಮಗೆ ಬೇಕಾಗುವ ರೀತಿಯಲ್ಲಿ

ಮಕ್ಕಳನ್ನ ಎರಕ ಒಯ್ಯುವ ಕಾರಣಕ್ಕಾಗಿ ದುಡ್ಡು ಎಲ್ಲಾ ಸುಖ ದುಡ್ಡಿನಲ್ಲಿ ಇದೆ ಅಂತ ಮತ್ತು ನಗರದಲ್ಲಿ ಇದೆ ಅನ್ನುವಂತ ಒಂದು ದೊಡ್ಡ ಮಹಾ ವಲಸೆ ಆರಂಭ ಆಗಿದೆ ಎಲ್ಲ ನಗರದ ಕಡೆಗೆ. ಇದಕ್ಕೆ ಕಾರಣ ಪೋಷಕರೇ ಬೇಕು, ಮಕ್ಕಳಲ್ಲ. ಬಹುಶಃ ಈ ಮಕ್ಕಳ ಒಳಗಡೆ ನಾವು ನಮ್ಮ ಮಕ್ಕಳ ಒಳಗಡೆ ಈ ರೀತಿಯ ವೇದಿಕೆಯ ಮೂಲಕ ಬಿತ್ತುವ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ಕಲೆ ಸಂಗೀತದ ಆಸಕ್ತಿ ಇದೆಯಲ್ಲ ಅದು ಬಹಳ ಮಕ್ಕಳೇ ಜಾಸ್ತಿ ಇರುವ ಕಾರಣಕ್ಕಾಗಿ ಒಂದು ಪುಟ್ಟ ಕಥೆಯನ್ನು ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತೇನೆ. ನಿಮ್ಮಷ್ಟು ವಯಸ್ಸಿನ ಒಬ್ಬ ಚಿಕ್ಕ ಹುಡುಗ, ಒಂದು 15 ವರ್ಷದ ವಯಸ್ಸಿನ ಒಬ್ಬ ಹುಡುಗ ಒಂದು ಕಾಡಿನ ಒಳಗಡೆ ಇರುವ ಒಂದು ಆಶ್ರಮಕ್ಕೆ ಕಲಿಬೇಕು ಅಂತ ಬಂದಿದ್ದಂತೆ. ಅಲ್ಲಿ ಒಂದು ಗುರು ಇದೆ, ಕಾಡಿನ ಒಳಗಡೆ ಗುರುಕುಲವನ್ನು ಸ್ಥಾಪನೆ ಮಾಡಿದ ನೆಲಮೂಲ ಶಿಕ್ಷಣವನ್ನು ಕೊಡುತ್ತಿರುವ ಒಬ್ಬ ಗುರು ಅಲ್ಲಿದೆ. ಆ ಗುರುವಿನ ಹತ್ತಿರಕ್ಕೆ ಬಂದ ಶಿಷ್ಯ ನನಗೆ ಕಲಿಯಬೇಕು ಅಂದಾಗ ಗುರು ಮೌನವಾಗಿ ಸ್ವಲ್ಪ ಹೊತ್ತು ಅವನನ್ನ ನೋಡಿ ಅವನ ಕಣ್ಣು ಕಿವಿ ಬಾಯಿ ಎಲ್ಲವನ್ನ ದಿಟ್ಟಿಸಿ ನೋಡಿ, ಮಗು ಈ ಆಶ್ರಮದ ಒಳಗಡೆ ಒಂದು ಬಾವಿ ಇದೆ, ಬಾವಿಯನ್ನು ನೋಡಿಕೊಂಡು ಬಾ ಅಂತ ಹೇಳ್ತಾರೆ. ಹುಡುಗ ಬಾವಿಯ ಹತ್ತಿರಕ್ಕೆ ಹೋಗ್ತಾನೆ, ಇಣುಕ್ತಾನೆ, ಬಂದು ಉತ್ತರ ಕೊಡ್ತಾನೆ ಗುರುಗಳಿಗೆ. ಗುರುಗಳೇ, ನಾನು ನೀರನ್ನ ನೋಡಿದೆ, ನೀರಿನ ಒಳಗಡೆ ನಾನು ನನ್ನನ್ನು ನೋಡಿದೆ. ಗುರುಗಳು ಸುಮ್ಮಗಾಕಾರೆ. ಮತ್ತೆ ಒಂದು ವಾರ ಹೋಯ್ತು. ಹುಡುಗನಿಗೆ ಮತ್ತೆ ಏನು ಎಷ್ಟು ಕಲಿಸ್ತಾ ಇಲ್ಲ, ಕಲಿಬೇಕಾಗಿತ್ತು ನಾನು ಅಂದಾಗ ಮತ್ತೆ ಗುರುಗಳು ಹೇಳ್ತಾರೆ, ನೋಡಿಕೊಂಡು ಬಾ ನೀರನ್ನು. 2 ಸಲ ಆಯ್ತು, 3 ಸಲ ಆಯ್ತು, 4 ಸಲ ಆಯ್ತು. 5ನೇ ಸಲಕ್ಕಾಗುವಾಗ ಶಿಷ್ಯನಿಗೆ ಅನಿಸ್ಲಿಕ್ಕೆ ತೊಡಗಿತು, ಯಾಕೋ ಗುರುಗಳು ನನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ. ತದೇಕ ಚಿತ್ತನಾಗಿ ಧ್ಯಾನಸ್ಥನಾಗಿ ನೀರನ್ನೇ ನೋಡ್ತಾ ನಿಂತಂತೆ. ನೀರನ್ನೇ ನೋಡ್ತಾ ಇದ್ದಾಗ ಅವನಿಗೆ ನೀರಿನ ಆಳದಲ್ಲಿ ಚಲಿಸುವ ಮೀನುಗಳು ಗೋಚರವಾಗಿ ತೊಡಗಿದವು. ನೀರಿನ ಆಳದಲ್ಲಿರುವ ಬೇರೆ ಬೇರೆ ಆಕಾರದ ರೂಪದ ಬಣ್ಣದ ಕಲ್ಲುಗಳು ಕಾಣಿಸತೊಡಗಿದವು. ನೀರಿನ ಆಳದಲ್ಲಿ ಚಿಕ್ಕ ಚಿಕ್ಕ ಗಿಡಗಂಟಿಗಳು ಕಾಣಲಿಕ್ಕೆ ಆರಂಭವಾಗಿ ಸೀದ ಬಂದು ಹೇಳ್ತಾನೆ, ಗುರುಗಳೇ, ಈ ಬಾರಿ ನನಗೆ ನಾನು ಕಾಣಿಸಲಿಲ್ಲ, ನನ್ನ ಆಚೆ ಇನ್ನೇನೋ ಕಾಣಿಸಿತು ಅಂದಾಗ ಗುರುಗಳು ಹೇಳಿದ್ರಂತೆ, ಇವತ್ತಿನಿಂದ ನಾನು ನಿನಗೆ ಕಲಿಸುವುದಕ್ಕೆ ಆರಂಭಿಸ್ತೇನೆ ಅಂತ. ನಮ್ಮನ್ನು ನಾವು ನೋಡುವುದು ಶಿಕ್ಷಣ ಅಲ್ಲ, ನಮ್ಮ ಆಚೆ ಇನ್ನೇನನ್ನೋ ನೋಡುವುದು, ಲೋಕವನ್ನು ಗಮನಿಸುವುದು, ಲೋಕವನ್ನು ವಿಶ್ಲೇಷಿಸುವುದು, ಅದು ನಿಜವಾದ ಶಿಕ್ಷಣ ಅಂತ ಅನಿಸುತ್ತೆ. ಬಹುಶಃ ಆ ರೀತಿಯ ಬಹುತ್ವ, ಆ ರೀತಿಯ ಸಂವೇದನೆಗಳು, ಸೂಕ್ಷ್ಮತೆಗಳನ್ನು ನಾವಿವತ್ತು ದಿನೇ ದಿನೇ ಕಳ್ಕೊಳ್ತಾ ಇದ್ದೇವೆ. ನಮಗೆ ಆಕಾರ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ, ಅಂಕ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ, ಯಂತ್ರಧಾರಿಯ ಶಿಕ್ಷಣ ವ್ಯವಸ್ಥೆ ಇವತ್ತು ಮುಖ್ಯ ಆಗ್ತಾ ಇದೆ. ಸಾಹಿತ್ಯದ ವಿಷಯಕ್ಕೆ ಬರುವುದಾದರೆ ಇವತ್ತು ಕನ್ನಡ ಸಾಹಿತ್ಯ, ಕನ್ನಡದ ಪ್ರೀತಿ, ಕನ್ನಡದ ಭಾಷೆಯ ಕಾಳಜಿ ನಮಗೆ ದಿನದಿಂದ ದಿನಕ್ಕೆ ತುಂಬ ಕಡಿಮೆ ಆಗ್ತಾ ಇದೆ. ಈ ಸಭೆಯನ್ನು ಈ ಕ್ಷಣಕ್ಕೆ ನಾನು ಗಮನಿಸಿದರೆ ಎಲ್ಲೋ ನಿಮ್ಮ ನೋಡು ಪ್ರೀತಿ ಹೆಚ್ಚು ಸೂಕ್ಷ್ಮವಾಗ್ತಾ ಇದೆ, ನೀವು ಅದರ ಕಡೆಗೆ ಆಸಕ್ತರಾಗ್ತಾ ಇದ್ದೀರಿ ಹೊರತು ಕೇಳುವ ಕಾಳಜಿಯನ್ನು ನೀವು ತುಂಬ ತುಂಬ ತುಂಬ ಕಡಿಮೆ ಮಾಡ್ತಾ ಇದ್ದೀರಿ. ಇವತ್ತು ಕನ್ನಡ ಲೋಕೋಪಯೋಗದ ನೆಲೆಯಲ್ಲಿ ವಿಸ್ತಾರ ಆಗ್ತಾ ಇದೆ, ನಿಮಗೆ ಗೊತ್ತಿರಬೇಕು. ಆಡಳಿತ, ಸರಕಾರ, ವಿಜ್ಞಾನ, ವೈದ್ಯಕೀಯ, ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿ ಕನ್ನಡ ಯಂತ್ರಧಾರಿಯಲ್ಲಿ ಸುಲಭವಾಗಿ ವಿಸ್ತಾರಗೊಳ್ತಾ ಇದೆ. ಆದರೆ ಕನ್ನಡದ ಭಾವೋಪಯೋಗ ಏನಾಗ್ತಾ ಇದೆ? ನಾವು ಮೆರವಣಿಗೆಯಲ್ಲಿ ಕನ್ನಡ ತಾಯಿಯನ್ನು, ಒಂದು ಮೂರ್ತಿಯನ್ನು ಅಥವಾ ವೇಷವನ್ನು ಹಾಕ್ತೇವೆ, ಮೆರವಣಿಗೆ ಮಾಡ್ತೇವೆ. ಕನ್ನಡವನ್ನು ತಾಯಿ, ಭುವನೇಶ್ವರಿ, ಅಮ್ಮ, ಮಾತೆ, ತಾಯಿ ಏನೆಲ್ಲ ವಿವರಿಸ್ತೇವೆ, ಆರಾಧಿಸ್ತೇವೆ. ಆದರೆ ಕನ್ನಡ ಕೇವಲ ಆರಾಧಿಸುವುದಕ್ಕೆ ಮಾತ್ರ ಇರುವುದ? ಇಂಗ್ಲಿಷಿನ ಹಿಂದಿಯ ಬೋರ್ಡ್ ಮೇಲೆ ಟಾರು ಬಳಿದ್ರೆ ಕನ್ನಡದ ಉದ್ಧಾರ ಆಗುತ್ತಾ? ಭಾವ ಲೋಕದ ಆಚೆ ಕನ್ನಡದ ವಿಸ್ತರಣೆ, ಕನ್ನಡದ ಬಳಕೆ
ಯಾವ ಪ್ರಮಾಣದಲ್ಲಿ ಆಗಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಇವತ್ತು ಈ ಎಚ್ಚರವನ್ನು ಮೂಡಿಸುವ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ನಡೆಯುವ ಈ ರೀತಿಯ ಸಾಹಿತ್ಯೋತ್ಸವಗಳು, ಸಾಂಸ್ಕೃತಿಕ ಸಮಾರಂಭಗಳು, ಸಮಾವೇಶಗಳು ಮಕ್ಕಳ ಒಳಗಡೆ, ಅದು ಭಾವಲೋಕದ ಮೂಲಕವೂ ಅಥವಾ ಲೋಕೋಪಯೋಗದ ಮೂಲಕವೂ ಅದು ವಿಸ್ತಾರ ಆಗಬೇಕು ಅಂತ ನನ್ನ ಆಸೆ ಆಕಾಂಕ್ಷೆಗಳು. ನಾನು ಒಂದು ದೃಷ್ಟಾಂತವನ್ನು ಹೇಳಿ, ಈಗ ನಮ್ಮ ದಕ್ಷಿಣ ಭಾರತವನ್ನು ತಗೊಂಡ್ರೆ ಪಕ್ಕದಲ್ಲಿ ಕೇರಳ ಇದೆ, ಆ ಕಡೆ ತಮಿಳುನಾಡು ಇದೆ, ಇನ್ನೊಂದು ಕಡೆ ಆಂಧ್ರ ಪ್ರದೇಶ ಇದೆ. ನಮ್ಮ ಪಂಚ ದ್ರಾವಿಡ ಭಾಷೆ

ಅವರಿಗೆ ಭಾಷೆಯ ಪ್ರೀತಿ ಯಾವತ್ತೂ ಕಡಿಮೆ ಆಗಲಿಲ್ಲ. ಒಂದೇ ಒಂದು ದೃಷ್ಟಾಂತ ಕೊಡ್ತೇನೆ. ನಮ್ಮ ಊರಿಗೆ ಕೆಲವು ವರ್ಷಗಳ ಹಿಂದೆ ಕಣ್ಣನ್ ಅನ್ನುವಂಥ ಒಬ್ಬ ಮೇಸ್ತ್ರಿ ಗಾರೆ ಕೆಲಸದವ ಊರಿನ ದೇವಸ್ಥಾನದ ಕೆಲಸಕ್ಕೆ ಬಂದಿದ್ದ. ನಾನು ಅವನಲ್ಲಿ ಅಪ್ಪಡಿ ಇಪ್ಪಡಿ ಮಲಯಾಳಂನಲ್ಲಿ ಮಾತನಾಡ್ತಾ ಇದ್ದೆ. ಅವ ಪ್ರತಿ ಗುರುವಾರ ಪುತ್ತೂರು ಪೇಟೆಗೆ ಹೋಗಿ 100 ರೂಪಾಯಿಯ ಬೇರೆ ಬೇರೆ

ನನ್ನ ಅನಂತಮೂರ್ತಿ ನನ್ನ ಪೂತಿನ ಹೇಗೆ ಗೊತ್ತು ಅಂತ ನಾನು ಕೇಳಿದಾಗ, ಸರ್ ನಾನು ಕೊಟ್ಟಾಯಂನ ಗಾಂಧಿ ಯೂನಿವರ್ಸಿಟಿಯಲ್ಲಿ ಮಲಯಾಳಂ ಲಿಟ್ರೇಚರ್ ಓದಿ ಬಂದವ ಅಂತ ಹೇಳಿದ್ದ. ಆವಾಗ ಅನಂತಮೂರ್ತಿಯವರು ನಮ್ಮ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರಾಗಿದ್ದರು ಸರ್, ಅವರ ಸಾಹಿತ್ಯವನ್ನು ನಾನು ಇಂಗ್ಲೀಷಲ್ಲಿ ಓದಿದೆ ಅಂತ. ನೀ ಯೋಚನೆ ಮಾಡಿ, ಕೊಟ್ಟಾಯಂ ಗಾಂಧಿ ಯೂನಿವರ್ಸಿಟಿಯಲ್ಲಿ ಲಿಟ್ರೇಚರ್ ಎಂ ಎ ಓದಿದ ಒಬ್ಬ ಕಣ್ಣನ್ ಮೇಸ್ತ್ರಿ ನಮ್ಮ ಊರಿಗೆ ಬಂದು ದೇವಸ್ಥಾನದ ಗಾರೆ ಕೆಲಸ ಮಾಡ್ತಾ ಇದ್ದಾನಲ್ಲ, ಮಾಡ್ತಾ ಕೇರಳದ ಪತ್ರಿಕೆಗಳನ್ನು ಓದುವುದರ ಮೂಲಕ, ತನ್ನ ತಾಯಿನಾಡಿನ ಮೂಲಕ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ಭಾಷಿಕ ಸಂಬಂಧವನ್ನು ಇಟ್ಟುಕೊಂಡಿದ್ದಾನಲ್ಲ, ಕೇರಳದ ಅಸಾಧ್ಯತೆ ಇದು. ನಾನು ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಓದಿದವರು, ನನ್ನ ಸರ್ ಚಿನ್ನಪ್ಪ ಸರ್ ಕೂಡ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಓದಿದವರು. ಮದ್ರಾಸ್ ವಿಶ್ವವಿದ್ಯಾನಿಲಯದ ಪ್ರಧಾನ ಗ್ರಂಥಾಲಯದಲ್ಲಿ ಇವತ್ತಿಗೂ ಕರುಣಾನಿಧಿಯವರು ರಾಜ್ಯಶಾಸ್ತ್ರಕ್ಕೆ ಬರೆದ ಉತ್ತರ ಪತ್ರಿಕೆಯನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ.

0: ಇಂಡಿಯಾದವ ಇಂಡಿಯಾದ ದಕ್ಷಿಣ ಭಾಗದಲ್ಲಿ ಒಂದು ಕರ್ನಾಟಕ ಅಂತ ಇದೆ, ಅಲ್ಲಿ ಒಂದು ಕನ್ನಡ ಭಾಷೆ ಅಂತ ಇದೆ. ಕನ್ನಡದಲ್ಲಿ ಒಬ್ಬರು ಮಾಸ್ತಿ ಅಂತ ಇದ್ರು, ಆ ಮಾಸ್ತಿ ಅವರ ಚೆಲುವ ಅನ್ನುವಂಥ ಒಂದು ಕಾದಂಬರಿ ಈಗ ಸಿಗ್ತಾ ಇಲ್ಲ, ನಿಮ್ಮ ಗ್ರಂಥಾಲಯದಲ್ಲಿ ಉಂಟಾ ಅಂತ ಗ್ರಂಥಪಾಲಕಿ ಸಿಸ್ಟಮ್ ನೋಡಿ ಹೇಳ್ತಾರೆ. ಸೀದಾ ಮುಂದಕ್ಕೋಗಿ ಮಹಡಿ ಹತ್ತಿ ಅಲ್ಲಿ ಬಲಭಾಗದ ಒಂದು ಕಪಾಟಿನ ಎರಡನೇ ರ್ಯಾಕ್ ನೋಡಿ, ಅಲ್ಲಿ ಆ ಪುಸ್ತಕ ಇದೆ ಅಂತ. 1933 ಏನೋ ಅಲ್ಲಿ ಆವಾಗ ಮುದ್ರಣ ಆದಂಥ ಮಾಸ್ತಿಯವರ ಕಾದಂಬರಿ ಈಗ ಮುದ್ರಣದಲ್ಲಿ ಇಲ್ಲ, ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಲೈಬ್ರರಿಯಲ್ಲಿ ಇದೆ. ಅಂತಂದರೆ ದೇಶ ಪ್ರಪಂಚವನ್ನು ಕಟ್ಟುವುದರಲ್ಲಿ ಓದುವ ಶಕ್ತಿ, ಆ ಗ್ರಂಥಾಲಯದ ಶಕ್ತಿ ಎಷ್ಟಿದೆ ನೀವು ಯೋಚನೆ ಮಾಡಿ. ಈಗ ಸರ್ ಹೇಳಿದರು, ಮನೆ ಕಟ್ಟುವಾಗ ನಾವು ಎಲ್ಲವನ್ನೂ ಜೋಡಿಸ್ತೇವೆ, ಯಾವುದು ಬೇಕು ಅನ್ನುವ ಪಟ್ಟಿ ನಮ್ಮಲ್ಲಿರುತ್ತೆ, ರಸ್ತೆಯಲ್ಲಿ ಸಾಗುವಾಗ ಎಲ್ಲ ಮನೆಗಳನ್ನು ನೋಡಿಕೊಂಡು ಹೋಗ್ತೇವೆ, ನನ್ನ ಮನೆ ಕೂಡ ಹಾಗೆ ಆಗಬೇಕು ಅಂತ. ಆದರೆ ಒಳಗಡೆ ಬಾಟ್ಲಿಗಳನ್ನು ಜೋಡಿಸುವ ಒಂದು ಶೋಕೇಸ್ ಇರುತ್ತೆ ಹೊರತು, ಆ ಬಾಟ್ಲಿಗಳ ನಡುವೆ ಒಂದು ಬೇಂದ್ರೆ, ಒಂದು ಕುವೆಂಪು, ಒಬ್ಬ ಕಾರಂತ, ಒಬ್ಬ ಕುವೆಂಪು ಅವರ ತೇಜಸ್ವಿಯವರ ಎರಡು ಪುಸ್ತಕ ಇಡುವಂಥ ಯೋಗ್ಯತೆ ನಮ್ಮಲ್ಲಿ ಇಲ್ಲ. ಬಹುಶಃ ನಿಮ್ಮ ಮಕ್ಕಳಿಗೆ ಓದುವ ಆಸಕ್ತಿಯನ್ನು ಬೆಳೆಸಿ ಅಂತ ಹೇಳುತ್ತಾ, ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.
1: ಇಷ್ಟವರೆಗೆ ಡಾಕ್ಟರ್ ನರೇಂದ್ರ ರೈದಿಯರ್ಲಾ ಇವರ ಮಾತುಗಳನ್ನು ಕೇಳಿದಿರಿ. ಇದು ರೇಡಿಯೋ ಸಾರಂಗ 107.8 FM.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ ಭಾಗವತರು ಪ್ರಶಾಂತ್ ರೈ ಪುತ್ತೂರು ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ ಜಿತೇಶ್ ಕೋಳಿಯೂರು ಪಾತ್ರ ಪರಿಚಯ ವಿಕ್ರಮಾದಿತ್ಯ ಭಾಸ್ಕರ್ ರೈ ಕುಕ್ಕುವಳ್ಳಿ ಶನೇಶ್ಚರ ವಸಂತ ದೇವಾಡಿಗ ಪುರೋಹಿತ ಹಾಗೂ ನಂದಿಶ್ರೇಷ್ಠಿ ಶಿರಂಕಲ್ಲು ಪಶುಪತಿ ಶಾಸ್ತ್ರಿ ಅಲೋಲಿಕೆ ಹಾಗೂ ಸುಶೀಲೆ ರವಿ ಅಲೆವೂರಾಯ ಚಂದ್ರಶಯನ ಹಾಗೂ ಪದ್ಮಾವತಿ ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ ಕೊನೆಯ ಕಂತು.
1: ಕೈಕಾರು ದಾಂತಿರಂಜನ ನರಮಾನಿ ಆನಂದ್ ಏನಡ್ದು ದಾದ ಅವಳು
2: ರಾಗಜ್ಞಾನೋಡಿ.

0: ಬ್ರಾಹ್ಮಣ ಗಾಣಿಗೆರ್ನ ಇಲ್ಲಾಡು ಬಾರಿ ಪೊರ್ಲುಡು ಪದವನಿನಾರು ಈರೇತೆ ಅಂಜಾದು ಇರು ರಾಗಜ್ಞಾನುಡು ಬಿರ್ಸೆ ಮಾತ್ರ ಹತ್ತು ಮಹಾಮಲ್ಲ ಪಂಡಿತೇರು ವನ್ಪಿನ ನಿಯಾನ ಅರ್ಥ ಮಲ್ತೊಂಡೆ ಉರುಳಂಜಿ ಪಾತ್ರ ಉಂಡು ಪದವನ್ಪಿನಾರು ಭಾಗವತೇರು ಭಾಗವತೇರು ಬಂಡದಾದ ಬಕಾರೋ ಭಗವದ್ ಭಕ್ತ ಗಕಾರೋ ಗರ್ಭವರ್ಜಿತ ತಕಾರೋ ತತ್ವ ನಿರ್ಣಯ ವಕಾರೋ ವಾಕ್ ಪಾಠ್ಯೇಚ ಇದು ಗೊತ್ತಿದ್ದಿನಾರು ಭಾಗವತೇರ ಅದು
1: ಸಂಗೀತ ಜ್ಞಾನ
0: ಖಾಲಿ ಪದಬನಿಯರ ಮಾತ್ರ ಗೊತ್ತಿತ್ತಂಡ ಯಾವಂದು ಸಂಗೀತ ಜ್ಞಾನದ ಒಟ್ಟಿಗೆ ವಿಷಯ ಜ್ಞಾನ ಲಾಭೋಡ
1: ಈರು
0: ವಿಷಯ ಜ್ಞಾನ ಇತ್ತಿನೇರ್ದಾತ್ರನೇ ಒಂಜಿ ಪದನು ಬಾರಿ ಪೊರ್ಲುಡು ಪಂದಿನೇರ್ದಾತ್ರನೆ ಲೋಕ ಲೋಕ ಬೆಳಗ್ ಪದತ ಗುಟ್ಟು ತಿರಿನಕಲಿಗೆ ತೆರಿವು ಸ ರ ಗ ಮ ಪ ದ ನಿ ಈ ಸಪ್ತ ಸೊರಳೆಟ್ ಆತಂಜಿ ರಾಗಲು ಕುಟ್ಟೋಡು ಅಂದಾಣ ಅವೇನ ತೆರಿಯುವ ಗುಟ್ಟು ಅರ್ಥ ಮಲ್ತೊಂದು ಪದ ಬಂದಿನಂಚಿನ ಆ ತಾಕತ್ತು ಮಲ್ಲವು ನುಯನ್ನ ಯೋಗ
1: ದೈವಾನುಗ್ರಹುಡು
0: ನುಯಿರ್ನ ಸಿದ್ಧಿ ಅಂಡ ಇರು ಪದ ಬಂದಿನೇರ್ದ ಹತ್ರ ಎನ್ನ ಯೋಗ ಭಾಗ್ಯ ಇತ್ತೆ ಬೆಳಗುಂಡು ಬಂದಿ ಅಂದು ತೆರೆಯುವಂದೆ
1: ಎನ್ನ ಪದನ್ನು ಕಟ್ಟುವ ನಿಕ್ಕದಲ್ಲ
0: ಸ್ವಾಮಿ
1: ಓ
0: ಎನ್ನ ಅಪೇಕ್ಷದಾದ ಬಂಡ ಇರನ್ ಇಡ ಮುಟ್ಟ ಲೆಬಿಡಾಯಿನೇರ್ದ ಹತ್ರ ಇರು ಮೂಲ ದೀಪಕರಾಗದ ಪದವನೋಡು
1: ಓಹೋ
0: ಆತೇ ಅತ್ತು ಎನ್ನ ಉದ್ದೇಶ ಲಾಯ್ತೊಟ್ಟಿಗೆ ಈಡೇರೋಡು ಬಂದಿನ ಆಸೆ
1: ರಾಜಕುಮಾರಿ ಊರಿಡಕ್ಕ ಬುಲ್ಪಾಂಡು ದೂರೋಡ್ದು ಎನ್ನ ಪದನು ಈ ಕೇಂದ ಇನಿ ಕಾನಗ ಎನ್ನ ಬಾಯ್ದು ಕುಡೋರ ಆ ದೀಪಕ ರಾಗ ಮಾರೋಡು ಕೇರೋಡು ಆಸೆ
0: ಅರಮನೆ ಊರ ದೀಪ ಬೆಳಗೋಡು
1: ಒಂಜಿ ಕಲಾಕಾರಗ ಕಲಾಭಿಮಾನಿಗಳ ಪ್ರೀತಿ ಅಗಲ್ನ ಮೋಕೆ ತೂಕೆ ಐದು ಮಲ್ಲ ಸಂಪತ್ತು ಇಜ್ಜಿ ಕಲಾಕಾರ ಏತು ಒಪ್ಪಿರಿ ಕಲಾಭಿಮಾನಿಗಳು ಮಾತೇ ರತ್ತು ಅತ್ತ ಅಂಚಿನ ಸಂಗೀತ ಪ್ರಿಯ ಏನಂಚಿನ ಈ ಮನಸ್ಸು ಮಾಡ್ತಾರ ಏತೇತೋ ಮಲ್ಲ ಸಂಗೀತ ಕಚೇರಿ ನಿನ್ನಕ್ಕೆ ಮಲ್ಕೋರಿ ಅತ್ತ ನಿನ್ನ ಅಮ್ಮೇರಿ ಹೊಂಡಿನಾಡು ಅಂಚಿನ ಅಲ್ಪ ಯಾನೂರಿ ಅಂದಗಿ ಬಜೀ ಎನ್ನ ನಾಲಿದ ಆ ಸೊರಕು ಮರಲಾದು ನಿನ್ನ ಅರಮನೆಗೆ ಅರಂಚಡಿಗೆ ನನಗೆ ಬತ್ತ ಪದ ಕೇನುಡು ಈ ಆಸೆ ಮಲ್ಕೊಂಡ ಪನೇನಕ್ಕೆ ಪನೆರಗ ಆಪುಜಿ ಅಂಡ ಪ್ರಯೋಜನದ ಅದವಮ್ಮ ಎನ್ನ ಲಕ್ಕದ ಉತ್ತಿಯರ ಆಪುಜಿ ಎಂಕ ಕೈಟು ತಾಳ ಬಾಡ್ರಗ ಆಪುಜಿ ಬಾಯಿಡೊಂಜಿ ಸಂಗೀತದ ಪನೋಳಿ ಆತಿ ಆತಿಡೇ ನಿಕ್ಕ ಯಾವೊಂದು ಪಂಡ ಪನ್ಪುನ ಅಡ್ಡಿಜಿ
0: ನೋಡಿ
1: ಅಂದ ರಾಜಕುಮಾರಿ ನಿನ್ನ ಆಸೆ ದಂಚ ಪದ ಯಾನ್ ಪನ್ಪೆ ನಿಕ್ಕ ವಾ ರೀತಿದ ಮನಸ್ಸು ಆಪುಂಡ ಐತ ಬಗ್ಗೆ ಏತು ನಿಕ್ಕ ಸುಖ ತಿಕ್ಕುಂಡ ಶ್ರವಣ ಸುಖನ ಅತ್ತು ಒಂದು ರೀತಿ ಆಧ್ಯಾತ್ಮಿಕವಾಯಿನ ಸುಖನ ಓವು ತಿಕ್ಕುಂಡ ಅವು ನಿನ್ನ ಅನುಭವಕ್ಕೆ ಬಿಡ್ನವು
0: ಅಂಚನೆ
1: ಸರಿ ಸರಿ ಮಂಡೆ ಹಾ ಹಾ ಹೆಂಚಿನ ಆಶ್ಚರ್ಯ ಒಂದು ದೀಪಕ ರಾಗುಡು ಯಾನ ಪದ ಪಣ್ಣವೇ ಸರಿ ಐನು ಕೇನೊಂದು ಕೇನೊಂದು ಕೇನೊಂದು ರಾಜಕುಮಾರಿ ಪದ್ಮಾವತಿ ಅಡುಗೆ ನಿದ್ರೆಗೆ ಜಾರಿಯಲ್ಲ ಇತ್ತ ಅರ್ಥಾಂಡು ಅಲ್ಲ ಕೆಕ್ಕಿಂಡೊಂಜೆ ನೀಲ ಮಚ್ಚೆ ಇತ್ತಲ್ಲಿ ಆ ನೀಲ ಮಚ್ಚೆ ಮಾಜೋಡುದು ಪಂಡ ಎನ್ನ ಸಂಗೀತ ಐಗೆ ಮರ್ದಾಂಡು ಎನ್ನ ಸಂಗೀತ ಆ ಒಂದು ಇತ್ತಿಲ ಕೊನೆ ಆ ನೀಲ ಮಚ್ಚೆ ಮಾಜಿದು ಪೊರ್ಲ ಕಟ್ಟದ ಪುಣ್ಣು ಮಗಲಾತದು ಪದ್ಮಾವತಿ ಅಂಡ ಈಮೆ ಇಟ್ಟು ವಿಷಯ ತೆರಿನಂಚಿನ ಚಂದ್ರಶಯನೆ ಮಗಳ ಅಂತಪುರಡೆಯರ ಅವರಿ ಉಲ್ಲೇ ಪಂಪಿನ ಕೆಂಡದು ಕತ್ತಿ ಮತ್ತೊಂದು ಬೈದೆಗೆ ಬತ್ತದ ಮೊಟ್ಟಿಕಲ್ಲಿ ಏರ್ನಾಯಿ ಹೂವ ಮಾಯಾ ನಿದ್ರೆಗೆ ಜಾರದು ಅಲ್ಪನೆ ಕೂಸ್ಕುದು ಮೂರ್ತಿ ಏರ್ಲ ಎಚ್ಚರಿಗೆ ಡಿಜ್ಜೇರು ಅಪಗಣು ದಾದಾದು ಕೆಂಡ ಇಂದು ಆ ಶನಿದೇವೆನ್ನ ಲೀಲೆ.

0: ಮಕ್ಕಳಿಗೆ ಇಂಚಿನ ಸ್ಥಿತಿ ಬರಿಯರ ಬಲ್ಲಿ ಬಂದ್ಬಿಡ ಕಾರಣಕ್ಕೂ ಬಡಾದ ದೇವರೇ ಎಂಕೆ ಕೊರನಂಚಿನ ಶಿಕ್ಷೆನ ಎನ್ನ ಜನಕುಲಗೆ ಎಪ್ಪುಗಳ ಇರು ಕೊರಿಯರ ಬಲ್ಲಿ
1: ದಾದಯ ವಿಕ್ರಮ ದಾದ ದಾದ ಒಂದು
2: ಧನ್ಯ.

0: ಅವರು ದಾದ ಮಾಡೋಕೆ ಅನ್ಲ ಅಂದ ಕೇನು ದಂಡ. ಈ ಕೇನು ವರ ಅನ್ನಲ್ಲ ಎಂಚಿನಪ್ಪ. ಏಳರ ವರ್ಷದ ಪಿರವುಡು ಭರತ ಖಂಡದ ಚಕ್ರವರ್ತಿಯಾದ 55 ದೇಶದಾಗ ಅರಸುವಾದ ಮೇರೆ ಹೊಂದುತ್ತಿನ ಧೀಮಂತ ವ್ಯಕ್ತಿತ್ವ ನಿನ್ನ. ಇನಿಕಾನಗ ಅಧಿಕಾರ ನಿನ್ನ ಕೈಟಿಜ್ಜಿ
1: ಇಜ್ಜಿ ಸ್ವಾಮಿ.
0: ಮಂತ್ರಿ ಮಾಗದರನಿಕ್ಕಿಜ್ಜಿ
1: ಇಜ್ಜಿ
0: ಕೈಕಾರಿಜ್ಜಿ ಸರ್ವಸ್ವಲ್ಲ ಕಲೆ ಹೊಂದುತ್ತಿನ ಈ ಪುರ್ತುಡು
1: ಓ
0: ನಿನ್ನ ಬಗ್ಗೆ ಒವ್ವೇ ಒಂಜಿ ಚಿಂತನೆ ಮಲ್ಪಂದೆ ಲೋಕದ ಚಿಂತನೆ ಮಲ್ತತ್ತ ವಿಕ್ರಮಾದಿತ್ಯ.
1: ಗೋಲ ಶಾಶ್ವತ ಅತ್ತ ಸ್ವಾಮಿ ಗೋಲ ಬುಡ್ಚಿ
0: ಲೋಕ ಸಮಸ್ತೋ ಸುಖಿನೋ ಭವಂತು. ಲೋಕದ ಸುಖಟು ಏರು ತನ್ನ ಸುಖನು ತೂಪೇನಾ ಆಯ ನಿಜವಾಯಿನ ಮಾನವೇ.
1: ಸರಿ
0: ಅಂಚಿನ ವ್ಯಕ್ತಿತ್ವ ಮನುಷ್ಯತ್ವ ನಿನ್ನಡ ಉಂಡು ಮನ್ಪಿನ ಹೊರಗೇರುನ ಮೂಲಕವಾದ ಪ್ರಪಂಚಕ್ಕೂ ತೋಜಾದು ಕೊರಿಯ ವಿಕ್ರಮಾದಿತ್ಯ.
1: ದೇವರೇ
0: ಮನಸ್ಸು ಬಂಜಿ ದೃಢವಾದ ಸಂಕಲ್ಪ ಮಲ್ತದು ನಿನ್ನ ರಾಶಿ ಪ್ರವೇಶ ಮಲ್ದಿನ ಅಯ್ಯಾನು.
1: ಓಹೋ
0: ಕರಿನಂಚಿನ ಯುಗೋಕುಲಡು ದೇವರನ ಮಹಿಮೆ ಪ್ರಸಾರವಾಯಿನಿ ಪ್ರಚಾರವಾಯಿನಿ ಭಕ್ತರನ ಮೂಲಕವಾದ ನಾರದರ್ನ ಮೂಲಕ ಹನುಮಂತನ ಮೂಲಕ ಅರ್ಜುನನ ಮೂಲಕ ಕೃತ ತ್ರೇತ ದ್ವಾಪರದ ದೇವರ್ನಗಲ್ಲ ಮಹಿಮೆ ಪ್ರಪಂಚಡು ಪ್ರಸಾರವಾಣ. ನಾರಾಯಣ ದೇವರ್ನ ಸಂಕಲ್ಪ ಪ್ರಕಾರವಾದ ಯಾನು ಜನನಿಗೂ ಬೈದಿನಾಯಿ. ಎನ್ನ ಮಹಿಮೆ ಪ್ರಪಂಚಗೂ ಭಕ್ತರ್ನ ಮೂಲಕ ಆವುಡು ಕಲಿಯುಗದ ದೇವರಾದ ಒದಗದ ಬಲ ಬಂಪಿನ ಅನುಗ್ರಹ ನಾರಾಯಣ ದೇವರು ಮಲ್ತೇರಿ.
1: ನಾರದರು ಹನುಮಂತೆ ಅರ್ಜುನೆ ಮತ್ತ ಈ ಕಾಲಕ್ಕೂ ಬರ್ಪಿಲಕ್ಕಿದ್ದ ಸ್ವಾಮಿ
0: ಅಂಚಿನ ಯೋಗ್ಯತಾವಂತೆಯಾದ ಕಲಿಯುಗದ ಚಕ್ರವರ್ತಿಯಾದ ಧರಣಿ ಪಾಲಕಿ ಆದ ಮೇರೆ ಅಂಚಿನ ಧನ್ಯತಾ ವ್ಯಕ್ತಿತ್ವ ಪಡೆಯಿನಾಯಿ. ಇನ್ನಿ ಕಾನಕ ಅಕಲಿಗೆ ಸಮಾನವಾಯಿನ ಯೋಗ್ಯತೆ ವ್ಯಕ್ತಿತ್ವ ಕಲಿಯುಗದ ಅರಸು ಆಯ್ನ ಈ ಪಡೆತ ವಿಕ್ರಮಾದಿತ್ಯ ಈ ಪಡೆತ.
1: ಧನ್ಯ ಸ್ವಾಮಿ.
0: ಒಂದು ಚರಿತ್ರನ ನಿರ್ಮಾಣ ಮಲ್ತ ಚರಿತ್ರನ ನಿರ್ಮಾಣ ಮಲ್ತ ಈ ಮಲ್ತಿನ ಚರಿತ್ರೆ ನನ್ನ ದುಂಬು ವಿಕ್ರಮಾದಿತ್ಯ ವಿಜಯ ಐಟಿ ಅನ್ನ ಮಹಿಮೆ ಉಪ್ಪುಡಾತೆ. ಲೋಕದ ಜನಕಲೆಗ ಕಷ್ಟ ಕೊರಡೆ ಎಂದು ಪನಿಯತ್ತ ಅಂಚಂಡ ಕಷ್ಟ ಕೊರರೆ ಬಲ್ಲಿಂದ ಅಂಡ ಅಕುಲಿಯನ ಆರಾಧನೆ ಮಲ್ಪೋಡು. ಅಕುಲಿಯನ ಆರಾಧನೆ ಎಂಚ ಮಲ್ಪೋಡು
1: ಎಂಚ ಮಲ್ಪ
0: ನಿನ್ನ ಚರಿತ್ರದ ಮೂಲಕವಾದ ಆರಾಧನೆ ಮಲ್ಪೋಡು.
1: ಓಹೋ
0: ವಿಕ್ರಮಾದಿತ್ಯ
1: ಓ
0: ಈ ಕೇನು ಜನಕ್ಕೆ ಎಂಗು ಕೊರಡಪ್ಪ. ಈ ಸ್ಥಿತಿ ರಾಜ್ಯಭಾರ ಮಲ್ಪರ ಸಾಧ್ಯ ಉಂಡ ಅರಸು ಅವರ ಸಾಧ್ಯ ಉಂಡ ಒರಿ ಅಂಗವಿಕಲತ್ವನು ಹೊಂದುತ್ತಿನ ಪಟ್ಟ ಏರದ ಆಳ್ವಿಕೆ ಮಲ್ಪುಡಂಚಿನ ಅಧಿಕಾರ ಬರ್ಪುಜಿ ಪ್ರಾಪ್ತಿಯ ಪೂಜೆ ಐಕು ಬೋಡಾದು ಎನ್ನ ಭಕ್ತೆ ಎನ್ನ ವಿಕ್ರಮಾದಿತ್ಯ ಇಂಚ ಉಪ್ಪರವಲ್ಲಿ ಇಂದ ನಿನ್ನ ಕೈತಲು ಬತ್ತದೆ ಇಂದ ನಿನ್ನ ಮೇಯಿನ ಕೈನು ಪೂಜಿದೆ ಲಕ್ಕದುಂತರು ವಿಕ್ರಮಾದಿತ್ಯ ಪ್ರತಿದಿನ ಓದುಡು ಪ್ರತಿದಿನ ಓದು.

ஆண்டா ஆண்டா லோகத்தில்

ఇంకా

0: ఈ ఆరాధన మూస
1: ఈ నిరంతరం ఈ సస్తవ విచారణ

ಅಜ್ಜನ ವೈರ ವೈರ ಅಡಿಗಡಿ ಮಾಡಿ ಕಾರ್ಯ ನಿನ್ನೆ ಜನ ಜನಗಳಲ್ಲಿ

அரசு

Yeah.

0: విక్రమరాజే
1: పెట్టు

ಜನಗಳಾಗಲ್ಲ, ಭಕ್ತ ಸೇರಿ ಭಕ್ತ ಜನ ಜನಗಳಾಗಲ್ಲ, ಮಾತಾಡಲಿಲ್ಲ ಸ್ವಾಮಿ ಸ್ವಾಮಿ ಇವರೇ ಸಂಬಂಧವನ್ನು ಮಾರ್ಪಾಡು ಪಡೆದು ಮಾತಾಡ ನೀಲಾ ನೀಲಾ ಮಾತಾಡ.

Mamma mia,

मर के बीजी सी याद आए।

0: रहना किसी के,
1: क्या करना है देखे?
0: अरे हो रहना किसी के,
1: हम रहे तो

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

Sarang 107.8 FM.

ರೇಡಿಯೋ ಸಾರಂಗ್ಡ್ ಮೈ ನೇಮ್ ಇಸ್ ಅಣ್ಣಪ್ಪ ಚಿತ್ರದ ಪದಕುಲನಿಕೇನಂದುಲ್ಲರು ನನ್ನ ದುಂಬದ ಪದ ನಂದ ಕಿಶೋರ ನವನೀತ ಚೋರ ಪದ ಪಂತಿನಾರು ರವಿಚಂದ್ರ ಕನ್ನಡಿಕಟ್ಟೆ.

0: ಅಂಚನ ನನ್ನ ದುಂಬುದ ಪದ ಮಾಂಗಲ್ಯಂ ತಂತುನಾನೇನ. ಪದ ಪಂತಿನ ಕ್ಲೂ ರೂಪ ಪ್ರಕಾಶ್ ಬೊಕ ಪ್ರಕಾಶ್ ಮಹದೇವನ್.
1: ಸೇಲಿನೀ

0: ದುಂಬುದ ಪದ ಪಿಪಿ ಉರಿಪಿ ಪದಪಂತಿನಾರು ವಿಜಯ್ ಪ್ರಕಾಶ್.
1: ನರಕ ವರದಿಲ್ಲ.
2: ಬೀಟ್ ಮೋಡು ಮೇ ಬೀಟ್ ಮೋಡು

0: ನೆಕ್ಸ್ಟ್ ದೆಂಚ ಉಂಡುದುಲ
1: ಭೂತ ಮಾಟಕ್ ನೂರು ನಗ ಸೀತಾರಾಮೆ ದೂತೆ
2: ವಾ ಆಯ್ಲಾ ತುತೆನಾ
1: ನೋಟ

ಈತನೇಟ ಮೈ ನೇಮ್ ಇಸ್ ಅಣ್ಣಪ್ಪ ತುಳು ಸಿನಿಮಾದ ಕೆಲವು ಪದಕುಲಿನ ಕೇನೊಂದು ಬರ್ತಾರೆ. ಇಡೆಗ ಇನಿತ ತುಳು ಪ್ರಸಾರ ಮುಗಿಂಡ್ ನನ್ನ ದುಂಬುದ ತುಳು ಪ್ರಸಾರ ಡುತಿಕ್ಕ ಆತನೇಟ ಮೋಕೆ ಉಪ್ಪಡ್ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿಗೂ ಕೂಡ ಇವತ್ತಿನ ಎಲ್ಲ ಭವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.